0: ವಂದೇ ಮಾತರಂ.
1: ವಂದೇ.

ವಂದೇ ಮಾತರಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 12ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 625 ಕಿಲೋಹರ್ಟ್ಸ್. ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳು. ಈಗ ವೇಳೆ 5:59. ಪ್ರೀತಿಯ ಕೇಳುವರ ಬಳಗಕ್ಕೆ ನಾಗರಾಜ್ ವಸಿಷ್ಠ ಮಾಡುವ ಪ್ರೀತಿಯ ನಮಸ್ಕಾರ ಹಾಗೆ ಶುಭೋದಯ. ಇಂದಿನ ಎಲ್ಲ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ 6 ಗಂಟೆ ಕೇಳ್ತಾ ಇದ್ರೆ ಎಫ್ಎಂ 103.5 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಇದೀಗ ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ, 6:35 ಕರುಣಾಳು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರಿಂದ ಕರುಣಾಳು ಬಾಬೆಳಕೆ ಕಥನ. ಇಂದಿನ ಸಂಚಿಕೆ, ಬೇಂದ್ರೆಯವರು ಜರ್ಮನ್ ಪಂಡಿತರಿಗೆ ಅರವಿಂದರ ಬಗ್ಗೆ ಹೇಳಿದ್ದು. ಇನ್ನು 6:40 ನೇಗಿಲ ಮಿಡಿತ. ಇಂದಿನ ವಿಷಯ, ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕದ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕೀಟಶಾಸ್ತ್ರ ವಿಭಾಗ ಮತ್ತು ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿ ಕೃಷಿ ಕಾಲೇಜು, ಕೆಳದಿ ಶಿವಪ್ಪ ನಾಯಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಇವರಿಂದ ಮಾಹಿತಿ. 6:45 ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಇಂದಿನ ವಿಷಯ, ಯೋಗದ ಮಹತ್ವ, ಗೋಪಾಲಕೃಷ್ಣ ಹೆಗಡೆ ಅವರಿಂದ. 6:50 ಸುದ್ದಿ ಮುಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ. ಬೆಳಗ್ಗೆ 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮಿಲೋಡಿ, ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. ಬೆಳಗ್ಗೆ 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಕುರಿತು PSITM ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ಕಲ್ಪನಾ ಅವರನ್ನ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಇಂದಿನ ಕ್ಯಾಂಪಸ್ ಕಟ್ಟೆಯಲ್ಲಿ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ MBA ವಿಭಾಗ ಚಿಕ್ಕಮಗಳೂರು ಜಿಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ, ಜೊತೆಯಾಗಲಿದ್ದಾರೆ RJ ಬಸವರಾಜ್. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಕುನ್ನಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ. 11:30 ಸೇವಾ ಮಾಹಿತಿ. ಅದಾದ ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಜನಪದ ಗೀತೆ ಕಾರ್ಯಕ್ರಮದಲ್ಲಿ ವೀರಭದ್ರ ದೇವರ ಒಡುಪುಗಳು, ಶಿವಮೊಗ್ಗದ ಈರಪ್ಪ ಮತ್ತು ತಂಡದಿಂದ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, 12:35 ಹೆಲ್ತ್ ಪ್ರೋಗ್ರಾಂ. ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 1:00 ಪ್ರಗತಿ ಪಥ, PM ಫಸಲ್ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು BR ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, ಮಧ್ಯಾಹ್ನ 2:40 ಭಾವಗೀತೆಗಳ ಕಾರ್ಯಕ್ರಮ, ಮಧ್ಯಾಹ್ನ 3:01 ಚಾರ್ಟ್ ಶೋ ಓನ್ಲಿ ಆನ್ 101.4 FM ನಲ್ಲಿ, ಮಧ್ಯಾಹ್ನ 4:00 ಚಿತ್ರಗೀತೆಗಳು, 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಓನ್ಲಿ ಆನ್ 101.4 FM ನಲ್ಲಿ, ಸಂಜೆ 5:30 ಚಿತ್ರಗೀತೆಗಳ ಕಾರ್ಯಕ್ರಮ 101.4 FM ಹಾಗೂ 103.5 MHz. 6:00 ಸೇವಾ ಮಾಹಿತಿ, 6:30 ಅವಲೋಕನ, 6:50 ಹಲೋ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ. ಬೆಳೆ ವಿಮೆ ಯೋಜನೆ ಕುರಿತು ಶ್ರೀಮತಿ ಶೋಭಾ HB ಜಂಟಿ ಕೃಷಿ ನಿರ್ದೇಶಕರು, ಬೆಳೆ ವಿಮೆ ವಿಭಾಗ ಇವರೊಂದಿಗೆ ಸಂದರ್ಶನ. 7:20 ಪರಿಸರ ಗೀತೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ, ಸಂಜೆ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಚಿತ್ರಗೀತೆಗಳು, 10:00 ರೂಪಕ ಸಾಕ್ಷಾತ್ಕಾರ ವಿಜಯ, 10:30 ಸವಿ ನೆನಪು ಕನ್ನಡ ಚಿತ್ರ.

ಸಮಯ 6:10 ಆಗ್ತಾ ಇದೆ, ಕೇಳ್ತಾ ಇದ್ದಾರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ ಆರ್ 125 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಇದೀಗ ಗೀತಾರಾಧನಾ ಕಾರ್ಯಕ್ರಮ. ಗೀತಾರಾಧನಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಎಂದಿನಂತೆ ಶುಕ್ರವಾರದ ಈ ಸಮಯ ಸತೀದೇವಿಯ ಅಥವಾ ಭಾರತದಲ್ಲಿರುವ ಅಥವಾ ಭರತಖಂಡದಲ್ಲಿರುವಂತಹ ಶಕ್ತಿಪೀಠಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ವಿ. ಇವತ್ತು ಹಾಗೆ ಒಂದು ವಿಶೇಷವಾದಂತಹ ಶಕ್ತಿಪೀಠದ ಬಗ್ಗೆ ಮಾಹಿತಿಯನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಒಂದು ಚಂದದ ಭಕ್ತಿಗೀತೆ. ತಾರಕ ಬಿಂದಿಗೆ ಪುರಂದರ ದಾಸರ ರಚನೆ, ದಾಕ್ಷಾಯಿಣಿ ರಾಜ್ಕುಮಾರ್ ಅವರ ದನಿಯಲ್ಲಿ.

ಸಮಯ 6:16 ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತಿನ ಶಕ್ತಿಪೀಠದಲ್ಲಿ ಜಗನ್ಮಾತೆಯ ಗಂಟಲು ಬಿದ್ದಂತಹ ಸ್ಥಳ ಈ ಶಕ್ತಿಪೀಠ. ಸಾಮಾನ್ಯವಾಗಿ ಇಲ್ಲಿ ಈಶ್ವರನನ್ನು ನೋಡೋದಕ್ಕೆ ಹೋಗೋದೇ ಜಾಸ್ತಿ. ಇಲ್ಲಿ ಈಶ್ವರನಿಗೆ ಪ್ರಾಧಾನ್ಯತೆ ಇದ್ದರೂ ಕೂಡ ಇಲ್ಲಿ ಒಂದು ಶಕ್ತಿಪೀಠ ಇದೆ. ಆ ಶಕ್ತಿಪೀಠದಲ್ಲಿ ಜಗನ್ಮಾತೆ ಸತೀದೇವಿಯ ಗಂಟಲು ಬಿದ್ದಂತಹ ಜಾಗ ಶಕ್ತಿಪೀಠವಾಗಿದೆ. ಆ ಯಾತ್ರೆಗೆ ಸಾಮಾನ್ಯವಾಗಿ ಎಲ್ಲರೂ ಹೋಗೋದಕ್ಕೆ ಇಷ್ಟಪಡ್ತಾರೆ. ಹಾಗಾದರೆ ಆ ಸ್ಥಳ ಯಾವುದು, ಆ ಯಾತ್ರೆ ಯಾವುದು, ಆ ಜಾಗದಲ್ಲಿರುವಂತಹ ವಿಶೇಷವಾದಂತಹ ಮಹಿಮೆ ಏನು, ಎಲ್ಲವನ್ನ ತಿಳಿದುಕೊಳ್ಳೋಣ ಈ ಗೀತೆಯ ನಂತರ. ಗಜವದನ ಪಾವನ, ಗೋಪಾಲದಾಸರ ರಚನೆ, ಬಿ ಆರ್ ನಾಗಶ್ರುತಿಯವರ ದನಿಯಲ್ಲಿ.

ಸಮಯ 6:20 ಗೀತಾರಾಧನಾ ಕಾರ್ಯಕ್ರಮ. ಸಾಮಾನ್ಯವಾಗಿ ಈ ಯಾತ್ರೆಯನ್ನ ಅಮರನಾಥ್ ಯಾತ್ರೆ ಅಂತ ಹೇಳಿ ಕರೀತಾರೆ. ಜಮ್ಮು ಮತ್ತು ಕಾಶ್ಮೀರದ ಅಮರನಾಥ ಪರ್ವತದ ಪವಿತ್ರ ಗುಹೆಯಲ್ಲಿ ಅಮರನಾಥೇಶ್ವರ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅಮರನಾಥ ಯಾತ್ರೆಗೆ ಹೋಗೋದು ಎಲ್ಲ ಕಡೆ ವಾಡಿಕೆ ಇರುವಂಥದ್ದು ಹೌದು. ಆದರೆ ಈ ಅಮರನಾಥ ಗುಹೆಯೊಳಗೆ ಮಹಾಮಾಯ ಅನ್ನುವಂತಹ ಒಂದು ಶಕ್ತಿ ಪೀಠ ಇದೆ. ವಿಶೇಷ ಏನು ಅಂದರೆ ಶಕ್ತಿಯನ್ನು ಆರಾಧನೆ ಮಾಡೋರು ಅಮರನಾಥನಲ್ಲಿಯೇ ಈ ಶಕ್ತಿಪೀಠದಲ್ಲಿ ಅಂದರೆ ಜಗನ್ಮಾತೆಯ ಸತೀದೇವಿ ಗಂಟಲು ಬಿದ್ದಂಥ ಈ ಜಾಗದಲ್ಲೇ ಈಶ್ವರನು ಉದ್ಭವನಾಗಿದ್ದಾನೆ. ಒಂದೇ ಲಿಂಗದಲ್ಲಿ ಅಮರನಾಥದ ಲಿಂಗದಲ್ಲಿ ಶಕ್ತಿಯೂ ಇದ್ದಾಳೆ ಶಿವನೂ ಇದ್ದಾನೆ ಅಂತ ನಂಬಿ ಆರಾಧನೆಯನ್ನು ಮಾಡ್ತಾರೆ. ಜಮ್ಮು ಮತ್ತು ಕಾಶ್ಮೀರದ ಪಹಲಾಂಗ್ನಿಂದ ಸುಮಾರು 12,700 ಅಡಿ ಎತ್ತರದಲ್ಲಿದೆ. ಇದು ಪುರಾಣಗಳ ಪ್ರಕಾರ ದೇವಸ್ಥಾನದಲ್ಲಿ ಸತೀದೇವಿಯ ಕಂಠವು ಅಂದರೆ ಗಂಟಲು ಬಿದ್ದಂತಹ ಸ್ಥಳ ಅಂತ ಇದನ್ನು ನಂಬಲಾಗುತ್ತೆ. ಇಲ್ಲಿ ಜಗನ್ಮಾತೆಯನ್ನ ಮಹಾಮಾಯಿ ಅಥವಾ ಮಹಾಮಾಯೆ ಅಂಥೇಳಿ ಆರಾಧನೆಯನ್ನು ಮಾಡ್ತಾರೆ. ಸಮಯ 6:22. ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮುಂದಿನ ಭಕ್ತಿಗೀತೆ ಶ್ರೀ ಶಿವ ಸುಂದರಿಯೇ, ಗೋಟೂರಿ ರಚನೆ, ನರಸಿಂಹನಾಯಕ್ ಅವರ ದನಿಯಲ್ಲಿ.

ಸಮಯ 6:27 ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ಅಮರನಾಥ ಗುಹೆಯೊಳಗೆ ನೈಸರ್ಗಿಕವಾಗಿ ರೂಪುಗೊಂಡಂತಹ ಶಿವಲಿಂಗದ ಜೊತೆಗೆ ಹಿಮದ ಶಿವಲಿಂಗ, ಅದರ ಜೊತೆಗೆ ಹಿಮದ ಶಿಲೆ ಅಂದರೆ ಮಹಾಮಾಯಿ ಶಕ್ತಿ ಸ್ವರೂಪಿಣಿಯಾಗಿಯೂ ಅದೇ ಶಿಲೆಯಲ್ಲೇ ಇದ್ದಾಳೆ. ಒಂದೇ ಒಂದು ಈಶ್ವರದ ಹಿಮದ ಲಿಂಗದಲ್ಲಿ ಈಶ್ವರ ಹಾಗೂ ಪಾರ್ವತಿ ಅಥವಾ ಶಿವ ಹಾಗೆ ಸತಿ ಒಟ್ಟಿಗೆ ಇರುವಂತಹ ಕ್ಷೇತ್ರ ಇದು ಅಮರನಾಥ ಗುಹೆ. ಅಮರನಾಥ ಯಾತ್ರೆಗೆ ಹೋದಾಗ ನಾವು ಬರೀ ಈಶ್ವರನ ಮಾತ್ರ ಧ್ಯಾನ ಮಾಡ್ತೀವಿ, ಇನ್ಮೇಲೆ ಅಮರನಾಥಕ್ಕೆ ಹೋದಾಗ ಈ ಶಿವಲಿಂಗದಲ್ಲಿ ಶಿವೇ ಹಾಗೆ ಸತಿ ಇಬ್ಬರು ಒಟ್ಟಿಗೆ ಇರುವಂತಹ ಮಹಾಮಾಯ ಶಕ್ತಿ ಪೀಠ ಇದು. ಜಗನ್ಮಾತೆಯ ಗಂಟಲು ಬಿದ್ದಂತಹ ಜಾಗ ಅಂತ ಅಲ್ಲೆಲ್ಲರೂ ಆರಾಧನೆಯನ್ನ ಮಾಡ್ತಾರೆ. ಪ್ರಪಂಚದಲ್ಲಿ ಬಹುಶಃ ಒಂದು ಅಮರನಾಥ ಗುಹೆಯಲ್ಲಿರುವಂತಹ ಲಿಂಗ, ಇನ್ನೊಂದು ಕೊಲ್ಲೂರಿನ ಮೂಕಾಂಬಿಕಾ ದೇವಿ ದೇವಾಲಯದಲ್ಲಿರುವಂತಹ ಲಿಂಗದಲ್ಲೂ ಕೂಡ ಒಂದು ಕಡೆ ಶಿವ ಇನ್ನೊಂದು ಕಡೆ ಪಾರ್ವತಿ ಶಕ್ತಿ ಇರುವಂತಹ ಸ್ಥಳ. ಇದೆರಡೂ ಸ್ಥಳಗಳು ಬಹಳ ವಿಶೇಷ. ನೈಸರ್ಗಿಕವಾಗಿ ಸೃಷ್ಟಿಯಾದಂತಹ ಶಿವ ಮತ್ತು ಶಕ್ತಿ ಸ್ವರೂಪಿಯಾದಂತಹ ಈಶ್ವರದ ಲಿಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದಾಗಿತ್ತು ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮ. ಗೀತಾರಾಧನಾ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ 6:29 ಕಡೆಯ ಗೀತೆಯಾಗಿ ಕಾಣುತ್ತ ಅಕ್ಕಮಹಾದೇವಿಯವರ ರಚನೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ದನಿಯಲ್ಲಿ ಗೀತೆಯ ನಂತರ ಚಿಂತನ ಕಾರ್ಯಕ್ರಮ ಪ್ರಸಾರವಾಗುತ್ತೆ.

0: ಅವರಿಂದ.
1: ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು ರಾಗಗಳು ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ ಆಲಾಪನೆ ನೆರವಲ್ ಕಲ್ಪನಾ ಸ್ವರ ತಾನ ರಾಗತಾನ ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವೆಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನ ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನ ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನ ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ

0: ಸೇವೆಯನ್ನ ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕುಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನ ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನ ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೂ ಡಾಕ್ಟರ್ ಜಗದೀಶ್ ಅವರಿಂದ ಚಿಂತನಾ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ಬೇಂದ್ರೆ ಅವರ ಬಗ್ಗೆ ಕೇಳಿದಂತ ಒಂದು ಸುಂದರ ಪ್ರಸಂಗ. ಇದನ್ನ ಅನಂತಮೂರ್ತಿಯವರನ್ನು ಹೇಳಿದ್ರು. ಒಂದ್ ಬಾರಿ ಜರ್ಮನ್ ಭಾಷಾಶಾಸ್ತ್ರದ ಅಧ್ಯಾಪಕರು ಭಾರತಕ್ಕೆ ಬಂದ್ರಂತೆ. ಅವ್ರು ಬೇರೆ ಬೇರೆ ಕಡೆ ಭಾಷಣ ಕೊಟ್ಟು ವಿಶ್ವವಿದ್ಯಾಲಯಗಳಲ್ಲಿ ಕೊನೆಗೆ ಬೆಂಗಳೂರಿಗೆ ಬಂದ್ರು. ಬಂದು ಅವರಿಗೆ ಅರವಿಂದರ ಸಾಹಿತ್ಯ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ಕೋತಾ ಇದ್ರು. ಶ್ರೀ ಅರವಿಂದರ ದರ್ಶನ ಅಷ್ಟು ಸುಲಭ ಅಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಭಾರತೀಯ ಅಧ್ಯಾತ್ಮದ ಪರಿಭಾಷೆಯನ್ನ, ಯೋಗದ ಪರಿಭಾಷೆಯನ್ನ ಸ್ವಲ್ಪ ಆದರೂ ತಿಳ್ಕೊಂಡಿರ್ಬೇಕು. ಅವರಿಗೆ ಇದರ ಆಳ ಇಲ್ಲ. ಅವ್ರು ಅನಂತಮೂರ್ತಿಯವರು ಕೇಳಿದ್ರಂತೆ, ನಮ್ಮ ಭಾರತದಲ್ಲಿ ಅರವಿಂದರ ದರ್ಶನ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರಾ, ತಿಳಿಸಿ ಸ್ವಲ್ಪ. ನಾನು ಅವ್ರ ಬಳಿಗೆ ಹೋಗಿ ಅಧ್ಯಾತ್ಮರ ಆಧ್ಯಾತ್ಮಿಕ ನೆಲೆಗಳನ್ನು ಸ್ವಲ್ಪ ತಿಳ್ಕೋಬೇಕಂತಿದ್ದೀನಿ. ಮತ್ತು ಆ ವ್ಯಕ್ತಿ ಸ್ವಲ್ಪ ಸಾಹಿತ್ಯದಲ್ಲೂ ಅರವಿಂದರನ್ನ ಅರಿತಿದ್ರೆ ಇನ್ನೂ ಒಳ್ಳೆಯದು, ಎರಡನ್ನೂ ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರಂತೆ. ಆಗ ಅನಂತಮೂರ್ತಿಯವರು ಹೇಳಿದ್ರಂತೆ, ಎರಡರಲ್ಲೂ ಗಟ್ಟಿಗಿರಬೇಕು ನಿಮಗೆ, ಅರವಿಂದರು ಮತ್ತು ಸಾಹಿತ್ಯ ಬೇಕು ಅಂದರೆ ಬೇಂದ್ರೇನೆ ಸರಿಯಪ್ಪ ನಿಮಗೆ. ಯಾಕಂದ್ರೆ ಅರವಿಂದರು ಬೇಂದ್ರೆಯವರಿಗೆ ಆಧ್ಯಾತ್ಮಿಕ ಗುರುಗಳು. ಅವರ ಚಿಂತನೆಯನ್ನು ಚೆನ್ನಾಗಿ ಅರ್ಗಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಅಲ್ಲದೆ ಬೇಂದ್ರೆ ಜಗದ ಕವಿ, ಮಾಂತ್ರಿಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಅಂತೆಲ್ಲ ಅವರು ವರ್ಣಿಸಿ ಕಳಿಸಿದ್ರಂತೆ. ಈ ಜರ್ಮನಿ ವಿದ್ವಾಂಸರು ಬೇಂದ್ರೆಯವರಿಗೆ ಸಂಪರ್ಕ ಮಾಡಿ ಪರವಾನಿಗೆ ತಗೊಂಡು ಧಾರವಾಡಕ್ಕೆ ಹೋದರು. ಬೇಂದ್ರೆಯವರನ್ನು ಕಾಣೋದು ಅಂದರೆ ಶಬ್ದ ಬ್ರಹ್ಮನ ಕಾರ್ಯಾಲಯದಲ್ಲಿ ಹೋದಾಗೆ, ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ ಬೇಗ? 8 ದಿವಸ ವಿದ್ವಾಂಸರು ಬೇಂದ್ರೆಯವ್ರ ಜೊತೆಗೆ ಇದ್ಬಿಟ್ರಂತೆ. ದಿನಗಟ್ಟಲೆ ಸಾಯಂಕಾಲ ರಾತ್ರಿವರೆಗೂ ಬರೀ ಅರವಿಂದರ ಬಗ್ಗೆ ಚರ್ಚೆ, ಆ ವಿಷಯ ಈ ವಿಷಯ ಸಂಗ್ರಹ ಮಾಡಿಕೊಂಡ್ರು, ಮನನ ಮಾಡಿಕೊಂಡ್ರು, ನೋಟ್ಸ್ ಮಾಡಿಕೊಂಡ್ರು. ಬೇಂದ್ರೆ ಅವರಿಗೆ ಅರವಿಂದರ ಬಗ್ಗೆ ಇರುವಂತಹ ಗೌರವ ಪೂಜ್ಯತೆಯನ್ನು ಕಂಡು ಆಶ್ಚರ್ಯ ಆಗಿ ಹೋಯ್ತಂತೆ. ಆ ಬೇಂದ್ರೆಯವ್ರು ಏನ್ ಮಾಡ್ತಿದ್ರು ಗೊತ್ತಾ? ತಮ್ಮ ಪೂಜೆ ಮನೆಯಲ್ಲಿ ಅರವಿಂದರದ ಫೋಟೋ ಇದೆ. ದೇವರಿಗೆ ಮಂಗಳಾರತಿ ಮಾಡುವಾಗ ಅದಕ್ಕೂ ಮಾಡ್ತಿದ್ರಂತೆ. ನಿಮ್ ಕಣ್ಣು ಮುಂದೆ ಚಿತ್ರ ಬರಬೇಕದು. ಅರವಿಂದರ ಫೋಟೋಕ್ಕೆ ಆರತಿ ಮಾಡ್ತಾರಂದ್ರೆ ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ. ಹಾಗೆ ಮಹಾಕವಿ ಆದಂತ ಬೇಂದ್ರೆ ಅರವಿಂದರನ್ನ ದೇವ್ರಂತ ಪೂಜೆ ಮಾಡ್ತಾರಲ್ಲ ಅಂತ ಆಶ್ಚರ್ಯ ಆಯ್ತು. ಮುಂದೆ ಹೊರಡೋ ದಿವಸ ಬಂತು. ಬೀಳ್ಕೊಡೋ ಸಮಯ ಬಂದಾಗ ಈ ಜರ್ಮನ್ ಪಂಡಿತರು ಕುತೂಹಲಕ್ಕೋ ತಮಾಷೆಗೋ ಕಾಲೆಳೆಯೋದಕ್ಕೋ ಗೊತ್ತಿಲ್ಲ, ಅದು ಕೇಳ್ಕೊಂಡೇ ಬಿಡಬೇಕು ಅಂತ ಪ್ರಶ್ನೆ ಕೇಳಿದ್ರಂತೆ ಬೇಂದ್ರೆಯವ್ರನ್ನ. ಬೇಂದ್ರೆಯವರೇ, ನಿಮ್ಮನ್ನು ನೋಡಿದ್ದೀನಿ ನಾನು, ದಿನಾಲೂ ಅರವಿಂದರನ್ನ ದೇವರು ಅಂತ ಪೂಜೆ ಮಾಡ್ತೀರಪ್ಪ ನೀವು. ಸರಿ, ನೀವು ಒಬ್ಬ ಕವಿ, ಅರವಿಂದರು ಒಬ್ಬ ಕವಿನೇ ತಾನೆ? ಆಸ್ ಅ ಪೋಯೆಟ್ ಹೂ ಈಸ್ ಗ್ರೇಟರ್, ಅರವಿಂದೋ ಆರ್ ಬೇಂದ್ರೆ ಅಂದ್ರಂತೆ. ತಿಳ್ಕೊಳ್ಳಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಇದು. ಅರವಿಂದವರನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ ಬೇಂದ್ರೆಯವರು. ಅವ್ರಿಗೆ ಇವ್ರು ಕೇಳಿದ್ದು, ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದ ದೊಡ್ಡವರು ಅಂತ. ಬೇಂದ್ರೆ ಸ್ವಭಾವ ಗೊತ್ತು ನಿಮಗೆ, ಒಂದು ಕ್ಷಣ ಕೂಡ ತಡಬಡಿಸ್ಲಿಲ್ಲಂತೆ. ತಕ್ಷಣ ಹೇಳಿದ್ರಂತೆ, ನೋಡಿ ದಾರ್ಶನಿಕನಾಗಿ ಅರವಿಂದೋ ನನ್ನ ಗುರುಗಳು, ನನ್ನ ದೇವರು, ಆದ್ರೆ ಕವಿಯಾಗಿ ಬೇಂದ್ರೆ ಅರವಿಂದೋಕ್ಕಿಂತ ದೊಡ್ಡವನು ಅಂತ ಹೇಳಿದ್ರಂತೆ. ಇದು ಧಾರ್ಷ್ಟ್ಯದ ಮಾತು ಅನಿಸ್ಬೇಕು. ಜರ್ಮನ್ ವಿದ್ವಾಂಸ ಬೆರಗಾಗಿ ನಿಂತಂತೆ. ಅರವಿಂದರನ್ನ ಆಧ್ಯಾತ್ಮಿಕ ಗುರು ಅಂದು ಭಾವಿಸಿದಂತಹ ಬೇಂದ್ರೆಯವರು ಕವಿಯಾಗಿ ತಾನು ಅರವಿಂದಕ್ಕಿಂತ ದೊಡ್ಡವನು ಅಂತ.

0: ಇದು ಅಹಂಕಾರದ ಮಾತಲ್ಲ, ಸತ್ಯ ಕೂಡ. ಬೇಂದ್ರೆ ಹೇಳ್ತಾರೆ, ಅರವಿಂದೋ ಸಾಹಿತ್ಯ ಅರ್ಥ ಆಗಿರೋ ಕೆಲವೊಂದು ಪರ್ಸೆಂಟ್ ಮಂದಿಗೆ, ದೊಡ್ಡ ದೊಡ್ಡವರಿಗೆ ಮಾತ್ರ. ಅದು ನನ್ನ ಕವನ ಇನ್ನೂ ಯಾಕೆ ಬರಲಿಲ್ಲವ, ಹುಬ್ಬಳ್ಳಿಯವ ಹಳ್ಳಿ ಹುಡುಗರು ಕೂಡ ಹಾಡ್ತಾರೆ, ಎಲ್ರಿಗೂ ಮುಟ್ಟಿದಂಥದ್ದು, ಆದರೆ ಕವಿಯಾಗಿ ನಾನು ದೊಡ್ಡವನು ಅಂತ ಹೇಳ್ಕೊಂಡ್ರಂತೆ. ಇದನ್ನು ದಯವಿಟ್ಟು ಗಮನ ಇಡಬೇಕು ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಮೆಚ್ಕೊಂಡ್ರೆ ಅವ್ರು ಮಾಡಿದ್ದು ಎಲ್ಲವನ್ನು ಮೆಚ್ಕೊಂಡ್ಬಿಡ್ತೇವೆ, ಭಾಗಶಃ ಕುರುಡಾಗಿ ಹೋಗ್ಬಿಡ್ತೇವೆ, ವೈಚಾರಿಕ ಚಿಂತನೆ ಮಾಡೋದನ್ನು ನಿಲ್ಲಿಸ್ಕೊಂಡ್ಬಿಡ್ತೇವೆ, ಭಾವಾವೇಶದಿಂದ ಅವ್ರು ಹೇಳಿದ್ದೆನ್ನೆಲ್ಲ ಸರಿ ಅಂತ ಒಪ್ಕೋತೀವಿ. ದಯವಿಟ್ಟು ಹಾಗೆ ಮಾಡಬಾರ್ದು. ಒಬ್ಬರು ದೊಡ್ಡವರು ಮಾತು ಹೇಳಿದ್ರು ಅಂದ್ರೆ ಅದು ಒಳ್ಳೇದು, ಅದರನ್ನು ಪರೀಕ್ಷಾರ್ಹವಾದಂತ ಮಾತು, ಯಾರು ಹೇಳಿದ್ರು ಪರೀಕ್ಷೆ ಮಾಡಲೇಬೇಕದನ್ನ. ಬೇದ್ರೆಯವರ ಮಾತು ಭಾವನೆಯನ್ನ ವೈಚಾರಿಕತೆಯಿಂದ ಬೇರ್ಪಡಿಸಿದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಭಾವನೆ ಬೇರೆ, ಅರವಿಂದೋ ನನ್ನ ದೇವರು ಯಾವಾಗ ಆಧ್ಯಾತ್ಮಿಕವಾಗಿ ನೋಡಿದಾಗ, ಆದ್ರೆ ಕವಿಯಾಗಿ ನೋಡಿದಾಗ ನಾನು ದೊಡ್ಡವನು ಅಂತ ಹೇಳೋದು. ಈಗ ವೈಚಾರಿಕತೆಯನ್ನ ಭಾವನೆಯಿಂದ ಬೇರ್ಪಡಿಸೋದಿದೆಯಲ್ಲ, ಇದು ಜೀವನವನ್ನು ಸರಿಯಾಗಿ ನಡೆಸುವಂತಹ ದಾರಿ. ನಾವು ಎಷ್ಟೋ ಸಲ ಭಾವನಾತ್ಮಕ ತೀರ್ಮಾನ ತಗೊಂಡ್ಬಿಡ್ತೇವೆ, ವೈಚಾರಿಕತೆ ಇರೋಲ್ಲ, ತುಂಬಾ ವಿಚಾರವಂತರಾಗಿರ್ತೇವೆ, ಭಾವನೆಯನ್ನು ಮರೆತು ಹೋಗ್ತೇವೆ. ಎರಡನ್ನೂ ಬೇರ್ಪಡಿಸಿದಾಗ ಮಾತ್ರ ನಮ್ಮ ನಡೆ ನುಡಿ ತುಂಬಾ ಚೆನ್ನಾಗಾಗ್ತದೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಸಮಯ 6:42 ಮುಂದಿನ ಕಾರ್ಯಕ್ರಮ ನೇಗಿಲ ಮಿಡಿತ. ಇಂದಿನ ವಿಷಯ ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕದ ಕುರಿತು ಮಾಹಿತಿ, ತಜ್ಞರಾದ ಡಾಕ್ಟರ್ ಜಯಲಕ್ಷ್ಮಿ ಅವರಿಂದ. ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕೀಟಶಾಸ್ತ್ರ ವಿಭಾಗ ಮತ್ತು ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿ, ಕೃಷಿ ಕಾಲೇಜು, ಕಳದೆ ಶಿವಪ್ಪನಾಂಕ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೌರವ ಆಗಿರಬೇಕು.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ. ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈಗ ನಾನು ಇವತ್ತು ನಿಮಗೆ ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕ ಹುಳುಗಳ ಹಾನಿಯ ಲಕ್ಷಣಗಳು ಅದು ಹೇಗಿರುತ್ತವೆ, ಅದನ್ನ ಹತೋಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇವೆ. ಈಗ ನಿಮ್ಗೆ ಗೊತ್ತು, ಬದನೆ ಒಂದು ಪ್ರಮುಖವಾದ ತರಕಾರಿ ಬೆಳೆ, ಅದಕ್ಕೆ ಹಲವಾರು ಕೀಟಗಳು ಬಾಧಿಸ್ತವೆ. ಅದರಲ್ಲಿ ಪ್ರಮುಖವಾದ ಕೀಟ ಅಂದ್ರೆ ಕುಡಿ ಮತ್ತು ಕಾಯಿ ಕೊರಕ, ಇದಕ್ಕೆ ಲುಸಿನೋಡಸ್ ಆರ್ಬನಾಲಿಸ್ ಅಂತ ಹೇಳ್ತೀವಿ. ಇದೊಂದು ಪತಂಗ ಜಾತಿಗೆ ಸೇರಿದ್ದು, ಇದು ಸಾಮಾನ್ಯವಾಗಿ ಬದನೆ ಕಂಡುಬರುವ ಅತಿ ಪ್ರಮುಖವಾದ ಮತ್ತು ಹಾನಿಕಾರಕ ಕೀಟ. ಅಧಿಕ ಉಷ್ಣಾಂಶ ಮತ್ತು ಆರ್ದ್ರತೆ ಇರುವ ಪ್ರದೇಶದಲ್ಲಿ ಈ ಕೀಟವು ಬದನೆಯಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಈ ಕೀಟ ಒಂದೇ ಬಂದರೂ ಸಾಕು, ಶೇಕಡ 70%ಕ್ಕಿಂತ ಹೆಚ್ಚು ಬದನೆಯ ಇಳುವರಿಯಲ್ಲಿ ಹಾನಿಯನ್ನು ಉಂಟು ಮಾಡ್ತವೆ. ಪ್ರೌಢ ಪತಂಗನ ಹೆಂಗ ಈ ಪತಂಗನ ಹೆಂಗೆ ಪತ್ತೆ ಬಾಜ್ಬಾ ಮಾಡಬಹುದು ಅಂದ್ರೆ, ಪ್ರೌಢ ಪತಂಗವು ಬಿಳಿ ಬಣ್ಣದಿದ್ದು ಆ ಮುಂದಿನ ರೆಕ್ಕೆಗಳು ಇರ್ತಾವಲ್ಲ ಅದರಲ್ಲಿ ಕಂದು ಬಣ್ಣದ ಮಚ್ಚಗಳಿರ್ತವೆ. ಪ್ರೌಢ ಪತಂಗ ಬಿಳಿ ಬಣ್ಣದಲ್ಲಿರ್ತವೆ, ಮುಂದಿನ ರೆಕ್ಕೆಯಲ್ಲಿ ಕಂದು ಬಣ್ಣದ ಚುಕ್ಕೆ ಇರ್ತವೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೀವು ಬದನೆ ಪೀಳಿಗೆ ಹೋದ್ರೆ ಈ ಚಿಟ್ಟೆಗಳ ಪತಂಗಗಳು ಹಾರಾಡ್ತವೆ ಅಂದ್ರೆ ಇದು ಕುಡಿ ಮತ್ತು ಕಾಯಿ ಕೊರಕ. ಈ ಪ್ರೌಢ ಪತಂಗವು ಏನ್ ಮಾಡ್ತವೆ, ಹೆಣ್ಣು ಪತಂಗ ಎಲೆ ಕೆಳಭಾಗದಲ್ಲಿ ಅಥವಾ ಎಳೆ ರೆಂಬೆಗಳ ಮೇಲೆ ಅದ್ ಕೆನೆ ಬಿಳಿಯ ಮೊಟ್ಟೆಗಳನ್ನ ಇರ್ತವೆ. ಸಾಮಾನ್ಯವಾಗಿ ಈ ಹೆಣ್ಣು ಪತಂಗ 2-5 ಮೊಟ್ಟೆಗಳನ್ನ ಎಳೆ ಕೆಳಭಾಗದಲ್ಲಿ ಇರ್ತವೆ, ಅಥವಾ ಕೆಲವೊಂದು ಸಲ ರೆಂಬೆ, ಹೂ, ಮೊಗ್ಗು ಅಥವಾ ಬೆಳೆತಿರುವ ಹಣ್ಣುಗಳು ಸಹ ಇರ್ತವೆ. ಒಂದು ಹೆಣ್ಣು ಪತಂಗಕ್ಕೆ 250 ಮೊಟ್ಟೆನ ಇಡೋ ಒಂದು ಕೆಪಾಸಿಟಿ ಇದೆ. ಮೊಟ್ಟೆಗಳು ಬಿಳಿ ಬಣ್ಣದಾಗಿ ಹೇಳಿದೆ, ಕೆನೆ ಬಿಳಿ ಬಣ್ಣದು. ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ, ಮೊಟ್ಟೆಯಿಂದ ಒಂದು ವಾರದಲ್ಲಿ ಮರಿಹುಳು ಹೊರಗಡೆ ಬರ್ತವೆ, ಅದರಿಂದ ಮರಿ ಹುಳುಗಳು ಗುಲಾಬಿ ಬಣ್ಣದ ಮರಿ ಹುಳುಗಳು ಇರ್ತವೆ. ಈ ಮರಿ ಹುಳುಗಳು 5 ಹಂತಗಳಿರ್ತವೆ, ಅದಕ್ಕೆ ನಾವೇನು ಜ್ವರ ಅಂತೀವಲ್ಲ, 5 ಹಂತ ದಾಟಿ ಕೋಶಾವಸ್ಥೆ ಬರ್ತವೆ. ಆ ಕೋಶನ ಏನ್ ಮಾಡ್ತವೆ ಅಂದ್ರೆ, ರೆಂಬೆ ಮತ್ತು ಕಾಂಡಗಳಲ್ಲಿ ಒಂಥರ ರೇಷ್ಮೆ ಗೂಡಂತ ನಿರ್ಮಿಸುವಾಗ ನಿರ್ಮಿಸಿಕೊಂಡು ಅಲ್ಲಿ ಕೋಶಾವಸ್ಥೆ ಹೋಗ್ತವೆ. ಅದರಿಂದ ಕೋಶಾವಸ್ಥೆಯಿಂದ 1-2 ವಾರದಲ್ಲಿ ಚಿಟ್ಟೆಗಳು, ಪತಂಗಗಳು ಹೊರಗಡೆ ಬರ್ತವೆ. ಇದು ಒಂದು ಜೀವನ ಚಕ್ರ. ಹಾನಿಯ ಲಕ್ಷಣ ಏನಪ್ಪಾ ಅಂದ್ರೆ, ಮೊದಲಿಗೆ ಪತಂಗದ ಮರಿಗಳು ಮೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಎಲೆಯ ಕುಡಿಗಳನ್ನ ಕೊರೆದು ತಿಂತವೆ. ಆಮೇಲೆ ನಸುಗಂಪ ಬಣ್ಣದ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ, ಕಾಂಡದ ಕುಡಿಗಳನ್ನ ಕೊರೆಯೋದ್ರಿಂದ ಕುಡಿಗಳೆಲ್ಲ ಕ್ರಮೇಣ ಬಾರ ಹೋಗ್ತವೆ. ಹೂ ಬಿಡುವ ಸಮಯದಲ್ಲಾದ್ರೆ ಹೂ, ಮೊಗ್ಗು ಕ್ರಮೇಣ ಬದನೆಕಾಯಿಗಳನ್ನ ಕೊರೆದು ತಿಂದು ಕ್ರಮೇಣವಾಗಿ ಇದರಿಂದ ಏನಾಗ್ತದೆ ಅಂದ್ರೆ, ಹೂ, ಮೊಗ್ಗುಗಳು ಮತ್ತು ಕಾಯಿಗಳು ಉದುರೋಕ್ ಸ್ಟಾರ್ಟ್ ಆಗ್ತವೆ. ಇದರಿಂದ ಬದನೆಕಾಯಿ ಬಳಸಲಿಕ್ಕೆ ಮತ್ತು ಮಾರಾಟಕ್ಕೆ ಒಂದು ಯೋಗ್ಯ ಆಗೋದಿಲ್ಲ, ಯಾಕಂದ್ರೆ ತೂತ್ ತೂತ್ ಇರ್ತವೆ. ನೀವು ನೋಡಿರ್ಬೋದು, ಈ ಎಣಗಾಯಿ ಅಂತ ಮಾಡಕ್ಕೆ ನಾವು ರೌಂಡ್ ಬದನೆಕಾಯಿ ತರ್ತೀವಿ, ಎಲ್ಲ ತೂತ್ ಇರುತ್ತೆ. ಸಾಮಾನ್ಯವಾಗಿ ಹಸಿರು ಬದನೆಕಾಯಿ ಇದ್ರ ಬಾಧೆ ಕಡಿಮೆ, ಇದ್ರ ಏನಿದ್ರು ಪರ್ಪಲ್ ಕಲರ್ ಇರ್ತವೆ ರೌಂಡ್ ಬದನೆಕಾಯಿ, ಅದರ ಜಾಸ್ತಿ ಎಲ್ಲ ತೂತ್ ತೂತ್ ಕಾಣಿಸ್ತೀವಿ. ನಂತರ ಅಂತರಗಳು ಏನ್ ಮಾಡ್ತವೆ, ಪಕ್ವವಾಗಿರುವ ಕಾಯಿಗಳ ಮೇಲೆಲ್ಲ

0: ದಾಳಿ ಮಾಡಿ ರಂಧ್ರ ಮಾಡ್ತಾ ಇರ್ತವೆ. ಇದರಿಂದ ಮಾರ್ಕೆಟ್ ಅಲ್ಲಿ ತನ್ನ ಒಂದು ಮಾರ್ಕೆಟ್ ಬೆಲೆನ ಕಳ್ಕೊಳ್ತವೆ. ಕ್ರಮೇಣವಾಗಿ ಕಾಯಿಗಳೆಲ್ಲ ಕೊಳತು ಹೋಗಿ ಬಿದ್ದೋಗ್ಬಿಡ್ತವೆ. ಇದು ಒಂದು ಹಾನಿಯ ಲಕ್ಷಣ. ಇದರ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂದ್ರೆ, ಹಾನಿಗೊಳಗಾದ ಕುಡಿ ಮತ್ತು ಹಂಡವನ್ನ ಕೀಟಗಳ ಸಹಿತ ಅದನ್ನ ಕಿತ್ತುಬಿಟ್ಟು ಸಂಗ್ರಹ ಮಾಡಿಬಿಟ್ಟು ನಾಶ ಮಾಡ್ಬೇಕು. ಎಲ್ಲಿ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರ್ತಾವ, ಬಾಧಿತ ಭಾಗಗಳಿರ್ತಾವ, ಅದನ್ನ ಕಿತ್ತು ನಾಶ ಮಾಡ್ಬೇಕು. ಮತ್ತು ಟ್ರೈಕೋಗ್ರಾಮ ಪರತಂತ್ರ ಜೀವಿ ಅಂತ ಸಿಗುತ್ತೆ, ಟ್ರೈಕೋಗ್ರಾಮ ಕಾರ್ಡ್ ರೂಪದಲ್ಲಿ ಎಕರೆಗೆ 40,000 ಮೂರಿಂದ 4 ಬಾರಿ ಬಿಡುಗಡೆ ಮಾಡಬೇಕು. ಮತ್ತು ಬದನೆ ಬೆಳೆದಲ್ಲಿ ಬದನೆ ಮತ್ತೆ ಮತ್ತೆ ಬೆಳಿಬಾರ್ದು, ಬೆಳೆ ಪರಿವರ್ತನೆ ಉಪಯೋಗಿಸಬೇಕು. ಇವತ್ತು ಈ ಸಲ ಬೆಳೆ ಬದನೆ ಬೆಳೆದ್ರೆ ನೆಕ್ಸ್ಟ್ ಬೀನ್ಸ್ ಆ ತರ ಬೇರೆ ಒಂದು ವರ್ಗಕ್ಕೆ ಸೇರಿದ ಬೆಳೆಯನ್ನ ಬೆಳಿಬೇಕು. ಆಮೇಲೆ ಇದಕ್ಕೆ ಲಿಂಗಾಕರ್ಷಕ ಬೆಳೆ ಸಿಗುತ್ತೆ, ಬದನೆಯಲ್ಲಿ ಲ್ಯೂಸಿನ್ ಲ್ಯೂರ್ ಅಂತ ಉಪಯೋಗಿಸ್ತಾರೆ, ಸಪರೇಟ್ ಆಗಿ ವೋಟರ್ ಟ್ರಾಪ್ ಅಂತ ಇರುತ್ತೆ, ಅದನ್ನ ಬಳಸ್ಬಿಟ್ಟು ಆ ಲಿಂಗಾಕರ್ಷಕ ಬೆಳೆನ ಎಕರೆಗೆ 4-5 ಬಳಸಬೇಕು. ಮತ್ತು ಪ್ರಾರಂಭದ ಹಂತದಲ್ಲಿ ಇದ್ದಾಗ ಈ ಒಂದು ಬಾಧೆ 5% ಬೇವಿನ ಬೀಜದ ಕಷಾಯ ಅಥವಾ ಬೇವಿನಾದಂತ ಕೀಟನಾಶಕನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಬಾಧೆ ಜಾಸ್ತಿ ಆಯ್ತು ಅಂತಂದ್ರೆ 2 ಮಿಲಿ ಕ್ವಿನಾಲ್ಫಾಸ್ 25 UC ಅಥವಾ 2 ಮಿಲಿ ಕ್ಲೋರ್ಫೈರಿಫಾಸ್ 20 UC ಅಥವಾ 2 ಮಿಲಿ ಅಜಾಡಲೆಕ್ಟಿನ್ 10,000 PPM ಅಥವಾ 0.4 ಗ್ರಾಮ್ ಇಮಾಮೆಕ್ಟಿನ್ ಬೆಂಜೋಯಿಟ್ 5% ಅಥವಾ 2 ಮಿಲಿ ಮಿಲಾಥಿಯಾನ್ 50 UC ನ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆನ ದಯವಿಟ್ಟು ಬರ್ಕೊಡಿ. ನನ್ನ ದೂರವಾಣಿ ಸಂಖ್ಯೆ 9448264416. ಧನ್ಯವಾದಗಳು.
1: ಇಂದಿನ ನೇಗಿಲ ಮುಡಿತ ಕಾರ್ಯಕ್ರಮದಲ್ಲಿ ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಕದ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಮಾಹಿತಿಯನ್ನು ನೀಡಿದವರು ತಜ್ಞರಾದ ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ. ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕೀಟಶಾಸ್ತ್ರ ವಿಭಾಗ ಮತ್ತು ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿ, ಕೃಷಿ ಕಾಲೇಜು ಕಳದಿ ಶಿವಪ್ಪನಾಂಕ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ.
2: ತೋಟಗಾರಿಕೆ ಇಲಾಖೆ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
1: ಸಮಯ 6:47. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಯೋಗದ ಮಹತ್ವ. ಗೋಪಾಲಕೃಷ್ಣ ಹೆಗಡೆ ಅವರಿಂದ.
3: ನಮಸ್ಕಾರ ಎಲ್ಲರಿಗೂ, ನಾನು ಗೋಪಾಲಕೃಷ್ಣ ಹೆಗಡೆ, ಯೋಗ ತರಬೇತುದಾರ. ನಾನು ಇವತ್ತು ಒಂದೆರಡು ಯೋಗದ ಕೆಲವೊಂದು ಮಹತ್ವ

0: ಅನ್ನುವಂಥ ಒಂದು ಶಬ್ದವಾಗಿ ಪರಿಣಾಮ ಆಗುತ್ತೆ. ದೇಹದ ಸಂಪೂರ್ಣ ಭಾಗ ಕಾಲಿನಿಂದ ತಲೆಯವರೆಗೆ ನಮ್ಮ ಶಕ್ತಿ ಇದರಿಂದ ಉತ್ಪನ್ನ ಆಗುತ್ತೆ. ಇದನ್ನೇ ನಾವು ಸೃಷ್ಟಿ, ಸ್ಥಿತಿ, ಲಯ ಅಂತ ನಾವು ಹೇಳ್ತೀವಿ. ಕ್ರಿಯೇಷನ್ನು, ಮೇಂಟೆನೆನ್ಸ್ ಆ್ಯಂಡ್ ಮರ್ಜ್ ಅಂತ. ಸೊ ಹಾಗಾಗಿ ಓಂಕಾರವನ್ನು ನಾವು ಯೋಗದ ಪ್ರಾರಂಭದಲ್ಲಿ ಇದನ್ನು ಉಚ್ಚಾರಣೆ ಮಾಡಿ, ಮೂರು ಸಾರಿ ಉಚ್ಚಾರಣೆ ಮಾಡಿ ಯೋಗವನ್ನು ಪ್ರಾರಂಭ ಮಾಡುವಂಥ ರೂಢಿ. ಇದು ವೈಜ್ಞಾನಿಕವಾಗಿಯೂ ಕೂಡ ಒಂದು ಪ್ರಚಲಿತವಾದಂಥ ವಿಚಾರ. ದೇಹದ ಕೆಳಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಹಾಗೂ ತಲೆಯ ಭಾಗದಲ್ಲಿ ನಮ್ಮ ತರಂಗಾಂತರಗಳು ಉದ್ದೀಪನಗೊಂಡು ಸಂಪೂರ್ಣ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಿಂದ ಇದು ಉತ್ತಮವಾದಂಥ ಒಂದು ಅಭ್ಯಾಸ. ಮನಸ್ಸು ಶಾಂತ ಆಗಲಿಕ್ಕೆ ಈ ಓಂಕಾರದ ಪಠಣೆ ಅಥವಾ ಯಾವುದೇ ರೀತಿಯ ಪ್ರಾರ್ಥನೆ, ದೇವರ ಪ್ರಾರ್ಥನೆ ಇರ್ಬೋದು, ನಿಮ್ಮ ಇಷ್ಟ ದೇವತೆಯ ಪ್ರಾರ್ಥನೆ ಇರ್ಬೋದು, ಹಿರಿಯರ ಗುರುಗಳ ಪ್ರಾರ್ಥನೆ ಇರ್ಬೋದು, ಇದನ್ನು ನಾವು ಮಾಡಿ ಪಾಸಿಟಿವ್ ಆಗಿ ನಾವು ಗುಣಾತ್ಮಕವಾದ ಭಾವನೆಗಳನ್ನು ಹೊಂದಿ ನಮ್ಮ ದಿನವನ್ನು ಪ್ರಾರಂಭ ಮಾಡಿದಾಗ ಅವತ್ತಿನ ಇಡೀ ದಿನ ಬಹು ಉಪಯುಕ್ತವಾಗಿ ಇರುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇನ್ನು ನಾವು ಯೋಗಾಸನಗಳು, ಆಸನ ಅಂದರೆ ನಾವು ಯಾವುದೇ ರೀತಿಯ ಭಂಗಿ ಇರಬಹುದು, ಇಲ್ಲಿ ನಾವು ಯೋಗಾಸನ ಅಂತ ಹೇಳ್ತೀವಿ. ಅಂದರೆ ಯೋಗಾಸನಗಳಲ್ಲಿ ನಾಲ್ಕು ಭಾಗಗಳಿವೆ, ನಾಲ್ಕು ವಿಧಗಳಿವೆ ಅಂತ ಹೇಳ್ಬೋದು. ನಿಂತು ಮಾಡುವಂಥ ಆಸನ, ಕುಳಿತು ಮಾಡುವಂಥ ಆಸನ, ಅಂಗಾತ ಮಲಗಿ ಮಾಡುವಂಥ ಆಸನ ಅಂದರೆ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನ, ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಆಸನ. ಈ ಆಸನಗಳ ಲಾಭಗಳು ಕೂಡ ನೀವು ನೋಡಬಹುದು. ಈಗ ನಿಂತು ಮಾಡುವ ಆಸನಗಳಲ್ಲಿ ವೃಕ್ಷಾಸನ ಅಂತ ಹೇಳ್ತೀವಿ ನಾವು, ಅಂದರೆ ಮರದ ರೀತಿಯಲ್ಲಿ ಆ ಒಂದು ಭಂಗಿ ಕಾಣುತ್ತೆ. ಇದ್ರ ಮಾಡುವುದರಿಂದ ಮಕ್ಕಳಿಗೆ, ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ಮರಣ ಶಕ್ತಿ ಜಾಸ್ತಿ ಆಗತ್ತೆ. ದೇಹದ ಬೆಳವಣಿಗೆಗೆ ಉದಾಹರಣೆಗೆ ಕೆಲವರಿಗೆ ಗೂನು ಬೆನ್ನಿರುತ್ತೆ, ಅದು ನಿಜವಾಗಿ ಇರೋದಿಲ್ಲ, ಅವರು ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ ಬಗ್ಗಿ ಕುಳಿತು. ಅಂಥವರಿಗೆ ಅದು ಕೆಲವೊಂದು ಆಸನಗಳಿಂದ ನಿವಾರಣೆ ಮಾಡಬಹುದು. ಉದಾಹರಣೆಗೆ ಅರ್ಧ ಚಕ್ರಾಸನ ಅಂದರೆ ನೀವು ಇಲ್ಲೇನು ಮಾಡ್ತೀರಾ, ಅರ್ಧ ಚಕ್ರಾಸನದಲ್ಲಿ ಸಂಪೂರ್ಣವಾಗಿ ನೇರವಾಗಿ ನಿಂತ್ಕೊಂಡು ಬೆನ್ನನ್ನು ಹಿಂಭಾಗಕ್ಕೆ, ಕತ್ತನ್ನು ಹಿಂಭಾಗಕ್ಕೆ ಬಗ್ಗಿಸ್ತೀರಾ, ಎದೆ ಮುಂಭಾಗಕ್ಕೆ ವಿಶಾಲವಾಗತ್ತೆ, ಅಗಲವಾಗತ್ತೆ, ಆವಾಗ ನಿಮ್ಮ ಗೂನು ಬೆನ್ನಿನ ಸಮಸ್ಯೆ ಸಂಪೂರ್ಣವಾಗಿ ಹೋಗಿ ಆತ್ಮಸ್ಥೈರ್ಯ ತುಂಬುತ್ತೆ. ಶವಾಸನ ಅಥವಾ ರಿಲ್ಯಾಕ್ಸೇಟಿವ್ ಪೋಶ್ಚರ್ ಅಂತ ನಾವೇನು ಹೇಳ್ತೀವಿ, ಅಥವಾ ವಿಶ್ರಾಂತಿದಾಯಕ ಆಸನಗಳು, ಇದು ಬಹುಮುಖ್ಯ. ನಾವು ಮನಸ್ಸು ಗೊಂದಲದಲ್ಲಿದ್ದಾಗ, ದೇಹಕ್ಕೆ ದಣಿವಾದಾಗ ಮಾಡುವಂಥ ಆಸನಗಳನ್ನು ನಾವು ಅಂದರೆ ವಿಶ್ರಾಂತಿದಾಯಕ ಆಸನಗಳು, ಅದರಲ್ಲಿ ಶವಾಸನ ಇರ್ಬೋದು ಅಥವಾ ಇನ್ನೂ ಹಲವಾರು ಮಕರಾಸನಗಳು, ಈ ಇಂತಹ ಆಸನಗಳನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ. ದೇಹಕ್ಕೆ ವಿಶ್ರಾಂತಿ ಸಿಕ್ಕಿದಾಗ ಮನಸ್ಸು ಶಾಂತವಾಗುತ್ತೆ, ಮನಸ್ಸು ಶಾಂತವಾದಾಗ ಮಕ್ಕಳಲ್ಲಿ ಅಥವಾ ನಮ್ಮ ಎಲ್ಲರಲ್ಲೂ ಕೂಡ ಏನಾಗುತ್ತೆ, ಒಂದು ಕ್ರಿಯೇಟಿವಿಟಿ ಉತ್ಪನ್ನವಾಗುತ್ತೆ, ಯೋಚನಾ ಶಕ್ತಿ, ಒಳ್ಳೆಯ ಯೋಚನೆಗಳು ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದು ನಮಗೆ ಬಹುಮುಖ್ಯವಾಗಿರುತ್ತೆ. ಪ್ರಾಣಾಯಾಮ, ಈ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಹೇಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತ ನಾವೇನು ಹೇಳ್ತೀವಿ, ಇದು ನಾಲ್ಕನೇ ಒಂದು ಅಂಗ ಅಷ್ಟಾಂಗ ಯೋಗದಲ್ಲಿ. ಆಸನಗಳಲ್ಲಿ ನಾವು ದೇಹದ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತೀವಿ, ಗಮನವನ್ನು ಕೊಡ್ತೀವಿ. ಸೊ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು, ಪ್ರಾಣಾಯಾಮವನ್ನು ಕೂಡ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಬೆಳಗಿನ ಪ್ರಾತಃ ಕಾಲದಲ್ಲಿ ಅಥವಾ ಸಾಯಂಕಾಲ ಮಾಡುವುದು ಉತ್ತಮವಾದಂಥ ಸಮಯ. ಕುಳಿತುಕೊಂಡು ಮಾಡಬೇಕು, ನೆಲದ ಮೇಲೆ ಕುಳಿತು, ನೆಲದ ಮೇಲೆ ಒಂದು ಮ್ಯಾಟನ್ನು ಹಾಕಿ ಕುಳಿತುಕೊಂಡ್ರೆ ಅತ್ಯುತ್ತಮವಾಗಿರುತ್ತೆ. ಈಗ ಬರೀ ನೆಲದ ಮೇಲೆ ಕೂತ್ರೆ ಏನಾಗುತ್ತೆ ಅಂತ ಕೆಲವರು ಪ್ರಶ್ನೆ ಮಾಡಬಹುದು. ನಮ್ಮ ದೇಹದಲ್ಲಿ ಒಂದು ಟೆಂಪರೇಚರ್ ಇರುತ್ತೆ, ನಮ್ಮ ಭೂಮಿಯಲ್ಲಿ, ನೆಲದಲ್ಲಿ ಒಂದು ಟೆಂಪರೇಚರ್ ಇರುತ್ತೆ. ನಮ್ಮ ದೇಹದ ಉಷ್ಣತೆ ಜಾಸ್ತಿ ಇದ್ದಾಗ, ಭೂಮಿಯ ಉಷ್ಣತೆ ಕಡಿಮೆ ಇದ್ದಾಗ, ನಮ್ಮ ದೇಹದ ಉಷ್ಣತೆ ಭೂಮಿಗೆ ಹೋಗಿ ನಮಗೆ ಚೈತನ್ಯ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಬರಿಯ ನೆಲದ ಮೇಲೆ ಕೂತ್ಕೋಬಾರ್ದು, ಮ್ಯಾಟ್ಗಳನ್ನು, ಜಮಖಾನಗಳನ್ನು ಹಾಕ್ಕೊಂಡು ಅದರ ಮೇಲೆ ಕುಳಿತು ಯೋಗ, ಪ್ರಾಣಾಯಾಮ, ಆಸನ, ಇತರ ಧ್ಯಾನಗಳನ್ನು ಮಾಡುವುದನ್ನು ನಮ್ಮ ಹಿರಿಯ ಋಷಿಗಳಾಗಲಿ ಅಥವಾ ವಿಜ್ಞಾನಿಗಳು ಇದನ್ನು ಹೇಳ್ತಾರೆ.
1: ಇದುವರೆಗೂ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಯೋಗದ ಮಹತ್ವದ ಬಗ್ಗೆ ಮಾಹಿತಿ ನೀಡಿದವರು ಗೋಪಾಲಕೃಷ್ಣ ಹೆಗ್ಡೆ.

0: ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
4: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ
5: ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಜಾಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಸ್ಯ ಜಾಪಾನಸ್ಯ ಸಮಕಕ್ಷೀಯ ಸಾನೇತಾ ಕಾಯಿಚಿ ಇತ್ಯೇಷ ಪಾಕಿಸ್ತಾನಾತ್ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಸರ್ವೇಷು ರೂಪೇಷು ಅಭಿವ್ಯಕ್ತಿಷು ಆತಂಕವಾದಸ್ಯ ಹಿಂಸಕ ಉಗ್ರವಾದಸ್ಯ ಚ ನಿಂದಾಂ ಕೃತವಂತೌ. ಭಾರತ ಜಾಪಾನ ವಾರ್ಷಿಕ ಶಿಖರ ಸಮ್ಮೇಳನಸ್ಯ ಸಂಯುಕ್ತ ವಕ್ತವ್ಯೆ ದ್ವೌ ನೇತಾರೌ ಗತವರ್ಷೆ ಅಪ್ರೇಲ ಮಾಸಸ್ಯ 22 ದಿನಾಂಕೆ ಜಮ್ಮು ಕಾಶ್ಮೀರಸ್ಯ ಪಹಲ್ಗಾಂ ಇತ್ಯತ್ರ ಜಾತಂ ಆತಂಕ್ಯಾಕ್ರಮಣಂ ಕಟ್ವಾ ಲೋಚಿತವಂತೌ. ಉಭೌ ಪ್ರಧಾನಮಂತ್ರಿಣೌ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಉಭಯೋ ದೇಶಯೋ ಮಧ್ಯೆ ಸಹಯೋಗಂ ವಿಸ್ತಾರಯಿತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ.
7: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की है. इनसे हम मिलकर पूरे क्षेत्र में शांति स्थिरता और प्रगति का मार्ग प्रशस्त करेंगे.
6: ಭಾರತ ಜಾಪಾನ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಸ್ಯ ಆಧಾರ ಸ್ತಂಭೇಷು ಅನ್ಯತಮಾರ್ಥಿಕ ಸುರಕ್ಷಾ ಪ್ರಧಾನತಾಯಾ ವಿಷಯೆ ಭಾರತ ಜಾಪಾನ ದೇಶೌ ಪರಸ್ಪರಂ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತೌ. ಆರ್ಥಿಕ ಸುರಕ್ಷಾ ಸಹಕಾರ ವಿಷಯೆ ಭಾರತ ಜಾಪಾನ ಸಂಯುಕ್ತ ಘೋಷಣಾಪತ್ರೆ ಅವದತಾಂ ಯತ್ ಆರ್ಥಿಕ ಸುರಕ್ಷಾ ಸಹಭಾಗಿತ್ವಂ ಪರಸ್ಪರ ವಿಶ್ವಾಸಸ್ಯ ಸಹಭಾಗಿ ಮೂಲ್ಯಾನಾಂ ಸಂಬದ್ಧ ಹಿತಾನಾಂಚ ಆಧಾರೇಣ ವರ್ತತೆ. ಉಭಯೋ ಪಕ್ಷಯೋ ಸಮೃದ್ಧಿಹಿ ಸುರಕ್ಷಾ ಆರ್ಥಿಕ ಭವಿಷ್ಯಂಚ ಸುದೃಢತಯಾ ಪರಸ್ಪರಂ ಸಂಬದ್ಧಮಸ್ತಿ ಇತಿ ಮಾನ್ಯತಾ ಅಸ್ತಿ. ಅದ್ಯತನೀಕೃತಸ್ಯ ಮುಕ್ತಸ್ಯ ಚ ಇಂಡೋ ಪ್ಯಾಸಿಫಿಕ್ ಇತ್ಯಸ್ಯ ತಥಾ ಚ ಮ್ಯೂಚುವಲ್ ಆಂಡ್ ಹೊಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್ ಇನ್ ದ ರೀಜನ್ಸ್ ಮಹಾಸಾಗರ್ ಇತಿ ಉಪಕ್ರಮಸ್ಯ ಸಮನ್ವಯ ಉಭಯೋ ಪಕ್ಷಯೋ ಕೃತೆ ಆರ್ಥಿಕ ಸುರಕ್ಷಾ ಸಹಕಾರಂ ವರ್ಧಯಿತುಂ ಅವಶ್ಯಕಂ ಪ್ರೋತ್ಸಾಹನಂ ಪ್ರದದಾತಿ ಇತಿ ಘೋಷಿತಾ ಅಸ್ತಿ. ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ ಅದ್ಯ ಕೋಲಕಾತಾಯಾಂ ಪಶ್ಚಿಮ ಬಂಗಾಳ ವಿಧಾನಸಭಾಯಾಃ ನವನಿರ್ವಾಚಿತ ಸದಸ್ಯೇಭ್ಯ ದ್ವಿದಿವಸೀಯ ಅಭಿವಿನ್ಯಾಸ ಕಾರ್ಯಕ್ರಮಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಕಾರ್ಯಕ್ರಮಸ್ಯ ಉದ್ದೇಶ್ಯಂ ನವನಿರ್ವಾಚಿತೇಭ್ಯಃ ಸದಸ್ಯೇಭ್ಯಃ ಸಮಿತಿ ವ್ಯವಸ್ಥಾ ವಿತ್ತೀಯ ನಿರೀಕ್ಷಣಂ ಸಂಸದೀಯ ವಿಶೇಷಾಧಿಕಾರಾಃ ವಿಧಾಯಕೇಷು

0: उदयोन्मुख आंकिकीयोपक्रमाः इत्यादीनां संसदीय विधायी कार्याणां विविध पक्षेभ्यः परिचय प्रदानं वर्तते। पंचायती राज मंत्रालयः षोडश वित्तायोगस्य अनुशंसानां विषये विचारार्थम् अद्य नवदिल्ल्यां राज्यस्य पंचायती राज मंत्रिणां एकां राष्ट्रिय कार्यशालां आयोजयति। कार्यशालायाः अध्यक्षतां केन्द्रीय पंचायती राज मंत्री राजीव रंजन सिंहः, केन्द्रीय राज्य मंत्रिणः प्रोफेसर एसपी सिंह बघेलस्य उपस्थितौ करिष्यति। कार्यशालावधौ चर्चा वित्त मंत्रालयस्य व्यय विभाग द्वारा प्रख्यापितस्य षोडश वित्तायोग ग्रामीण स्थानीय निकायानुदानस्य कार्यान्वयनाय परिचालन दिग्निर्देशेषु केन्द्रता भविष्यति। वार्षिक श्री अमरनाथ यात्रा अद्य जम्मू कश्मीरस्य पहलगाम बालटाल मार्गयोः आरभ्यते। सप्तपञ्चाशत् दिवसीयायां तीर्थयात्रायां सम्पूर्णे भारतदेशात् लक्षोपलक्षाः भक्ताः अमरनाथ गुहातीर्थं प्रति पवित्रयात्रां करिष्यन्ति इत्यपेक्षा अस्ति। तीर्थयात्रिणः भगवतः शिवस्य आशीर्वादं प्राप्तुं प्राकृतिकरूपेण निर्मितं हिमशिवलिङ्गं द्रष्टुं च प्रायः 88.3 मीटर परिमितेषु ऊर्ध्वतायां स्थित पवित्र अमरनाथ गुहायां गच्छन्ति। आईसीसी महिला विंशति प्रतिविंशति विश्व चषक क्रिकेट प्रतिस्पर्धायां इंग्लैंड दलेन साउथ अफ्रीका दलं 40 धावनांकै पराजितम् इति वार्ताः।
1: वीडियो लाइक मारु हण सिगुता एष्टु सुलभ सिक मित्रो
2: ಅಪರಿಚಿತ ಲಿಂಗ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ಅವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ.
5: ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಕುರಿತು ಪಿಎಸ್ಐಟಿಎಂನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ಗಿರೀಶ್ ಎಲ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಸಮಯ 7:21 ಕೆಲವೇ ಕ್ಷಣಗಳೇ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ. ಕನ್ನಡ

0: ನಮ್ಮ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕಣ್ಣೀರೇ.
1: ಅಮ್ಮ ಅಮ್ಮ ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯಾ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ಮ ಹಾಗೆ ಮನುಷ್ಯರಲ್ವಾ.
0: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ, 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1,00,000 ಜನರಿಗೆ ನೇರ ಉದ್ಯೋಗ ಹಾಗೂ 2,00,000 ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು, ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು, ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ,
1: ನಮ್ಮ ವಾಯವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡುತ್ತಿದ್ವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಫೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಏಜೆನ್ಸಿಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದಿರ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನಕೋಣೆಯ ಚರಕ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
5: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.

0: ಶ್ರೇಯಾಂಕಿತ. ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಮೂರನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ದ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ 163 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:16. ಕೇಳ್ತಾ ಇದ್ದೀರಾ ಎಫ್ಎಂ 103.5, 101.4, ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಮೊದಲಿಗೆ ಒಂದು ಮುಂಜಾವಿನಲ್ಲಿ, ಚನ್ನವೀರ ಕಣವಿಯವರ ರಚನೆಯ ಈ ಭಾವಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ನಿಮ್ಮ ಮುಂಜಾವಿಗಾಗಿ ಕೇಳಿ. ಒಂದು ಮುಂಜಾವಿನಲ್ಲಿ

ಮುಂಜಾವಿನಲ್ಲಿ ಈಗಾಗಲೇ ಮಳೆಗಾಲ ಆರಂಭವಾಗಿ ತುಂತುರಿನ ಸೋನೆ ಮಳೆ ಹೊರಗಡೆ ಬೀಳ್ತಾ ಇದೆ. ಈ ಸಮಯದಲ್ಲಿ ಈ ಹಾಡನ್ನು ಕೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ವಾ? ಸಮಯ 7:23. ಒಂದ್ಸಲ ಏನಾಗಿತ್ತು ಅಂದರೆ, ಬೇಂದ್ರೆ ಅಜ್ಜ

ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರು. ಅವರ ಚಪ್ಪಲಿ ಕಿತ್ತು ಹೋಗುತ್ತೆ. ಚಪ್ಪಲಿಯನ್ನ ಕೈಯಲ್ಲಿ ಹಿಡಿದು ಸ್ವಲ್ಪ ದೂರ ನಡ್ಕೊಂಡು ಬಂದ ಮೇಲೆ ದಾರಿ ಪಕ್ಕ ಕೂತಿದ್ದ ಚಮ್ಮಾರ ಸಿಗ್ತಾನೆ. ಬಿರು ಬೇಸಿಗೆ ಕಾಲ, ತುಂಬಾ ಬಿಸಿಲಿರುತ್ತೆ ಅವತ್ತು. ಬೇಂದ್ರೆ ಅಜ್ಜ ಛತ್ರಿಯನ್ನ ಬಿಡಿಸ್ಕೊಂಡು ನಿಂತಿರ್ತಾರೆ. ಚಮ್ಮಾರ ತಮ್ಮ ಚಪ್ಪಲಿಯನ್ನ ರಿಪೇರಿ ಮಾಡುವಾಗ ಅವರು ತಮ್ಮ ಛತ್ರಿಯನ್ನ ಬಿಸಿಲಲ್ಲಿದ್ದ ಚಮ್ಮಾರನಿಗೂ ಹಿಡಿದ್ರು. ಇದರಿಂದ ಮುಜುಗರಗೊಂಡ ಚಮ್ಮಾರ, ನಾನು ದಿನ ಬಿಸಿಲಲ್ಲೇ ಕೂತು ಕೆಲಸ ಮಾಡ್ತೀನಿ, ನನಗಿದೆಲ್ಲ ಬೇಡ ಅಂತ ಹೇಳಿದ. ಅದಕ್ಕೆ ಬೇಂದ್ರೆ ಅಜ್ಜ, ನೀನೀಗ ನಿನ್ನ ಕೆಲಸ ಮಾಡ್ತಿದ್ದೀಯ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರಂತೆ. ಬೇಂದ್ರೆ ಅಜ್ಜ ತುಂಬಾ ಸಾಹಿತ್ಯಕವಾಗಿ ಕವಿಯಾಗಿ ಅದ್ಭುತವಾದಂತಹ ಕವಿತೆಯನ್ನ ಹಾಗೆ ಸಾಹಿತ್ಯವನ್ನ ಕೊಟ್ಟವರು. ಹಾಗೆ ಅವರ ಜೀವನ ಕೂಡ ಒಂದು ಅದ್ಭುತವಾದಂತಹ ಆದರ್ಶ ಜೀವನ ಆಗಿತ್ತು. 7:24 ನಮ್ಮ ಮುಂದಿನ ಭಾವಗೀತೆ. ಬನ್ನಿ ಹರಸಿರಿ ತಂದೆ, ಎಸ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಎ ಎಸ್ ನಾಗರತ್ನ ಅವರ ದನಿಯಲ್ಲಿ.

ಸಮಯ 2:28. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದ ಮಗುವನ್ನ ನಾವು ದೇಶ, ಭಾಷೆ, ಮತ ಜಾತಿ, ಜನಾಂಗ, ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡ್ತೇವೆ. ಅವುಗಳೆಲ್ಲಗಳಿಂದ ಪಾರಾಗಿ ಅವನನ್ನು ಬದ್ಧನನ್ನಾಗಿ ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯ ಆಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಅಂದರೆ ಕುವೆಂಪು ಅವರ ಮಾತಿದು. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಮಾತು ಮಾತಿಗೆ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, ಮೈಸೂರು ಅನಂತಸ್ವಾಮಿ ಅವರ ದನಿಯಲ್ಲಿ.

0: ಪ್ರಿಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ

0: ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕಾದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
1: ಸಮಯ 7:34 ಇನ್ನು ಮುಂದೆ ಒಂದಷ್ಟು ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4 7 7 2 237 4 8 8, ಎಸ್ಟಿಡಿ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32 ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ದತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು

0: ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ ಪಾರದರ್ಶಕ ಮತ್ತು ಹೊಣೆಗಾರಿಕೆ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಾಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲ್ಯಾಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲಾ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ, ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ

0: ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು, ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. 2 ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಸಮಯ 7:45 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್, 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ದನಿಯಲ್ಲಿ ಗಂಧದ ಗುಡಿ ಚಿತ್ರದಿಂದ ಈ ಚಂದದ ಗೀತೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಕಮರ್ಷಿಯಲ್ ಬ್ರೇಕ್.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೇ
3: ವಾಹ್!
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಸಮಯ 7:51 ಆಗ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಇಂದು ಬೆಳಗ್ಗೆ 9:05ಕ್ಕೆ ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಕುರಿತು PSITM ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಜಯಸಿಂಹ ಚಿತ್ರದಿಂದ

ಸಮಯ ಗಂಟೆ ಇವತ್ತ 6 ನಿಮಿಷ ಆಗ್ತಾ ಇದೆ. ಸ್ನೇಹಿತರೆ, ಇಂದು ಬೆಳಗ್ಗೆ 9:20 ಗಾಂಧಿ ಸ್ಮೃತಿ, 9:30 ಸಿನಿತರಂಗ ಕಾರ್ಯಕ್ರಮದಲ್ಲಿ ನಟಿ ಕಲ್ಪನಾ ಅವರ ಕುರಿತು ಮಾಹಿತಿ ನೀಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ. ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ MBA ವಿಭಾಗ ಚಿಕ್ಕಮಗಳೂರು ಜಿಲ್ಲೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಂದ ನೇರ ಪ್ರಸಾರದಲ್ಲಿ ಸಾಧಕರ ಪರಿಚಯ ಜೊತೆಯಾಗಲಿದ್ದಾರೆ RJ ಬಸವರಾಜ್. ಸದ್ಯಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ದನಿಯಲ್ಲಿ ಚೈತ್ರದ ಪ್ರೇಮಾಂಜಲಿ ಚಿತ್ರದಿಂದ ಈ ಚಂದದ ಗೀತೆ. ಈ ಗೀತೆಯೊಂದಿಗೆ ಇವತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮ, ಈಗಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಸರಿಯಾಗಿ 8:00 ಸಮಾಚಾರ ಪ್ರಭಾತ್ ದೆಹಲಿ ಕೇಂದ್ರದಿಂದ.

ಸಮಯ 8:36 ಎಕ್ಸಾಕ್ಟ್ಲಿ ನಮ್ಮ ಸ್ಟುಡಿಯೋ ಕ್ಲಾಕ್ನಲ್ಲಿ ಅಂತ ಹೇಳ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಪ್ರತಿ ವರ್ಷ ಜುಲೈ 3ರಂದು ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಅದರೊಳಗೂ ಮುಖ್ಯವಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳಿಂದ ಪರಿಸರ ಮತ್ತು ವನ್ಯಜೀವಿಗಳಿಗೆ ಉಂಟಾಗುತ್ತಿರುವ ಹಾನಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಬಟ್ಟೆ ಅಥವಾ ಸೆಣಬಿನ ಚೀಲಗಳಂತಹ ಪರಿಸರ ಸ್ನೇಹಿ ಪರ್ಯಾಯಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುವುದು ಇದರ ಮುಖ್ಯ ಉದ್ದೇಶ. ಇದರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಇದು. ಎಕ್ಸ್ಪೆಷಲಿ ನಾವು ಪ್ಲಾಸ್ಟಿಕ್ ಬಳಸಬಾರದು ಅನ್ನೋದು ಒಂದು ಕಡೆ, ಆದರೆ ಪ್ಲಾಸ್ಟಿಕ್ ಬಳಸದೇ ಇದ್ದರೆ ಅಥವಾ ಪ್ಲಾಸ್ಟಿಕ್ ಅನ್ನೋದು ನಮಗೆ ದೊರಕದೇ ಇದ್ದಿದ್ದರೆ ಏನೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಅನ್ನೋದು ಮುಖ್ಯ ಆಗುತ್ತೆ. ಸೊ ವಾದ ಪ್ರತಿವಾದ ಪ್ಲಸ್ ಅಂಡ್ ಮೈನಸ್ ಎರಡು ಬಗ್ಗೆನೂ ಮಾತಾಡ್ತಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇರುತ್ತೆ. ಮುಂದಿನ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಶಂಕರ್ ಮಹಾದೇವನ್ ಅವರ ದನಿಯಲ್ಲಿ ಗಜಕೇಸರಿ ಚಿತ್ರದಿಂದ ಈ ಗೀತೆ ನಿಮಗಾಗಿ, ನಿಮ್ಮ ಮುಂಜಾವಿಗಾಗಿ ಕೇಳಿ ಆನಂದಿಸಿ.

ಸಮಯ 8:41 ಆಗ್ತಾ ಇದೆ ಸ್ನೇಹಿತರೆ. ಇವತ್ತು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್, ಅದರೊಳಗೂ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನ ಅಂತ ಹೇಳಿ ಆಚರಿಸಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಬ್ಯಾಗ್ ಅಂತ ಕೂಡ ನಾವು ಫಸ್ಟ್ ಒಂದು ಯೂಸ್ ಅಂಡ್ ಥ್ರೋ ಕವರ್ ಅಂತ ಅನ್ಕೊಳ್ತೀವಲ್ಲ, ಅದನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್. ಈಗ ಸಾಮಾನ್ಯವಾಗಿ ಅಂಗಡಿಗೆ ಹೋಗಬೇಕಾದ್ರೆ ಅಥವಾ ತರಕಾರಿ ತೊಗೊಳ್ಬೇಕಾದ್ರೆ, ಹಣ್ಣು ತೊಗೊಳ್ಬೇಕಾದ್ರೆ ಅವ್ರ ಹತ್ರ ನಾವು ಪ್ಲಾಸ್ಟಿಕ್ ಬ್ಯಾಗ್ ಕೇಳ್ತೀವಿ, ಅದನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಬೇಕು. ಆ ಫಸ್ಟ್ ಕ್ವಾಲಿಟಿ ಅಂದರೆ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ ಕವರ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಯೂಸ್ ಮಾಡಲೇಬಾರ್ದು ಅನ್ನೋದನ್ನು ಗೌರ್ಮೆಂಟ್ ಕೂಡ ಜಾರಿಗೆ ತಂದಿದೆ. ಕೆಲವೊಮ್ಮೆ ನಾವು ಅದನ್ನು ಫಾಲೋ ಮಾಡ್ತೀವಿ, ಕೆಲವೊಮ್ಮೆ ಫಾಲೋ ಮಾಡಲ್ಲ. ಇದರಿಂದ ಸಮಸ್ಯೆ ಏನಾಗ್ತಿದೆ ಅಂದರೆ, ಕೆಲವೊಮ್ಮೆ ಈ ಪ್ಲಾಸ್ಟಿಕ್ ಹಣ್ಣುಗಳನ್ನು ಅಥವಾ ಇದನ್ನು ಉಪಯೋಗಿಸ್ಕೊಂಡು ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಡಸ್ಟ್ಬಿನ್ನಿಗೋ ಅಥವಾ ಇದು ಹಾಕದೆ ಅಲ್ಲೇ ರಸ್ತೆ ಮಧ್ಯದಲ್ಲೋ ಓಡಾಡೋ ದಾರಿಯಲ್ಲೋ ಎಸ್ದುಬಿಟ್ಟು, ಎಕ್ಸ್ಪೆಷಲಿ ಇದನ್ನು ಈ ಪ್ಲಾಸ್ಟಿಕ್ಕನ್ನು ತಿನ್ನೋದು ಹಸು ಕರುಗಳು. ಎಷ್ಟೋ ಕಡೆ ಪ್ರಾಣಿಗಳ ಹೊಟ್ಟೆಗಳಲ್ಲಿ ಈ ಪ್ಲಾಸ್ಟಿಕ್ ಸೇರಿ ಎಷ್ಟೋ ಪ್ರಾಣಿಗಳು ಸತ್ತೋಗಿದೆ ಕೂಡ. ಅಂತಹ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಒಂದು. ಇನ್ನು ಪರಿಸರಕ್ಕಿಂತ ತುಂಬ ಹಾನಿಯಾಗುತ್ತೆ, ಅದನ್ನು ಸುಟ್ಟರು ಹಾನಿ, ಅದು ಭೂಮಿಗೆ ಹೋಗಿ ಮಣ್ಣಲ್ಲಿ ಹಾಕಿ ಮಣ್ಣಲ್ಲಿ ಅದು ಕರಗೋಕೆ ಎಷ್ಟೋ ವರ್ಷಗಳ ಟೈಮ್ ತಗೊಳ್ಳುತ್ತೆ, ಅದು ಮಣ್ಣಿನಲ್ಲಿ ವಿಲೀನ ಆಗೋದಕ್ಕೆ. ಇದೆಲ್ಲ ಕಾರಣದಿಂದಾಗಿ ಈ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಥವಾ ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು, ಅಥವಾ ಮಾಡದೇ ಇದ್ದರೆ ಬಹಳ ಒಳ್ಳೆಯದು. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತರಕಾರಿ ತೊಗೊಳ್ಬೇಕೋ ಅಥವಾ ಹಣ್ಣು ತೊಗೊಳ್ಳೋಕ್ಕೋ ಅಥವಾ ಅಂಗಡಿಯಲ್ಲಿ ಪದಾರ್ಥಗಳನ್ನ ತೊಗೊಳ್ಬೇಕಾದರೂ ದಯಮಾಡಿ ಮನೆಯಿಂದ ಯಾವುದಾದ್ರೂ ಒಂದು ಒಳ್ಳೆ ಬ್ಯಾಗನ್ನು ಇಟ್ಕೊಂಡು ಹೋಗುವಂತಹ ಅಭ್ಯಾಸವನ್ನು ನಾವು ಮಾಡ್ಕೊಳ್ಳೋದು ಒಳ್ಳೆಯದು. ಇದರ ಮೂಲಕ ಜನಕ್ಕೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಈ ದಿನ ಆಚರಿಸಲಾಗುತ್ತೆ. ಸೊ ಇನ್ಮೇಲಾದರೂ ಕೂಡ ನಾವು ಆ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಓದ್ಕೊಳ್ಳೆ, ನನ್ನ ಹತ್ರ ಬ್ಯಾಗ್ ಇಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಟ್ಬಿಡ್ತೀರಾ, ಕವರ್ ಇಲ್ವಾ ಅಂತ ಕೇಳೋದನ್ನ ಬದಲು ಒಂದು ಸಣ್ಣ ಹ್ಯಾಂಡ್ ಕವರ್ ಅಥವಾ ಹ್ಯಾಂಡ್ ಬ್ಯಾಗನ್ನು ಇಟ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಅಂತ ಹೇಳ್ತಾ, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಗಜ ಚಿತ್ರದಿಂದ ಈ ಗೀತೆ ನಿಮಗಾಗಿ ನಿಮ್ಮ

ಉಪಕ್ರಮ ಅಂತ ಹೇಳಿ ಇದನ್ನು ಪ್ರಾರಂಭಿಸಲಾಯಿತು. ಯಾಕೆ ಆಚರಿಸಬೇಕು ಇದನ್ನ ಅಂತ ಕೇಳಿದ್ರೆ, ಒಂದು ಪ್ಲಾಸ್ಟಿಕ್ ಚೀಲ ಸಂಪೂರ್ಣವಾಗಿ ಕೊಳೆಯಲು ಸುಮಾರು 100 ರಿಂದ 1000 ವರ್ಷಗಳೇ ಬೇಕಾಗುತ್ತೆ. ಇವು ಮಣ್ಣು ಮತ್ತು ಸಾಗರಗಳನ್ನು ಮಾಲಿನ್ಯಗೊಳಿಸುತ್ತೆ. ಲಕ್ಷಾಂತರ ಮಣ್ಣಿನಲ್ಲಿ ವಾಸ ಮಾಡುವಂತಹ ಸಣ್ಣ ಸಣ್ಣ ಜೀವಿಗಳು ಹಾಗೂ ಸಮುದ್ರವಾಸಿಗಳ ಜೀವಿಗಳಿಗೆ ಇದು ಸಾವಿಗೆ ಕಾರಣವಾಗುತ್ತದೆ ಕೂಡ. ಅನೇಕ ಕಡೆ ಈ ಸಮುದ್ರ ಅಥವಾ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೂ ಅಥವಾ ಬೋಟಲ್ ಹೋಗ್ಬೇಕಾದ್ರೂ ಏನನ್ನೋ ತಿಂತೀವಿ ಅಥವಾ ಪ್ಲಾಸ್ಟಿಕ್ ಬಾಟಲ್ನ ಯೂಸ್ ಮಾಡ್ತೀವಿ, ಅದನ್ನು ನೀರೊಳಗೆ ಹಾಕ್ತೀವಿ, ಅದು ತನ್ಮೂಲಕ ನೀರೊಳಗೆ ಹೋಗುತ್ತೆ. ಅದರೊಳಗಿರುವಂತಹ ಪ್ರಾಣಿಗಳು ಅದನ್ನು ಅದರೊಳಗಿರೋ ಏನೋ ಆಹಾರ ಪದಾರ್ಥನೋ ತಿನ್ನಬೇಕು ಅಂತನೋ ಅದರೊಳಗೆ ಹೋದಾಗ ಅವುಗಳ ಕತ್ತು ಸಿಕ್ಕಾಕೊಂಡಿದೆ. ಕೆಲವೊಮ್ಮೆ ಸಣ್ಣ ಪ್ರಾಣಿಗಳಲ್ಲಿ ಕತ್ತು ಸಿಕ್ಕಾಕೊಂಡು ಅದು ಆ ಪ್ಲಾಸ್ಟಿಕ್ ಜೊತೆನೆ ಅವು ಬೆಳೆಯೋದು ಆಗಿ ಏನೇನೇನೇನೋ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಇದು ಬರೀ ಜೀವಿಗಳಿಗೆ ಮಾತ್ರ ಅಲ್ಲ, ಒಂದು ಪರಿಸರದ ಹಾನಿ ಕೂಡ ಇದು ಕಾರಣ ಆಗಿದೆ. ಹಾಗಂತ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ಯೂಸ್ ಮಾಡೋದು ನಿಲ್ಲಿಸ್ಬಿಡ್ಬೇಕಾ ಅಂತ ಕೇಳಿದರೆ ಅದು ಕಷ್ಟ ಇದೆ. ಎಕ್ಸಾಂಪಲ್, ಈಗ ಪ್ಲಾಸ್ಟಿಕ್ಕಿಂದ ಅನೇಕ ಉತ್ಪನ್ನಗಳು ನಮಗೆ ಪ್ರತಿನಿತ್ಯದ ಬಳಕೆಗೆ ಬೇಕು. ಉದಾಹರಣೆಗೆ ಪ್ಲಾಸ್ಟಿಕ್ಕಿಂದ ಚೇರ್ಗಳಾಗುತ್ತೆ, ಪ್ಲಾಸ್ಟಿಕ್ಕಿಂದ ಟೇಬಲ್ ಆಗುತ್ತೆ. ಎಷ್ಟೋ ಮನೆಯಲ್ಲಿ ಇರುವಂತಹ ಪದಾರ್ಥಗಳು ಇವತ್ತು ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಬಾಕ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಇಫ್ ಇನ್ ಕೇಸ್ ಪ್ಲಾಸ್ಟಿಕ್ ಇರಲಿಲ್ಲ ಅಥವಾ ಆ ಪ್ರಾಡಕ್ಟೇ ಇರಲಿಲ್ಲ ಅಂದರೆ ನಮ್ಮ ಭೂಮಿಯಲ್ಲಿ ಇಷ್ಟೊತ್ತಿಗೆ ಒಂದೇ ಒಂದು ಮರ ನಮಗೆ ನೋಡೋಕ್ಕೆ ಸಿಗ್ತಿರ್ಲಿಲ್ವೋ ಏನೋ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತಿತ್ತು ಅನಿಸುತ್ತೆ. ಯಾಕೆಂದರೆ ನಾವು ಮರದ ಮೇಲೆ ಅಷ್ಟೊಂದು ಡಿಪೆಂಡೆನ್ಸಿ ಇಟ್ಕೊಂಡಿದ್ವಿ. ಈಗ ಆ ಮರದ ಉತ್ಪನ್ನಗಳ ಬದಲಿಗೆ ಪ್ಲಾಸ್ಟಿಕ್ ಉತ್ಪನ್ನಗಳು ಅಷ್ಟೇ ರೀತಿಯ ನಮಗೆ ಈಸಿಯಾಗಿ ಸುಲಭವಾಗಿ ಸಿಗುವಂತಹ ಉತ್ಪನ್ನಗಳು ಆಗಿದೆ. ಹಾಗಾಗಿ ಕೆಲವೊಂದು ಕಡೆ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸಲೇಬೇಕಾಗುತ್ತೆ. ಆದರೆ ಆಹಾರ ಪದಾರ್ಥಗಳು ಪರಿಸರದ ವಿಷಯದಲ್ಲಿ ಹೂವು ಹಣ್ಣು ತರಕಾರಿಗಳನ್ನು ತಗೊಂಡ್ಬರಬೇಕಾದ್ರೆ ಅಲ್ಲಿ ಹೋಗಿ ಪ್ಲಾಸ್ಟಿಕ್ ಕವರ್ ಇದೆಯಾ ಅಂತ ಕೇಳೋದು ತಪ್ಪು. ಒಂದು ಮನೆಯಿಂದ ಹೋಗಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಹಿಡ್ಕೊಂಡು ಹೋಗೋದು ಅಥವಾ ನಮ್ಮ ಮನೆಯಲ್ಲೇ ಇರುವಂತಹ ಬ್ಯಾಗ್ಗಳನ್ನು ಹಿಡ್ಕೊಂಡು ಹೋಗೋದು ತುಂಬ ಒಳ್ಳೆಯ ಕೆಲಸ. ಅದನ್ನು ರೊಟೀನಾಗಿ ಯೂಸ್ ಮಾಡಿಕೊಳ್ಳಬಹುದು, ಅದನ್ನು ಹೊರಗಡೆ ಹಾಕೋದಕ್ಕೆ ಕಡಿಮೆ ಮಾಡಬಹುದು. ಇನ್ನು ಹೊರಗಡೆ ರೈಲಲ್ಲಿ ಹೋಗಬೇಕಾದ್ರೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಜ್ಯೂಸನ್ನು ಕುಡಿಯೋದಾಗಲಿ, ಚಿಪ್ಸನ್ನು ತಿಂದಾಗ ಅಲ್ಲಿ ಸಿಗುವಂತಹ ಪ್ಲಾಸ್ಟಿಕ್ಗಳನ್ನು ಸರಿಯಾದ ರೀತಿಯಲ್ಲಿ ಡಸ್ಟ್ಬಿನ್ನಿಗೆ ಹಾಕುವಂತಹ ಕೆಲಸವನ್ನು ಮಾಡಬೇಕು. ಇದೆಲ್ಲ ಒಬ್ಬ ಮನುಷ್ಯರಾಗಿ ಸಾಮಾಜಿಕ ಬದ್ಧತೆಗಳು ನಮಗೆ ಇರಬೇಕು. ಎಲ್ಲದನ್ನೂ ಸರ್ಕಾರನೇ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ನಮ್ಮ ಬದ್ಧತೆ ಏನು ನಮ್ಮ ಪರಿಸರಕ್ಕೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಕೈಯಲ್ಲಾಗುವಂಥ ಸಣ್ಣ ಪುಟ್ಟ ವಿಷಯಗಳು ಇದನ್ನು ನಾವು ರೂಢಿಸಿಕೊಂಡ್ರೆ, ಅಭ್ಯಾಸ ಮಾಡಿಕೊಂಡ್ರೆ ಪರಿಸರಕ್ಕೆ ನಮ್ಮಿಂದ ಒಂದು ಪುಟ್ಟ ಕೊಡುಗೆ. ಪರಿಸರದಿಂದ ನಾವು ತುಂಬಾ ತಗೊಳ್ತಾ ಇದ್ದೀವಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 10% ಆದರೂ ನಾವು ರಿಟರ್ನ್ ಮಾಡುವಂತಹ ಅಥವಾ ಒಳ್ಳೆಯದನ್ನು ಮಾಡೋಕ್ಕಾಗದೇ ಇದ್ದರೂ ಕೆಟ್ಟದ್ದು ನಮ್ಮಿಂದ ಆಗಬಾರ್ದಲ್ವಾ. ಸೊ ಆ ದೃಷ್ಟಿಯಿಂದ ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಸೊ ದಯಮಾಡಿ, ಯಾರೆಲ್ಲ ಈ ಅಭ್ಯಾಸವನ್ನು ಇನ್ನೂ ಶುರು ಮಾಡಿಲ್ಲ, ದಯಮಾಡಿ ಶುರು ಮಾಡಿ. ಪ್ಲಾಸ್ಟಿಕ್ ಅದರಲ್ಲೂ ಈ ಫಸ್ಟ್ ಅಂದರೆ ಈ ಹಣ್ಣು ತರಕಾರಿ ಫಸ್ಟ್ ಗ್ರೇಡ್ ಅಥವಾ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಯೂಸ್ ಅಂಡ್ ಥ್ರೋ ಪ್ಲಾಸ್ಟಿಕ್ಗಳೇನಿದೆ ಅದನ್ನು ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ, ಮಿಂಚಾಗಿ ನೀನು ಬರಲು. ಗಾಳಿಪಟ ಚಿತ್ರದ ಈ ಗೀತೆಗೆ ಸೋನು ನಿಗಮ್ ಧ್ವನಿಯಾಗಿದ್ದಾರೆ.

ಸಮಯ 8:57 ಬೆಳಗಿನಿಂದ ಸಾಕಷ್ಟು ಸಂದೇಶ ಹರಿದು ಬಂದಿದೆ. ಆಕಾಶವಾಣಿ ಭದ್ರಾವತಿ ನಿಲಯಕ್ಕೆ ಬೆಳಗಿನ ಶುಭೋದಯ ಮಂಜುಳಾ ಭಾಯಿ ಚಂದ್ರಹಾಸ ಗಾಡದೆ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಶುಭೋದಯ ಆಕಾಶವಾಣಿಗೆ ಇವತ್ತಿನ ಗೀತಾರಾಧನೆಯಲ್ಲಿ ಶಕ್ತಿಪೀಠದಲ್ಲಿ ಒಂದಾದ ಅಮರನಾಥದ ಮಹಾಮಾಯಾಪೀಠದ ಬಗ್ಗೆ ಮಾಹಿತಿ. ಕರ್ಜಗೆಯವರ ಕಥಾನಕದಲ್ಲಿ ಭಾವನೆ ಮತ್ತು ವೈಚಾರಿಕತೆ ಬೇರ್ಪಡಿಸಿದಾಗ ನಮ್ಮ ನಡವಳಿಕೆ ಸರಿಯಾಗುತ್ತದೆ ಎಂಬ ಮಾತು ಬೇಂದ್ರೆಯವರ ಜೀವನದ ಒಂದು ಘಟನೆಯನ್ನ ತೆಗೆದುಕೊಂಡು ಹೇಳಿದ್ರು, ಚೆನ್ನಾಗಿತ್ತು ಅಂತ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಬೆಳಗ್ಗೆ ಪ್ರಸಾರವಾದ ಕರುನಾಡು ಬೆಳಕ್ಕೆ ಕಾರ್ಯಕ್ರಮ ಚೆನ್ನಾಗಿತ್ತು, ನಂತರ ಪ್ರಸಾರವಾದ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿತ್ತು, ರೇಡಿಯೋ ಕೇಳ್ತಾ ಇದ್ದೀವಿ ಅಂತ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದ ಸಂದೇಶವನ್ನು ಕಳಿಸಿದ್ರೆ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯಕುಮಾರ್ ಶುಭ ಮುಂಜಾನೆ ವಸಿಷ್ಠ ಸರ್, ಈ ದಿನ ಬೆಳಗ್ಗೆ ಪ್ರಸಾರಗೊಂಡ ಚಿಂತನ ಗೀತಾರಾಧನಾ ಭಕ್ತಿಗೀತೆ ದರಾ ಬೇಂದ್ರೆ ಅವರ ಭಾವಗೀತೆಗಳ ವಿವರಣೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆಯ ಭಾವಗೀತೆಗಳು ಪ್ರಸಾರ ಆಯಿತು, ಡಾಕ್ಟರ್ ಗುರುರಾಜ್ ಕರ್ಜಗೆಯವರ ಕಥಾನಕ ಮನ ಕರಗಿಸಿತು, ನಿಮ್ಮ ಸುಂದರವಾದ ನಿರೂಪಣೆ ಕೇಳುತ್ತಲೇ ಇರಬೇಕು ಅನ್ಸುತ್ತೆ, ಥ್ಯಾಂಕ್ ಯು ಸೋ ಮಚ್. ಚಿತ್ರಗೀತೆಗಳು ಮತ್ತು ವಾರ್ತೆಗಳು ಬಹಳ ಅದ್ಭುತವಾಗಿ ಮೂಡಿ ಬಂದವು, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ, ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಶಿವಮೊಗ್ಗ, ಶುಕ್ರವಾರ ಶುಭ ಮುಂಜಾನೆ ಬೆಳಗ್ಗೆ 7:15 ಮೂಡಿ ಬಂದ ಭಾವಗೀತೆಗಳು ತುಂಬಾ ಚೆನ್ನಾಗಿತ್ತು, ಮಳೆಗಾಲಕ್ಕೆ ಹೋಲಿಕೆ ಆಗುವಂತ ಒಂದು ಮುಂಜಾವಿನಲ್ಲಿ ಈ ಭಾವಗೀತೆ ಪ್ರಸಾರ ಆಗಿತ್ತು, ನನಗೆ ಹಿಡಿಸಿತು. ನಂತರ 7:45 ಮೂಡಿ ಬಂದ ಚಿತ್ರಗೀತೆಗಳು ಸಹ ತುಂಬಾ ಚೆನ್ನಾಗಿತ್ತು. ಮಾನವ ಕಾಡು ಪ್ರಾಣಿಗಳು, ಕಾಡು ಕಾವೇರಿ ನದಿ, ಇವುಗಳ ಸಂಬಂಧ ಒಡನಾಟ, ಇವುಗಳ ಕುರಿತಂತೆ ವಿಶೇಷ ಭಾವನೆಗಳನ್ನು ಮೂಡಿಸುವಂತಹ ಚಲನಚಿತ್ರ ಗೀತೆಗಳು ಪ್ರಸಾರ ಆಯಿತು. ಚಿತ್ರಗೀತೆಗಳು ಸಹ ತುಂಬಾ ಚೆನ್ನಾಗಿತ್ತು. ಮುಂದಿನ ಕಾರ್ಯಕ್ರಮಗಳಿಗಾಗಿ ಕಾಯ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ವಿಶೇಷವಾಗಿ ಬಂಟರ ಭವನದಲ್ಲಿ ಇವತ್ತಿನಿಂದ

ಮೂರು ದಿನ ಮಾವು ಹಲಸಿನ ಮೇಳ ನಡೆಯುತ್ತಿದೆ. ಆಸಕ್ತರು ಭಾಗವಹಿಸಿ ಇದರ ಪ್ರಯೋಜನ ಪಡೆಯಬೇಕಾಗಿ ಆಕಾಶವಾಣಿ ಮೂಲಕ ಕೋರಿಕೊಳ್ಳುತ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಹೌದು, ಈ ವಿಷಯ ನಮಗೂ ತಿಳಿದಿತ್ತು. ಧನ್ಯವಾದಗಳು ಬ್ರಹ್ಮಾನಂದ ರಾನಡೆಯವರೇ ವಿಷಯ ತಿಳಿಸಿದ್ದಕ್ಕೆ. ಮಾವು ಹಾಗೂ ಹಲಸಿನ ಮೇಳ ನಡೀತಾ ಇದೆ. ಹಲಸಿನ ಮೇಳದಲ್ಲಿ ವಿಶೇಷವಾದಂತಹ ಪದಾರ್ಥಗಳು, ತಿಂಡಿ ತಿನಿಸುಗಳು ಕೂಡ ಸಿದ್ಧವಾಗಿದೆ. ಆಸಕ್ತರು ಬಂಟರ ಭವನಕ್ಕೆ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು, ಹಲಸಿನ ವಿಶೇಷ ಖಾದ್ಯಗಳನ್ನು ಸವಿಯಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಬ್ರಹ್ಮಾನಂದ ರಾನಡೆಯವರೇ. ಅದಾದ ನಂತರ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ನಿಮ್ಮ ಸಂದೇಶ ಕೂಡ ಬಂದಿದೆ. ಈ ದಿನ ಬೆಳಗ್ಗಿನ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಧನ್ಯವಾದಗಳು. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಏರಿ ಸರ್ಕಲ್ನಿಂದ ಶುಭೋದಯ. ವಸಿಷ್ಠ ಸರ್, ಬೆಳಗಿನ ಗೀತಾರಾಧನೆಯಲ್ಲಿ ಭಕ್ತಿಗೀತೆಗಳು, 7:15ಕ್ಕೆ ಪ್ರಸಾರವಾದ ಭಾವಗೀತೆಗಳು ಭಾವಪೂರ್ಣವಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಶುಭ ಮುಂಜಾನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಉಮಾದೇವಿ ಪಿಡಬ್ಲ್ಯೂ ಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶುಭೋದಯ. ಮಿಕ್ಸ್ ಮೆಲೋಡಿ ಸೂಪರ್ ಮೂಡಿ ಬರ್ತಾ ಇದೆ, ಮಾಹಿತಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು. ಶುಭ ಮುಂಜಾನೆ, ವಂದನೆಗಳು. ಜ್ಯೋತಿ ನ್ಯಾಮತಿಯಿಂದ ಗೀತಾರಾಂಧನದಲ್ಲಿ ಅಮರನಾಥ ದೇವಾಲಯದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಅಫ್ಕೋರ್ಸ್ ಇವತ್ತು ಅಮರನಾಥ ಯಾತ್ರೆಗೆ ನಿನ್ನೆಯಿಂದ ಚಾಲನೆ ಸಿಕ್ಕಿದೆ. 2024ರಲ್ಲಿ ನಾನು ಯಾತ್ರೆ ಮಾಡಿದ್ದೇನೆ. ಟ್ರೆಕ್ಕಿಂಗ್ ಮಾಡುವವರಿಗೆ ಒಳ್ಳೆಯ ಸ್ಥಳ. ನಾನು ಸಹ ಹೋಗುವಾಗ ನಡೆದು ಹೋದೆ, ಬರುವಾಗ ಕುದುರೆ ಮೇಲೆ ಸವಾರಿ ಅನುಭವ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಅಮರನಾಥ್ ಯಾತ್ರೆ ಮಾಡ್ತಾ ಇದ್ದೀರಾ ಅವರಿಗೆ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ ನಿಮ್ಮ ಯಾತ್ರೆ ಅಂತ ಹೇಳ್ತಾ ಇವತ್ತಿನಿಂದ ಯಾತ್ರೆ ಆರಂಭವಾಗಿದೆ. ಯಾತ್ರೆಗೆ ಹೋದಾಗ ಅಮರನಾಥನ ಜೊತೆಗೆ ಶಕ್ತಿ ಸ್ವರೂಪಿಣಿಯಾದಂತಹ ಮಹಾಮಾಯಿ ದರ್ಶನವನ್ನು ಕೂಡ ಮಾಡಿ ಅಂತ ಹೇಳ್ತಾ 9:01 ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದೀರಾ ಧನ್ಯವಾದಗಳನ್ನ ತಿಳಿಸ್ತಾ ಒಂದು ಚಂದದ ಗೀತೆಯೊಂದು ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್. ವಸಿಷ್ಠ ಆಕಾಶವಾಣಿ ಭದ್ರಾವತಿ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ.

0: ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
1: ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
2: ಇವತ್ತನೇ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಈ ಕುರಿತು ಶಿವಮೊಗ್ಗದ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರು.
3: ಆಕಾಶವಾಣಿಯ ಎಲ್ಲ ಪ್ರಿಯ ಕೇಳುಗ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಡಾಕ್ಟರ್ ಗಿರೀಶ್ ಎಲ್, ಶಿವಮೊಗ್ಗದ ಪ್ರತಿಷ್ಠಿತ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನೈಪುಣ್ಯ ಕೌಶಲ್ಯ ಹಾಗೂ ಯಶೋಗಾಥೆ ಗೆಲುವಿನ ಗುಟ್ಟು ಎಂಬ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಕೆಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆತಿರುವುದು ನನಗೆ ಸಂತೋಷದ ವಿಷಯ. ಇಂದು ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ. ಒಬ್ಬ ವಿದ್ಯಾರ್ಥಿ 4 ವರ್ಷಗಳ ಕಾಲ ಇಂಜಿನಿಯರಿಂಗ್ ಓದಿ ಅತ್ಯುತ್ತಮ ಅಂಕ ಪಡೆದು ಪದವಿ ಪಡೆದು ಉದ್ಯೋಗಕ್ಕೆ ಹೋದ ಅಂತ ಅನ್ಕೊಳ್ಳೋಣ. ಹೋದ ಮೊದಲನೇ ದಿನವೇ ಅವನಿಗೆ ಅಲ್ಲಿನ ಯಂತ್ರಗಳು, ಉತ್ಪಾದನಾ ಪ್ರಕ್ರಿಯೆಗಳು, ಸುರಕ್ಷತಾ ಕ್ರಮಗಳು ಅಥವಾ ಕಾರ್ಯವಿಧಾನಗಳ ಬಗ್ಗೆ ಯಾವುದೇ ಅರಿವಿರೋದಿಲ್ಲ. ಆಗ ಅವನು ಆತ್ಮವಿಶ್ವಾಸದಿಂದಲೇ ಕೆಲಸ ಮಾಡ್ತಾನೆ ಅಂತ ಅನ್ಕೊಳ್ಳೋಣ. ಆದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು, ಏಕೆಂದ್ರೆ ಶಿಕ್ಷಣದ ನಿಜವಾದ ಉದ್ದೇಶ ಕೇವಲ ಪರೀಕ್ಷೆ ಪಾಸ್ ಆಗೋದಲ್ಲ, ಜೀವನವನ್ನು ಎದುರಿಸುವ ಸಾಮರ್ಥ್ಯವನ್ನು ಕೂಡ ಬೆಳೆಸ್ಕೊಳ್ಬೇಕಾಗ್ತದೆ. ಇಂದು ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ನಾವು ಓದ್ತಿರ್ತಕ್ಕಂಥ ತಂತ್ರಜ್ಞಾನ ಕೆಲವೊಮ್ಮೆ 5 ವರ್ಷಗಳಲ್ಲಿ ಹಳೆಯದಾಗ್ತದೆ. ಈಗ ಹೊಸ ತಂತ್ರಜ್ಞಾನಗಳು ಪ್ರತಿದಿನ ಬರ್ತಾ ಇದೆ. ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಡ್ರೋನ್ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲೆಕ್ಟ್ರಿಕ್ ವಾಹನಗಳು, 3D ಪ್ರಿಂಟಿಂಗ್ಗಳು ಇವೆಲ್ಲ ನಮ್ಮ ದೈನಂದಿನ ಬದುಕಿನ ಒಂದು ಭಾಗವಾಗ್ತಾ ಇದೆ. ಇಂದು ಜಗತ್ತು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ನಾವು ಓದುತ್ತಿರುವ ತಂತ್ರಜ್ಞಾನ ಕೆಲವೊಮ್ಮೆ 5 ವರ್ಷಗಳಲ್ಲಿ ಹಳೆಯದಾಗ್ತದೆ. ಹೊಸ ತಂತ್ರಜ್ಞಾನಗಳು ಪ್ರತಿದಿನ ಬರ್ತಾ ಇರೋದ್ರಿಂದ ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಡ್ರೋನ್ ತಂತ್ರಜ್ಞಾನ, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಲೆಕ್ಟ್ರಿಕ್ ವಾಹನಗಳು, 3D ಪ್ರಿಂಟಿಂಗ್ಗಳು ಇವೆಲ್ಲವೂ ನಮ್ಮ ದೈನಂದಿನ ಬದುಕಿನ ಭಾಗ ಆಗ್ತಾ ಇದೆ. ಈ ಬದಲಾವಣೆಗಳ ಮಧ್ಯೆ ಇಂದಿನ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯಪುಸ್ತಕ ಜ್ಞಾನ ಸಾಕಾಗೋದಿಲ್ಲ. ಅವರಿಗೆ ಕೌಶಲ್ಯ ಬೇಕು, ಅನುಭವ ಇರಬೇಕು, ಸಮಸ್ಯೆ ಪರಿಹರಿಸುವಂತಹ ಸಾಮರ್ಥ್ಯ ಬೇಕು ಹಾಗೂ ತಂಡಗಳಲ್ಲಿ ಕೆಲಸ ಮಾಡುವಂತ ಮನೋಭಾವ ಇರಬೇಕು. ಅದರಲ್ಲೂ ಮುಖ್ಯವಾಗಿ ಕಲಿಯುವಂತ ಆಸಕ್ತಿ ಇರಬೇಕು. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ಕೈ ಹಿಡಿದು ಕಲಿತಿದ್ದು ಜೀವನ ಪೂರ್ತಿ ಉಳಿಯುತ್ತದೆ ಅಂತ. ಈ ಮಾತು ತಾಂತ್ರಿಕ ಶಿಕ್ಷಣಕ್ಕೆ ತುಂಬಾ ಸೂಕ್ತವಾಗಿದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಸೈಕಲ್ ಓಡಿಸೋದನ್ನ ನಾವು ಪುಸ್ತಕ ಓದ್ ಕಲ್ತಿದ್ವಾ, ಈಜೋದನ್ನ ಪುಸ್ತಕ ಓದ್ ಕಲ್ತಿದ್ವಾ, ಕಾರ್ ಚಾಲನೆ ಮಾಡೋದನ್ನ ನಾವು ನೋಡಿ ಕಲಿತ್ರೆ ಸಾಕಾಗುತ್ತಾ? ಖಂಡಿತವಾಗಿ ಇಲ್ಲ. ಅದನ್ನ ನಾವು ಸ್ವಂತ ಮಾಡಬೇಕು, ಕಲಿಬೇಕು, ಅನುಭವಿಸ್ಬೇಕು, ತಪ್ಪುಗಳನ್ನ ಸರಿಪಡಿಸಬೇಕು. ಆಗ ಮಾತ್ರ ಅದು ಕೌಶಲ್ಯವಾಗುತ್ತೆ. ಇಂಜಿನಿಯರಿಂಗ್ ಶಿಕ್ಷಣ ಕೂಡ ಇದೇ ತತ್ವದ ಮೇಲೆ ನಿಂತಿರೋದ್ರಿಂದ ಪುಸ್ತಕದಲ್ಲಿ ಓದಿದ ವಿಷಯ ಮಾತ್ರ ನೈಜ ಜೀವನದಲ್ಲಿ ನೋಡಿದಾಗ, ಮಾಡಿದಾಗ, ಅನುಭವಿಸಿದಾಗ ಮಾತ್ರ ಅದು ಸಂಪೂರ್ಣ ಜ್ಞಾನ ಆಗಿ ಬದಲಾಗುತ್ತೆ. ಇಂದು ಅನೇಕ ಕಂಪನಿಗಳು ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮಗೆ ಕೇವಲ ಡಿಗ್ರಿ ಬೇಕಾಗಿಲ್ಲ, ಕೆಲಸ ಮಾಡಲು ಸಿದ್ಧವಾಗಿರುವಂತಹ ಯುವಕರು ಬೇಕಾಗಿದ್ದಾರೆ ಅಂತ. ಅಂದ್ರೆ ಕೆಲಸಕ್ಕೆ ಸೇರಿದ ಮೊದಲನೇ ದಿನವೇ ಪರಿಸ್ಥಿತಿಗೆ ಹೊಂದ್ಕೋಬೇಕು, ಆ ಥರದ ಯುವಕರು ಬೇಕು ನಮ್ಗೆ ಅಂತ. ಇದು ಸಾಧ್ಯ ಯಾವಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ 3 ಪ್ರಮುಖ ಮಾರ್ಗಗಳಿದ್ದಾವೆ. ಮೊದಲನೇದು ಕೈಗಾರಿಕಾ ಭೇಟಿ, ಎರಡನೇದು ಮಿನಿ ಪ್ರಾಜೆಕ್ಟ್ ಮುಖಾಂತರ, ಮೂರನೇದು ಲೈವ್ ಪ್ರಾಜೆಕ್ಟ್ಗಳ ಮುಖಾಂತರ. ಈ 3 ವಿಷಯನ ಒಬ್ಬ ವಿದ್ಯಾರ್ಥಿ ಅಳವಡಿಸ್ಕೊಂಡ್ರೆ ಅವನ ಜೀವನ ದಿಕ್ಕನ್ನ ಬದಲಾಯಿಸಬಹುದು. ನಾವು ಒಂದು ದೊಡ್ಡ ಕಾರ್ಖಾನೆ ಒಳಗೆ ಹೋಗಿದ್ದೀವಿ ಅಂತ ಅನ್ಕೊಳ್ಳೋಣ. ಅಲ್ಲಿರುವ ಯಂತ್ರಗಳ ಸದ್ದು, ಕಾರ್ಯನಿರತ ಕಾರ್ಮಿಕರು, ಅತ್ಯಾಧುನಿಕ ತಂತ್ರಜ್ಞಾನ, ಸುರಕ್ಷತಾ ವ್ಯವಸ್ಥೆಗಳು, 100 ಜನರು ತಂಡದಲ್ಲಿ ಕೆಲಸ ಮಾಡ್ತಾ ಇರ್ತವೆ, ಇವನ್ನೆಲ್ಲ ನೇರವಾಗಿ ನೋಡಿದಾಗ ನಮಗೊಂದು ವಿಭಿನ್ನವಾದಂತಹ ಅನುಭವನೆ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಇದೇ ಅನುಭವ ಆಗುತ್ತೆ. ಅವರು ತರಗತಿಯಲ್ಲಿ ಕಲಿತಿರುವ ಒಂದು ವಿಷಯ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಿಎನ್ಸಿ ಮಷೀನ್ಸ್ ಬಗ್ಗೆ ಪುಸ್ತಕದಲ್ಲಿ ಓದಿರಬಹುದು, ಆದ್ರೆ ಅದೇ ಸಿಎನ್ಸಿ ಮಷೀನ್ನ ಒಂದು ಕಾರ್ಖಾನೆಯಲ್ಲಿ ನೋಡಿದಾಗ ಅವನಿಗೆ ಅದೇ ಒಂದು ಹೊಸದಾಗಿ ಅರಿವು ಮೂಡಿಸುತ್ತದೆ. ಒಬ್ಬ ಎಲೆಕ್ಟ್ರಿಕ್ ವಿದ್ಯಾರ್ಥಿ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಹೋದಾಗ ವಿದ್ಯುತ್ ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾನೆ. ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಸಾಫ್ಟ್ವೇರ್ ಕಂಪನಿಗೆ ಹೋದ್ರೆ ಅಲ್ಲಿ ಹೇಗೆ ಅವರು ತಂಡಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾನೆ. ಇದು ಕೇವಲ ಕಲಿಕೆಯಲ್ಲ, ಇದೊಂದು ದೃಷ್ಟಿಕೋನದ ಬದಲಾವಣೆ ಆಗಿರ್ತದೆ. ಇಂದು ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾರೆ ನಮ್ಗೆಲ್ಲ, ಸರ್ ನಾವು ಇದನ್ನ ಯಾಕೆ

ಓದ್ತಿದ್ದೀವಿ ಅಂತ. ಈ ಪ್ರಶ್ನೆಗೆ ಉತ್ತರ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಬಾರಿ ಕೈಗಾರಿಕೆಗಳು ಭೇಟಿ ನೀಡಿದಾಗ ಮಾತ್ರ. ಯಾಕಂದ್ರೆ ಅಲ್ಲಿ ಅವರು ಕಲಿತಿರುವ ವಿಷಯಗಳು ನೈಜವಾಗಿ ಉಪಯೋಗ ಮಾಡಿ ನೋಡ್ತಾರೆ. ಉದಾಹರಣೆಗೆ ಥರ್ಮೋಡೈನಾಮಿಕ್ಸ್ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿ ಪವರ್ ಪ್ಲಾಂಟ್ ನಲ್ಲಿ ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ನೋಡ್ತಾನೆ. ಡಿಸೈನ್ ವಿಷಯ ಓದ್ತಾ ಇರೋ ವಿದ್ಯಾರ್ಥಿ ಅಭಿವೃದ್ಧಿ ಪ್ರಕ್ರಿಯೆ ಹೇಗಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಮ್ಯಾನುಫ್ಯಾಕ್ಚರಿಂಗ್ ಓದ್ತಾ ಇರುವಂತ ವಿದ್ಯಾರ್ಥಿ ಉತ್ಪಾದನೆ ಹೇಗ್ ಮಾಡ್ತಾರೆ ಅನ್ನೋದನ್ನ ನೋಡಿ ಕಲಿತಾನೆ. ಇದರಿಂದ ಕಲಿಕೆಯ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟತೆ ಬರುತ್ತೆ. ಕೈಗಾರಿಕಾ ಭೇಟಿಗಳು ಕೇವಲ ಜ್ಞಾನ ನೀಡೋದಿಲ್ಲ, ಹಲವು ಕೌಶಲ್ಯಗಳನ್ನ ಬಳಸ್ತವೆ. ವೀಕ್ಷಣಾ ಕೌಶಲ್ಯ, ವಿಶ್ಲೇಷಣಾ ಕೌಶಲ್ಯ, ಸಂವಹನ ಕೌಶಲ್ಯ, ತಂಡದಲ್ಲಿ ಕೆಲಸ ಮಾಡುವಂತ ಮನೋಭಾವ, ಸಮಸ್ಯೆ ಪರಿಹಾರ ಸಾಮರ್ಥ್ಯ, ವೃತ್ತಿಪರ ನಡವಳಿಕೆ, ಇವೆಲ್ಲವೂ ಭವಿಷ್ಯದ ಯಶಸ್ಸಿಗೆ ತುಂಬಾ ಅಗತ್ಯ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇಂಜಿನಿಯರ್ಗಳೊಂದಿಗೆ ಮಾತಾಡ್ತಾರೆ, ಅವರ ಅನುಭವಗಳನ್ನು ಕೇಳ್ತಾರೆ, ಅವರ ಪ್ರಶ್ನೆಗಳಿಗೆ ಉತ್ತರ ಪಡೀತಾರೆ. ಇದು ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಕೆಲವೊಮ್ಮೆ ಇದೇ ಸಂಪರ್ಕಗಳು ಮುಂದೆ ಇಂಟರ್ನ್ಶಿಪ್ ಅಥವಾ ಉದ್ಯೋಗದ ಅವಕಾಶಗಳ ಕಡೆಗೂ ಕೂಡ ಪರಿವರ್ತನೆ ಆಗುತ್ತೆ. ಇಲ್ಲಿ ನಾನು ಪೋಷಕರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು ಕೈಗಾರಿಕಾ ಭೇಟಿಗೆ ಹೋಗ್ಬೇಕಂತ ಹೇಳಿದಾಗ ಅದನ್ನ ಕೇವಲ ಪ್ರವಾಸ ಅಂತ ಭಾವಿಸಬೇಡಿ. ಅದು ಅವರ ಭವಿಷ್ಯದ ಹೂಡಿಕೆ ಅಥವಾ ಅವರು ಒಂದಿನದಲ್ಲಿ ಕಲಿಯುವಂತ ಅನುಭವ ಕೆಲವೊಮ್ಮೆ ತಿಂಗಳುಗಳ ತರಗತಿ ಪಾಠಕ್ಕಿಂತ ಹೆಚ್ಚಾಗಿ ಪರಿಣಾಮಕಾರಿಯಾಗಿರುತ್ತದೆ. ಹೀಗಾಗಿ ಇಂತಹ ಅವಕಾಶಗಳಿಗೆ ಮಕ್ಕಳನ್ನ ಪ್ರೋತ್ಸಾಹಿಸಿ. ಮಿನಿ ಪ್ರಾಜೆಕ್ಟ್ಗಳು, ಲೈವ್ ಪ್ರಾಜೆಕ್ಟ್ಗಳು ಮತ್ತು ಉದ್ಯೋಗ ಸಿದ್ಧತೆ. ಕೈಗಾರಿಕಾ ಭೇಟಿಗಳು ವಿದ್ಯಾರ್ಥಿಗಳಿಗೆ ನೈಜ ಜಗತ್ತನ್ನ ಪರಿಚಯ ಮಾಡಿದ್ರೆ ಕೇವಲ ನೋಡೋದ್ರಿಂದ ಸಂಪೂರ್ಣ ಕಲಿಕೆ ಸಾಧ್ಯ ಆಗೋದಿಲ್ಲ. ನೋಡೋದು ಮೊದಲ ಹೆಜ್ಜೆ, ಅರ್ಥ ಮಾಡ್ಕೊಳ್ಳೋದು ಎರಡನೇ ಹೆಜ್ಜೆ. ಆದ್ರೆ ಸ್ವತಃವಾಗಿ ಮಾಡಿ ನೋಡಿ ಸಮಸ್ಯೆಗಳನ್ನ ಎದುರಿಸೋದು, ಪರಿಹಾರ ಕಂಡುಹಿಡಿಯೋದ್ರಿಂದ ನಿಜವಾದ ಕಲಿಕೆ ಆಗುತ್ತೆ. ಅಲ್ಲಿಯೇ ಮಿನಿ ಪ್ರಾಜೆಕ್ಟ್ಗಳು ಮತ್ತು ಲೈವ್ ಪ್ರಾಜೆಕ್ಟ್ಗಳ ಪಾತ್ರ ಆರಂಭ ಆಗುತ್ತೆ. ಇಂದು ನಾವು ಅದೇ ವಿಷಯದ ಬಗ್ಗೆ ಮಾತಾಡೋಣ. ಮಿನಿ ಪ್ರಾಜೆಕ್ಟ್ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ವಿದ್ಯಾರ್ಥಿಯು ತರಗತಿಯಲ್ಲಿ ಕಲಿತಿರುವ ವಿಷಯಗಳನ್ನ ಬಳಸಿಕೊಂಡು ಒಂದು ಸಣ್ಣ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಾನೆ. ಅದರ ಪ್ರಯತ್ನವೇ ಮಿನಿ ಪ್ರಾಜೆಕ್ಟ್. ಒಂದು ಸಣ್ಣ ಯಂತ್ರ, ಒಂದು ಸರಳ ಸಾಧನ, ಒಂದು ಮೊಬೈಲ್ ಆ್ಯಪ್, ಕೃಷಿ ಉಪಕರಣ, ಸ್ವಯಂಚಾಲಿತ ವ್ಯವಸ್ಥೆ, ಇವೆಲ್ಲ ಕೂಡ ಮಿನಿ ಪ್ರಾಜೆಕ್ಟ್ ಆಗುತ್ತೆ. ಇಲ್ಲಿ ಮುಖ್ಯವಾದದ್ದು ಪ್ರಾಜೆಕ್ಟ್ನ ಗಾತ್ರವಲ್ಲ, ಕಲಿಕೆಯ ಪ್ರಕ್ರಿಯೆ. ವಿದ್ಯಾರ್ಥಿ ಸ್ವಂತ ಯೋಚನೆ ಮಾಡಬೇಕು, ಯೋಜನೆ ರೂಪಿಸಬೇಕು, ತಪ್ಪು ಮಾಡಬೇಕು, ಸರಿ ಮಾಡಬೇಕು, ಮತ್ತೆ ಪ್ರಯತ್ನ ಪಡಬೇಕು. ಈ ಪ್ರಕ್ರಿಯೆಯಲ್ಲಿ ಅವನು ಬೆಳೀತಾ ಹೋಗ್ತಾನೆ. ಒಬ್ಬ ವಿದ್ಯಾರ್ಥಿ ಪುಸ್ತಕದಲ್ಲಿ ಒಂದು ವಿಷಯವನ್ನು ಓದಿದಾಗ ಅದು ಅವನಿಗೆ ಮಾಹಿತಿ ನೀಡುತ್ತದೆ, ಆದರೆ ಅದೇ ವಿಷಯನ ಬಳಸಿಕೊಂಡು ಒಂದು ಸಾಧನೆ ತಯಾರಿಸಿದಾಗ ಅವನಿಗೆ ಅದರ ಅನುಭವ ನೀಡುತ್ತೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಸೋಲಾರ್ ಸಿಸ್ಟಮ್ ಬಗ್ಗೆ ಓದ್ತಾ ಇದ್ದಾನೆ ಅಂತಂದ್ರೆ ಒಂದು ಸಣ್ಣ ಸೌರಶಕ್ತಿ ಆಧಾರಿತ ಚಾರ್ಜಿಂಗ್ ವ್ಯವಸ್ಥೆ ಅವನು ರೆಡಿ ಮಾಡಿದ್ರೆ ಅವನಿಗೆ ಹೊಸ ವಿಚಾರಗಳು ತಿಳಿತದೆ. ಸೂರ್ಯನ ಬೆಳಕಿನ ತೀವ್ರತೆ, ಬ್ಯಾಟರಿ ಸಾಮರ್ಥ್ಯ, ವಿದ್ಯುತ್ ಸಂಗ್ರಹಣೆ, ಅದರ ವೆಚ್ಚ, ಬಳಕೆದಾರರ ಅಗತ್ಯ, ಈ ಎಲ್ಲ ವಿಚಾರಗಳು ಅವನಿಗೆ ಪ್ರಾಯೋಗಿಕವಾಗಿ ಅರ್ಥವಾಗ್ತಾ ಹೋಗುತ್ತೆ. ಇದೇ ನಿಜವಾದ ಕಲಿಕೆ. ನಮ್ಮ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಹಲವೆಡೆ ಇದೆ. ಒಬ್ಬ ವಿದ್ಯಾರ್ಥಿ ತನ್ನ ಊರಿನ ರೈತರು ಎದುರಿಸುತ್ತಿರುವ ಸಮಸ್ಯೆನ ಗಮನಿಸ್ತಾನೆ. ಅವನೊಂದು ಸಣ್ಣ ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್ ವಿನ್ಯಾಸಗೊಳಿಸ್ತಾನೆ. ಮಣ್ಣಿನ ತೇವಾಂಶವನ್ನ ಅಳೆಯುವಂತ ಸೆನ್ಸಾರ್ ಬಳಸ್ತಾನೆ. ನೀರು ಅಗತ್ಯವಿದ್ದಾಗ ಮಾತ್ರ ಮೋಟಾರ್ ಚಾಲನೆ ಆಗುವಂತ ವ್ಯವಸ್ಥೆ ಮಾಡ್ತಾನೆ. ಈ ಒಂದು ಸಣ್ಣ ಪ್ರಾಜೆಕ್ಟ್ ಇಂದ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿ ಕಲಿತಾನೆ, ರೈತನಿಗೂ ಕೂಡ ಸಹಾಯ ಆಗುತ್ತೆ, ಸಮಾಜಕ್ಕೆ ಪ್ರಯೋಜನ ಆಗುತ್ತೆ. ಇದನ್ನೇ ಅರ್ಥಪೂರ್ಣ ಶಿಕ್ಷಣ ಅಂತ ಕರೀತಾರೆ. ಇನ್ನ ಮಿನಿ ಪ್ರಾಜೆಕ್ಟ್ಗಳು ವಿದ್ಯಾರ್ಥಿಗಳಲ್ಲಿ ಹಲವು ಕೌಶಲಗಳನ್ನ ಬಳಸುತ್ತೆ. ಯೋಜನಾ ಕೌಶಲ್ಯ, ಸಮಯ ನಿರ್ವಹಣೆ, ತಂಡದಲ್ಲಿ ಕೆಲಸ ಮಾಡತಕ್ಕಂಥದ್ದು, ಇವೆಲ್ಲವೂ ಭವಿಷ್ಯದ ಯಶಸ್ಸಿಗೆ ಅತ್ಯಗತ್ಯ ಆಗಿರುತ್ತೆ. ಇಂದು ಅನೇಕ ಕಂಪನಿಗಳು ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡುವಾಗ ಕೇಳುವಂತ ಪ್ರಶ್ನೆ, ನೀವು ಯಾವ ಪ್ರಾಜೆಕ್ಟ್ ಮಾಡಿದಿರಿ ಅಂತ. ಈ ಪ್ರಶ್ನೆಯಿಂದ ಒಂದು ದೊಡ್ಡ ಅರ್ಥ ಇದೆ. ವಿದ್ಯಾರ್ಥಿ ಏನು ಓದಿದ್ದಾನೆ ಎಂಬುದಕ್ಕಿಂತ ಅವನು ಏನ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳುವಂತ ಆಸಕ್ತಿ ಇರುತ್ತೆ. ಮಿನಿ ಪ್ರಾಜೆಕ್ಟ್ ವಿದ್ಯಾರ್ಥಿಯ ಕಲಿಕೆಗೆ ಆರಂಭವಾದ್ರೆ ಲೈವ್ ಪ್ರಾಜೆಕ್ಟ್ಗಳು ಅವನನ್ನು ವೃತ್ತಿಪರ ಜಗತ್ತಿಗೆ ಕರೆದೊಯ್ಯುತ್ತೆ. ಲೈವ್ ಪ್ರಾಜೆಕ್ಟ್ ಅಂದ್ರೆ ನೈಜ ಸಮಸ್ಯೆ ಮೇಲೆ ಕೆಲಸ ಮಾಡೋದು. ಇದು ಕೈಗಾರಿಕೆ ಅಥವಾ ಸಂಸ್ಥೆಗಳೊಂದಿಗೆ ಸೇರಿ ಮಾಡುವಂತ ಕೆಲಸ. ಇಲ್ಲಿ ಸಮಸ್ಯೆ ನಿಜ, ಪರಿಹಾರವೂ ನಿಜ, ಫಲಿತಾಂಶವೂ ನಿಜ. ಅದಕ್ಕೆ ಲೈವ್ ಪ್ರಾಜೆಕ್ಟ್ ವಿಶೇಷವಾಗಿ ಮಹತ್ವ ಪಡ್ಕೊಳ್ಳಿ. ಏಕೆ ಕೆಲವರಿಗೆ ಪದವಿ ಮುಗಿದ ತಕ್ಷಣ ಉತ್ತಮ ಕೆಲಸ ಸಿಗುತ್ತೆ, ಇನ್ನು ಕೆಲವರಿಗೆ ವರ್ಷಗಳಕ್ಕಾದ್ರೂ ಕೂಡ ಅವಕಾಶಕ್ಕಾಗಿ ಕಾಯ್ಬೇಕಾಗುತ್ತೆ? ಇದರ ಉತ್ತರ ಬಹಳ ಸರಳ. ಮಾರ್ಕ್ಸ್ ಮಾತ್ರ ಮುಖ್ಯ ಆಗೋದಿಲ್ಲ, ಮಾರ್ಕ್ಸ್ ಜೊತೆಗೆ ಸ್ಕಿಲ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂದು ಕಂಪನಿಗಳು ಹುಡುಕ್ತಿರೋದು ಸ್ಕಿಲ್ ಇರತಕ್ಕಂಥದ್ದು, ಸಮಸ್ಯೆ ಪರಿಹಾರ ಮಾಡುವಂಥದ್ದು, ತಂಡದಲ್ಲಿ ಕೆಲಸ ಮಾಡುವಂಥದ್ದು. ಹೊಸ ವಿಷಯಗಳನ್ನ ನಾನು ಕಲಿತೀನಿ ಅಂತ ಆಸಕ್ತಿ ಇರುವಂತಹವ್ರು ಮಾತ್ರ ಸಹಜವಾಗಿ ಬೆಳೀತಾ ಹೋಗ್ತಾರೆ. ಪ್ರಾಜೆಕ್ಟ್ಗಳ ಇನ್ನೊಂದು ದೊಡ್ಡ ಪ್ರಯೋಜನ ಏನಂದ್ರೆ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಬೆಳೆಸುತ್ತೆ. ಇಂದು ನಾವು ಬಳಸುತ್ತಿರುವ ಅನೇಕ ಉತ್ಪನ್ನಗಳು ಒಮ್ಮೆ ಒಂದು ಸಣ್ಣ ಕಲ್ಪನೆ ಆಗಿದ್ವು ಅಷ್ಟೇ. ಒಂದು ಸಮಸ್ಯೆನ ಗಮನಿಸಿದಾಗ ಒಬ್ಬ ವ್ಯಕ್ತಿ ಯೋಚನೆಗಳಾಗಿರ್ತವೆ, ಅದೇ ಯೋಚನೆ ಮುಂದೆ ದೊಡ್ಡದಾಗಿ ಸಂಸ್ಥೆಯಾಗಿ ಬೆಳೆಯುತ್ತೆ. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಪ್ರಾಜೆಕ್ಟ್ ಒಂದು ಹೊಸ ಅವಕಾಶದ ಆರಂಭವಾಗಬಹುದು. ಮುಂದೆ ಅದು ಸ್ಟಾರ್ಟ್ಅಪ್ ಆಗಬಹುದು, ಹೊಸ ಉದ್ಯಮ ಆಗಬಹುದು, ಅಥವಾ ಉದ್ಯೋಗಿ ಸೃಷ್ಟಿಸುವಂತಹ ಸಂಸ್ಥೆ ಆಗಬಹುದು. ಹಿಂದಿನ ಭಾಗದಲ್ಲಿ ನಾವೆಲ್ಲ ಮಿನಿ ಪ್ರಾಜೆಕ್ಟು, ಲೈವ್ ಪ್ರಾಜೆಕ್ಟು ಇದನ್ನು ತಿಳ್ಕೊಂಡ್ವಿ. ಅವು ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ನೈಜ ಅನುಭವವನ್ನು ಬೆಳೆಸ್ತವೆ. ಅದನ್ನು ನೋಡಿದಾಗ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಕಥೆ ಇರುತ್ತೆ. ಆ ಕಥೆಯಲ್ಲಿ ಪರಿಶ್ರಮನೂ ಇರುತ್ತೆ, ಸವಾಲು ಇರುತ್ತೆ, ಕೆಲವೊಮ್ಮೆ ಸೋಲುಗಳು ಇರುತ್ತೆ.
ಇಂದು ನಾವು ಯಶಸ್ಸಿನ

0: ಇನ್ನೊಂದು ಮುಖದ ಬಗ್ಗೆ ಮಾತಾಡೋಣ, ಅದೇ ವಿಫಲತೆ. ವಿಫಲತೆ ಅಂದ್ರೆ ಯಶಸ್ಸಿನ ಮೊದಲನೇ ಮೆಟ್ಟಿಲು. ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ವಿಫಲವಾದ್ರೆ ಜೀವನ ಮುಗಿದೋಯ್ತು ಎಂಬ ಭಾವನೆ. ಆದ್ರೆ ನಿಜವಾಗಿ ನೋಡಿದ್ರೆ ವಿಫಲತೆಯೇ ನಮ್ಗೆ ಅತ್ಯುತ್ತಮ ಶಿಕ್ಷಕ ಆಗಿ ಕಾಣುತ್ತೆ. ಒಬ್ಬ ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳ್ತಾನೆ, ನೂರಾರು ಬಾರಿ, ಆದರೂ ಅದು ನಡೆಯೋದನ್ನು ಬಿಡೋದಿಲ್ಲ, ಮತ್ತೆ ಎದ್ದು ಪ್ರಯತ್ನಿಸುತ್ತೆ, ಕೊನೆಗೆ ನಡೆಯಲು ಕಲಿಯುತ್ತದೆ. ಜೀವನವೂ ಹಾಗೆ, ಶಿಕ್ಷಣವೂ ಹಾಗೆ. ಒಂದು ಪ್ರಾಜೆಕ್ಟ್ ಫೇಲ್ ಆಗ್ಬಹುದು, ಒಂದು ಸ್ಪರ್ಧೆಯಲ್ಲಿ ಸೋಲಾಗ್ಬಹುದು, ಒಂದು ಸಂದರ್ಶನದಲ್ಲಿ ಆಯ್ಕೆ ಆಗದೆ ಇರಬಹುದು, ಆದರೆ ಅದರಿಂದ ಕಲಿಯುವವರು ಮಾತ್ರ ಮುಂದೆ ಹೋಗ್ತಾರೆ. ಇಂದು ಜಗತ್ತಿನ ಅನೇಕ ದೊಡ್ಡ ಉದ್ಯಮಗಳು ನೋಡಿದ್ರೆ ಒಂದು ಸಾಮಾನ್ಯ ಸಂಗತಿ ಕಾಣುತ್ತೆ, ಅವರು ಮೊದಲ ಪ್ರಯತ್ನದಲ್ಲಿ ಯಶಸ್ವಿ ಆಗಿಲ್ಲ, ಅನೇಕ ಬಾರಿ ವಿಫಲರು ಕೂಡ ಆಗಿದ್ದಾರೆ, ಆದರೆ ಅವರು ಪ್ರಯತ್ನ ಮಾತ್ರ ನಿಲ್ಲಿಸಿಲ್ಲ. ಅವರ ಯಶಸ್ಸಿನ ರಹಸ್ಯ ಕೂಡ ಅದಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಯಾವ್ದಾದ್ರೂ ಪ್ರಾಜೆಕ್ಟ್ ಮಾಡ್ತಿದ್ರೆ ಅದು ಮೊದಲ ಪ್ರಯತ್ನದಲ್ಲಿ ಯಶಸ್ವಿ ಆಗಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ವಿಫಲತೆಗೆ ಹೆದರಬೇಡಿ, ಅದರಿಂದ ಕಲಿಯಿರಿ. ಪ್ರತಿಯೊಂದು ತಪ್ಪು ನಿಮಗೆ ಹೊಸ ಪಾಠ ಕಲಿಸುತ್ತೆ, ಪ್ರತಿಯೊಂದು ಸಮಸ್ಯೆ ಕೂಡ ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡುತ್ತೆ. ನಾವು ಈಗ ಒಂದು ಹೊಸ ಯುಗದ ಅಂಚಿನಲ್ಲಿ ನಿಂತಿದ್ದೇವೆ. ಮುಂದಿನ 10 ವರ್ಷಗಳಲ್ಲಿ ಇನ್ನಷ್ಟು ಜಗತ್ತು ವೇಗವಾಗಿ ಬದಲಾಗುತ್ತೆ. ಇಂದು ನಾವು ನೋಡ್ತಿರತಕ್ಕಂಥದ್ದು ಅನೇಕ ಉದ್ಯೋಗಗಳು ಬದಲಾಗ್ತಾ ಇದೆ, ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳು ಯಾವ ಕೌಶಲ್ಯಗಳನ್ನ ಬೆಳೆಸ್ಕೋಬೇಕು? ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಸೃಜನಾತ್ಮಕ ಚಿಂತನೆ ಇರಬೇಕು, ಡಿಜಿಟಲ್ ಕೌಶಲ್ಯ ಇರಬೇಕು, ಕಮ್ಯುನಿಕೇಶನ್ ಇರಬೇಕು, ಕಂಟಿನ್ಯೂಸ್ ಆಗಿ ಕಲಿಯುವಂತ ಮನೋಭಾವ ಕೂಡ ಇರಬೇಕು. ಇವ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್, ಡ್ರೋನ್, ಡಾಟಾ ಅನಾಲಿಟಿಕ್ಸ್, 3D ಪ್ರಿಂಟಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಇವೆಲ್ಲದರ ಮೂಲಭೂತ ಅರಿವು ಕೂಡ ಹೊಂದಿರಬೇಕಾಗಿರುತ್ತೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಕೂಡ ಮಾನವ ಚಿಂತನೆ, ಸೃಜನಶೀಲತೆ ಮತ್ತು ಮೌಲ್ಯಗಳಿಗೆ ಪರ್ಯಾಯವೇ ಇಲ್ಲ. ಆದ್ದರಿಂದ ತಂತ್ರಜ್ಞಾನದ ಜೊತೆಗೆ ಮಾನವೀಯ ಗುಣಗಳನ್ನು ಕೂಡ ಬೆಳೆಸ್ಕೋಬೇಕಾಗುತ್ತೆ. ನಮ್ಮ ದೇಶದ ಯುವಕರಲ್ಲಿ ಅಪಾರ ಪ್ರತಿಭೆ ಇದೆ, ಅಪಾರ ಸಾಮರ್ಥ್ಯ ಕೂಡ ಇದೆ. ಇಂದು ಭಾರತ ವಿಶ್ವದ ಅತಿ ದೊಡ್ಡ ಯುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದು ನಮ್ಮ ಶಕ್ತಿ ಕೂಡ. ಈ ಶಕ್ತಿನ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಆಗಬಹುದು. ಇಂದು ನಾವು ಕೇವಲ ಉದ್ಯೋಗ ಹುಡುಕುವವರಾಗಬಾರದು, ಉದ್ಯೋಗ ಸೃಷ್ಟಿಸುವವರಾಗಬೇಕು. ಸ್ಟಾರ್ಟ್ಅಪ್ಗಳನ್ನ ಆರಂಭಿಸಬೇಕು, ಹೊಸ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಬೇಕು, ಹೊಸ ತಂತ್ರಜ್ಞಾನಗಳನ್ನ ರೂಪಿಸಬೇಕು, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬೇಕು. ಇದಕ್ಕೆ ಅಡಿಪಾಯ ಹಾಕುವುದೇ ಕಾಲೇಜು ದಿನದಲ್ಲಿ. ಇದರಲ್ಲೂ ಕೈಗಾರಿಕಾ ಭೇಟಿಗಳು, ಪ್ರಾಜೆಕ್ಟ್ಗಳು ಬಹಳ ಮಹತ್ವದ ಪಾತ್ರನ ವಹಿಸುತ್ತೆ. ಪ್ರಿಯ ಪೋಷಕರೇ, ನಿಮ್ಮ ಮಕ್ಕಳ ಯಶಸ್ಸಿನಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮಹತ್ವವಾಗಿರುತ್ತೆ. ಅವರಿಗೆ ಕೇವಲ ಮಾರ್ಕ್ಸ್ ಮಾತ್ರ ಕೇಳಬೇಡಿ, ಅವ್ರು ಏನ್ ಕಲಿತಿದ್ದಾರೆ ಅನ್ನೋದನ್ನು ಕೇಳಿ. ಅವ್ರು ಯಾವ ಹೊಸ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಮಕ್ಕಳ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಪ್ರೋತ್ಸಾಹಿಸಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಂದ್ರೆ ಬೆಂಬಲಿಸಿ, ಮತ್ತೆ ಪ್ರಯತ್ನ ಮಾಡೋದಕ್ಕೆ ಒಂದು ಧೈರ್ಯ ನೀಡಿ. ಶಿಕ್ಷಕರು ಕೂಡ ಇಲ್ಲಿ ಪಾತ್ರ ವಹಿಸ್ತಾರೆ. ನಾವು ಕೇವಲ ಪಾಠ ಮಾಡೋದ್ರಿಂದ ಸಾಕಾಗಲ್ಲ, ಪ್ರೇರಣೆ ಕೂಡ ನೀಡಬೇಕು, ಅವರಿಗೆ ಮಾರ್ಗದರ್ಶನ ನೀಡಬೇಕು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳೋ ಮನೋಭಾವಗಳನ್ನ ನಾವು ಬೆಳೆಸಬೇಕು, ಹೊಸ ಆಲೋಚನೆಗಳನ್ನ ಉತ್ತೇಜಿಸಬೇಕು, ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಒಬ್ಬ ಶಿಕ್ಷಕ ವಿದ್ಯಾರ್ಥಿ ಜೀವನದಲ್ಲಿ ಒಂದು ದೀಪ ಆಗಬಹುದು, ಆ ದೀಪದ ಬೆಳಕು ಅನೇಕ ವರ್ಷಗಳಿಗೆ ಉಳಿಬೇಕು. ಪ್ರಿಯ ಕೇಳುಗರೆ, ಒಬ್ಬ ವಿದ್ಯಾರ್ಥಿ ಯಶಸ್ವಿ ವ್ಯಕ್ತಿಯನ್ನಾಗಿ ರೂಪಿಸುವುದು ಕೇವಲ ಅವನ ಜವಾಬ್ದಾರಿ ಅಲ್ಲ, ಅದು ಪೋಷಕರ ಜವಾಬ್ದಾರಿ ಕೂಡ, ಶಿಕ್ಷಕರ ಜವಾಬ್ದಾರಿ ಕೂಡ, ಶೈಕ್ಷಣಿಕ ಸಂಸ್ಥೆಗಳ ಜವಾಬ್ದಾರಿ ಕೂಡ, ಹಾಗೆ ಕೈಗಾರಿಕೆಗಳ ಜವಾಬ್ದಾರಿ ಕೂಡ ಇರುತ್ತೆ, ಸಮಾಜದ ಜವಾಬ್ದಾರಿ ಕೂಡ ಇರುತ್ತೆ. ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶ ಸಾಧ್ಯ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಕೇವಲ ಪುಸ್ತಕ ಓದೋದ್ರಿಂದ ಮಾತ್ರ ಯಶಸ್ವಿ ಆಗೋದಿಲ್ಲ, ಅವನಿಗೆ ಅನುಭವ ಬೇಕು, ಕೌಶಲ್ಯ ಬೇಕು, ಮಾರ್ಗದರ್ಶನ ಬೇಕು, ಆತ್ಮವಿಶ್ವಾಸ ಬೇಕು. ಕೈಗಾರಿಕಾ ಭೇಟಿಗಳು ಅವನಿಗೆ ಜಗತ್ತನ್ನ ಪರಿಚಯ ಮಾಡುತ್ತೆ, ಮಿನಿ ಪ್ರಾಜೆಕ್ಟ್ಗಳು ಅವನಿಗೆ ಯೋಚನೆ ಮಾಡುವಂತಹ ಕಲೆಯನ್ನ ಕಲಿಸುತ್ತೆ, ಲೈವ್ ಪ್ರಾಜೆಕ್ಟ್ಗಳು ಅವನಿಗೆ ಸಮಸ್ಯೆ ಪರಿಹರಿಸಲು ಪಾಠ ಆಗುತ್ತೆ, ವಿಫಲತೆ ಅವನಿಗೆ ಬದುಕಿನ ಪಾಠ ಕಲಿಸುತ್ತೆ. ಮತ್ತೆ ಎಲ್ಲ ಅನುಭವ ಸೇರಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿನ ಸಮರ್ಥ ವೃತ್ತಿಪರನಾಗಿ, ಯಶಸ್ವಿ ಉದ್ಯಮಿಯಾಗಿ, ಅಥವಾ ಸಮಾಜಕ್ಕೆ ಕೊಡುಗೆ ನೀಡುವಂತಹ ಉತ್ತಮ ನಾಗರಿಕನಾಗಿ ರೂಪಿಸುತ್ತೆ. ನಮ್ಮ ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ಆ ಯುವಕರು ಕೇವಲ ಉದ್ಯೋಗ ಹುಡುಕುವವರಾಗದೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವವರಾಗಲಿ, ಇದೇ ನಮ್ಮೆಲ್ಲರ ಆಶಯ, ಇದೇ ಶಿಕ್ಷಣದ ನಿಜವಾದ ಉದ್ದೇಶ. ಈ ಮೂಲಕ ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ ಎಂಬ ವಿಷಯದ ಕುರಿತು ನನ್ನ ಅನಿಸಿಕೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದಕ್ಕೆ ಅವಕಾಶ ನೀಡಿದಂತಹ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಹಾಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟ ಎಲ್ಲರಿಗೂ ಕೂಡ ನನ್ನ ಋತುಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ, ಧನ್ಯವಾದ, ನಮಸ್ಕಾರಗಳು.
1: ತಾಂತ್ರಿಕ ಶಿಕ್ಷಣದಲ್ಲಿ ಕೈಗಾರಿಕಾ ಭೇಟಿ, ಲೈವ್ ಮತ್ತು ಮಿನಿ ಪ್ರಾಜೆಕ್ಟ್ಗಳಿಂದ ವಿದ್ಯಾರ್ಥಿಗಳಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳ ಬಲವರ್ಧನೆ, ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಎಲ್ ಅವರು. ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317633ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು.

ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

0: గాంధీ స్మృతి.
1: ಗಾಂಧೀಜಿಯವರ ಜೀವನ ಚರಿತ್ರೆಯಿಂದ ಆಯ್ದ ಭಾಗ. ಕಾಂಗ್ರೆಸ್ ಮಹಾಸಭೆಯ ಕಾರ್ಯಕಲಾಪಗಳು ಮುಂದುವರಿದರೆ ಸಾಂಕ್ರಾಮಿಕ ಜಾಡ್ಯ ಹರಡಲು ಪರಿಸ್ಥಿತಿ ಅನುಕೂಲವಾಗಿದೆ ಎಂದು ನನಗೆ ತೋರಿತು. ಕಾಂಗ್ರೆಸ್ ಮಹಾಸಭೆ ಪ್ರಾರಂಭವಾಗಲು ಇನ್ನೂ ಎರಡು ದಿನಗಳಿದ್ದವು. ಅದರ ಕಚೇರಿಯಲ್ಲಿ ಕೆಲಸಗಾರನಾಗಿ ಸೇರಿ ಅನುಭವವನ್ನು ಪಡೆದುಕೊಳ್ಳಬೇಕೆಂದು ನಾನು ನಿರ್ಣಯಿಸಿಕೊಂಡಿದ್ದೆನು. ಆದುದರಿಂದ ಕಲ್ಕತ್ತೆಗೆ ಬಂದ ಕೂಡಲೇ ನನ್ನ ನಿತ್ಯ ವಿಧಿಗಳನ್ನು ಮುಗಿಸಿಕೊಂಡು ಕಾಂಗ್ರೆಸ್ ಕಚೇರಿಗೆ ಹೋದೆನು. ಬಾಬು ಭೂಪೇಂದ್ರನಾಥ್ ಬಸು ಮತ್ತು ಘೋಷಾಲ್ ರವರು ಜನರಲ್ ಸೆಕ್ರೆಟರಿಗಳಾಗಿದ್ದರು. ನಾನು ಭೂಪೇಂದ್ರ ಬಾಬುರವರಲ್ಲಿ ಹೋಗಿ ನನ್ನ ಸೇವೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡೆನು. ಅವರು, ಇಲ್ಲಿ ನೋಡಿ, ನನ್ನ ಬಳಿ ನಿಮಗೆ ಕೊಡುವುದಕ್ಕೆ ಯಾವ ಕೆಲಸವೂ ಇಲ್ಲ, ಆದರೆ ಘೋಷಾಲ್ರು ನಿಮಗೆ ಯಾವುದಾದರೂ ಕೆಲಸವನ್ನು ಕೊಡಬಹುದು, ಅವರಲ್ಲಿ ದಯವಿಟ್ಟು ಹೋಗಿ ಎಂದು ಹೇಳಿದರು. ಘೋಷಾಲ್ರು ನನ್ನನ್ನು ಮೇಲು ಕೆಳಕು ನೋಡಿದರು. ಆನಂತರ ನಕ್ಕು, ನಾನು ನಿಮಗೆ ಗುಮಾಸ್ತೆಯ ಕೆಲಸವನ್ನು ಮಾತ್ರ ಕೊಡಬಲ್ಲೆನು, ನೀವು ಅದನ್ನು ಮಾಡುವಿರಾ ಎಂದರು. ಅಗತ್ಯವಾಗಿ ನನ್ನ ಶಕ್ತಿಗೆ ಮೀರದಿರುವ ಯಾವ ಕೆಲಸವನ್ನಾದರೂ ಮಾಡುವುದಕ್ಕೆ ಇಲ್ಲಿ ಬಂದಿದ್ದೇನೆ ಎಂದೆನು. ಅವರು, ಅದೀಗ ಸರಿಯಾದ ಭಾವನೆ ಎಂದರು. ಆನಂತರ ಸುತ್ತ ನಿಂತಿದ್ದ ಸ್ವಯಂ ಸೇವಕರನ್ನು ಕುರಿತು, ಈ ಯುವಕ ಹೇಳುವುದನ್ನು ಕೇಳಿದಿರಾ ಎಂದು ಕೇಳಿದರು. ಆನಂತರ ನನ್ನ ಕಡೆ ತಿರುಗಿ, ಹಾಗಾದರೆ ಇಲ್ಲಿ ಒಂದು ರಾಶಿ ಕಾಗದಗಳು ಬಂದು ಬಿದ್ದಿವೆ, ಅವುಗಳ ವ್ಯವಸ್ಥೆ ಮಾಡಬೇಕು. ಆ ಕುರ್ಚಿಯನ್ನು ಎಳೆದುಕೊಂಡು ಕೆಲಸ ಪ್ರಾರಂಭಿಸು. ನೀನೇ ನೋಡುತ್ತಿರುವಂತೆ ನನ್ನ ಬಳಿ ನೂರಾರು ಜನ ಬರುತ್ತಿದ್ದಾರೆ. ನಾನು ಇವರನ್ನು ನೋಡಲೋ ಅಥವಾ ನನ್ನನ್ನು ಈ ಕಾಗದಗಳಿಂದ ಮುಳುಗಿಸುತ್ತಿರುವ ಆ ಕೆಲಸವಿಲ್ಲದವರಿಗೆ ಪ್ರತ್ಯುತ್ತರ ಬರೆಯಲೋ? ಈ ಕೆಲಸವನ್ನು ಮಾಡಬಲ್ಲ ಗುಮಾಸ್ತ ನನಗೆ ಇಲ್ಲ. ಇವುಗಳಲ್ಲಿ ಹೆಚ್ಚು ಕಾಗದಗಳಲ್ಲಿ ಏನೂ ಇರುವುದೇ ಇಲ್ಲ. ಆದರೆ ನೀನು ದಯವಿಟ್ಟು ಈ ಪತ್ರಗಳನ್ನೆಲ್ಲ ಓದಿ ಈ ಕಾಗದಗಳಲ್ಲಿ ಯಾವುದಕ್ಕೆ ತಲುಪಿದೆ ಎಂದು ಉತ್ತರ ಕೊಡಬೇಕೋ ಅದಕ್ಕೆ ಹಾಗೆ ಉತ್ತರ ಕೊಡು. ಉತ್ತರ ಕೊಡುವುದಕ್ಕೆ ಮುಂಚೆ ಯೋಚನೆ ಮಾಡಬೇಕಾದ ಅಂಶಗಳಿದ್ದರೆ ಆ ಕಾಗದಗಳನ್ನು ನನಗೆ ಕೊಡು ಎಂದು ಹೇಳಿದರು. ಅವರು ನನ್ನಲ್ಲಿಟ್ಟ ಈ ನಂಬಿಕೆಯಿಂದ ನನಗೆ ಸಂತೋಷವಾಯಿತು. ನನಗೆ ಈ ಕೆಲಸವನ್ನು ಕೊಟ್ಟಾಗ ಘೋಷಾಲ್ರಿಗೆ ನನ್ನ ಪರಿಚಯವಿರಲಿಲ್ಲ. ನನ್ನ ಗುರುತು ಪರಿಚಯವನ್ನು ಅವರು ಆಮೇಲೆ ಕೇಳಿ ತಿಳಿದುಕೊಂಡರು. ಕಾಗದಗಳ ರಾಶಿಯನ್ನು ಕರಗಿಸುವ ಕೆಲಸ ನನಗೆ ಸುಲಭವಾಗಿ ತೋರಿತು. ಅದನ್ನು ನಾನು ಬಹು ಬೇಗ ಮಾಡಿ ಮುಗಿಸಿದೆನು. ಘೋಷಾಲ್ರಿಗೆ ತುಂಬಾ ಸಂತೋಷ ಉಂಟಾಯಿತು. ಅವರದ್ದು ಹೆಚ್ಚು ಮಾತನಾಡುವ ಸ್ವಭಾವ. ಅವರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು. ನಾನು ಯಾರೆಂದು ತಿಳಿದುಕೊಂಡ ಮೇಲೆ ನನಗೆ ಗುಮಾಸ್ತೆಯ ಕೆಲಸವನ್ನು ಕೊಟ್ಟುದಕ್ಕೆ ಅವರಿಗೆ ಸ್ವಲ್ಪ ಪಶ್ಚಾತ್ತಾಪ ಉಂಟಾಯಿತು. ಆದರೆ ನಾನು ಅವರನ್ನು ಸಮಾಧಾನಪಡಿಸಿದೆನು. ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ನಿಮ್ಮ ಮುಂದೆ ನಾನು ಎಷ್ಟರವನು? ಕಾಂಗ್ರೆಸ್ ಸೇವೆಯಲ್ಲಿಯೇ ನೀವು ಮುದುಕರಾಗಿದ್ದೀರಿ. ನೀವು ನನಗೆ ಹಿರಿಯರು. ನಾನು ಅನನುಭವಿ ಯುವಕ. ಈ ಕೆಲಸವನ್ನು ನನಗೆ ವಹಿಸಿ ನೀವು ಬಹಳ ಉಪಕಾರ ಮಾಡಿದಿರಿ. ನನಗೆ ಕಾಂಗ್ರೆಸ್ ಕೆಲಸ ಮಾಡಲು ಇಷ್ಟ. ಅದನ್ನು ವಿವರವಾಗಿ ತಿಳಿದುಕೊಳ್ಳುವ ಈ ಅಪೂರ್ವ ಅವಕಾಶವನ್ನು ನೀವು ನನಗೆ ಕಲ್ಪಿಸಿಕೊಟ್ಟಿದ್ದೀರಿ ಎಂದು ಹೇಳಿದೆನು. ಅವರು, ನಿಜ ಹೇಳಬೇಕಾದರೆ ಅದೇ ಸರಿಯಾದ ಮನೋಭಾವನೆ. ಆದರೆ ಇಂದಿನ ಯುವಕರಿಗೆ ಅದು ಅರ್ಥವಾಗಿಲ್ಲ. ನನಗೆ ಕಾಂಗ್ರೆಸ್ಸು ಅದರ ಜನ್ಮ ಕಾಲದಿಂದಲೂ ಗೊತ್ತು. ಕಾಂಗ್ರೆಸ್ ಸ್ಥಾಪನೆಯಾಗಲು ಮಿಸ್ಟರ್ ಹ್ಯೂಮ್ರೊಂದಿಗೆ ನನ್ನ ಭಾಗವೂ ಸ್ವಲ್ಪ ಇದ್ದಿತೆಂದು ನಾನು ಹೇಳಿಕೊಳ್ಳಬಹುದು ಎಂದರು. ಹೀಗೆ ನಾವು ಮಿತ್ರರಾದೆವು. ನಾನು ಅವರ ಜತೆ ಊಟ ಮಾಡಬೇಕೆಂದು ಅವರು ನನ್ನನ್ನು ಒತ್ತಾಯಪಡಿಸಿದರು. ಘೋಷಾಲರ ಶರ್ಟಿನ ಗುಂಡಿಯನ್ನು ಅವರ ಜವಾನನು ಹಾಕುತ್ತಿದ್ದನು. ಈ ಜವಾನನ ಕಾರ್ಯವನ್ನು ಮಾಡಲು ನಾನೇ ಮುಂದಾದೆನು. ಅಂಥ ಸೇವೆ ಮಾಡುವುದರಲ್ಲಿ ನನಗೆ ಸಂತೋಷವಿದ್ದಿತು. ಏಕೆಂದರೆ ಹಿರಿಯರ ವಿಷಯದಲ್ಲಿ ನನಗೆ ಯಾವಾಗಲೂ ಗೌರವ. ಅದು ಅವರಿಗೆ ತಿಳಿದಾಗ ನಾನು ಅವರ ಸಣ್ಣ ಸಣ್ಣ ಸೇವೆ ಮಾಡುವುದರಿಂದ ಅವರಿಗೆ ಸಂಕೋಚ ಉಂಟಾಗಲಿಲ್ಲ. ಗುಂಡಿಯನ್ನು ಹಾಕು ಎಂದು ಅವರು ನನಗೆ ಹೇಳುತ್ತಾ, ಈಗ ನೋಡು, ತನ್ನ ಶರಟಿನ ಗುಂಡಿಯನ್ನು ಹಾಕಿಕೊಳ್ಳುವುದಕ್ಕೂ ಕಾಂಗ್ರೆಸ್ ಸೆಕ್ರೆಟರಿಗೆ ಸಮಯವಿಲ್ಲ. ಅವನಿಗೆ ಯಾವಾಗಲೂ ಬೇರೆ ಕೆಲಸವಿರುತ್ತದೆ ಎನ್ನುತ್ತಿದ್ದರು. ಈ ಸರಳತೆಯಿಂದ ನನಗೆ ವಿನೋದವಾದರೂ ಈ ಬಗೆಯ ಸೇವೆಯಲ್ಲಿ ನನಗೆ ಅತೃಪ್ತಿ ಉಂಟಾಗಲಿಲ್ಲ. ಈ ಸೇವೆ ಮಾಡುವುದರಿಂದ ನನಗೆ ದೊರೆತ ಲಾಭ ಅಮೂಲ್ಯವಾದುದು. ಕೆಲವು ದಿನಗಳಲ್ಲಿ ನನಗೆ ಕಾಂಗ್ರೆಸ್ ಕಾರ್ಯಕ್ರಮಗಳೆಲ್ಲ ಗೊತ್ತಾದವು. ನಾನು ಮುಖಂಡರ ಪೈಕಿ ಅನೇಕರ ಪರಿಚಯ ಮಾಡಿಕೊಂಡೆ. ಸುರೇಂದ್ರನಾಥ್, ಗೋಖಲೆ ಮುಂತಾದ ಅತಿರಥ ಮಹಾರಥರ ಚಲನವಲನಗಳನ್ನು ತಿಳಿದುಕೊಂಡೆನು. ಕಾಂಗ್ರೆಸ್ಸಿನಲ್ಲಿ ಸಮಯ ಬಹಳ ಪೋಲಾಗುತ್ತಿರುವುದನ್ನು ನೋಡಿದೆನು. ಇಂಗ್ಲಿಷ್ ಭಾಷೆಗೆ ನಮ್ಮ ಕಾರ್ಯಕಲಾಪಗಳಲ್ಲಿ ಕೊಡುತ್ತಿದ್ದ ಪ್ರಾಮುಖ್ಯತೆಯನ್ನು ಆಗಲೂ ದುಃಖದಿಂದ ಗಮನಿಸಿದೆನು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯವಿರಲಿಲ್ಲ. ಒಬ್ಬ ಮಾಡುವ ಕಾರ್ಯವನ್ನೇ ಅನೇಕರು ಮಾಡುತ್ತಿದ್ದರು. ಅತಿ ಮುಖ್ಯವಾದ ಅನೇಕ ಕಾರ್ಯಗಳನ್ನು ಯಾರೂ ಮಾಡುತ್ತಲೇ ಇರಲಿಲ್ಲ. ಇವುಗಳನ್ನೆಲ್ಲ ನೋಡುವುದರಲ್ಲಿ ನನ್ನ ವಿಮರ್ಶಾ ಬುದ್ಧಿ ಜಾಗೃತವಾಗಿದ್ದರೂ ನನ್ನ ಹೃದಯದಲ್ಲಿ ಔದಾರ್ಯವೂ ಇದ್ದಿತು. ಆದುದರಿಂದ ಪರಿಸ್ಥಿತಿಯಲ್ಲಿ ಇದಕ್ಕಿಂತ ಉತ್ತಮವಾಗಿ ಮಾಡಲು ಸಾಧ್ಯವಿಲ್ಲದಿರಬಹುದೆಂದು ನಾನು ಭಾವಿಸಿದೆನು. ಇದರಿಂದ ಯಾವ ಕೆಲಸಕ್ಕೂ ನಾನು ಕಡಿಮೆ ಬೆಲೆಯನ್ನು ಕಟ್ಟುವವನಾಗಲಿಲ್ಲ. ಕೊನೆಗೆ ಕಾಂಗ್ರೆಸ್ ಮಹಾಸಭೆ ಪ್ರಾರಂಭವಾಯಿತು. ಭವ್ಯವಾದ ಸಭಾಂಗಣ, ಗಂಭೀರವಾದ ಸಮವಸ್ತ್ರಗಳಿಂದ ರಾರಾಜಿಸುತ್ತಿದ್ದ ಸ್ವಯಂ ಸೇವಕ ದಳದ ವ್ಯೂಹರಚನೆ, ವೇದಿಕೆಯ ಮೇಲೆ ಮಂಡಿಸಿದ್ದ ಹಿರಿಯರು, ಇವರನ್ನೆಲ್ಲ ನೋಡಿ ನಾನು ಆಶ್ಚರ್ಯಚಕಿತನಾದೆನು. ಈ ವಿಶಾಲವಾದ ಸಭೆಯಲ್ಲಿ ನಾನೆಲ್ಲಿ ಎಂದು ನನಗೆ ತೋರಿತು. ಸಭಾಪತಿಗಳ ಭಾಷಣ ಒಂದು ಪುಸ್ತಕವೇ ಆಗಿದ್ದಿತು. ಅದನ್ನು ಮೊದಲಿನಿಂದ ಕೊನೆಯವರೆಗೂ ಓದುವ ಪ್ರಶ್ನೆಯೇ ಇರಲಿಲ್ಲ. ಅದರಲ್ಲಿ ಕೆಲವು ಭಾಗಗಳನ್ನು ಮಾತ್ರ ಸಭಾಪತಿಗಳು ಓದಿದರು. ಇದಾದ ಮೇಲೆ ವಿಷಯ ನಿಯಾಮಕ ಸಮಿತಿಯ ಸದಸ್ಯರನ್ನು ಆರಿಸಿದರು. ಗೋಖಲೆಯವರು ನನ್ನನ್ನು ಸಮಿತಿಯ ಸಭೆಗಳಿಗೆ ಕರೆದೊಯ್ದರು. ಸರ್ ಫಿರೋಜ್ ಶಾ ರವರೇನೋ ನನ್ನ ನಿರ್ಣಯವನ್ನು ಸಭೆಯ ಮುಂದೆ ಇಡಲು ಅನುಮತಿ ಕೊಟ್ಟಿದ್ದರು. ಆದರೆ ಅದನ್ನು ವಿಷಯ ನಿಯಾಮಕ ಸಮಿತಿಯ ಮುಂದೆ ಯಾರು ಯಾವಾಗ ಇಡುತ್ತಾರೆ ಎಂಬುದನ್ನು ನಾನು ಯೋಚಿಸುತ್ತಿದ್ದೆನು. ಏಕೆಂದರೆ ಪ್ರತಿಯೊಂದು ನಿರ್ಣಯವನ್ನು ಸಭೆಯ ಮುಂದೆ ಇಟ್ಟಾಗಲೂ ಉದ್ದುದ್ದವಾದ ಭಾಷಣಗಳಾಗುತ್ತಿದ್ದವು. ಸಾಲದುದಕ್ಕೆ ಇಂಗ್ಲಿಷಿನಲ್ಲಿ ಪ್ರತಿಯೊಂದು ನಿರ್ಣಯಕ್ಕೂ ಬೆಂಬಲ ಕೊಡಲು ಒಬ್ಬೊಬ್ಬ ಪ್ರಸಿದ್ಧ ಮುಖಂಡರಿದ್ದರು. ಈ ಭೇರಿ ನಗಾರಿಗಳ ಮಧ್ಯದಲ್ಲಿ ನನ್ನ ನಿಶಕ್ತ ಪಿಳ್ಳಂಗೋವಿಯನ್ನು ಕೇಳುವವರಾರು? ರಾತ್ರಿಯಾಗುತ್ತಾ ಬಂದಂತೆ ನನ್ನ ಎದೆ ಢವ ಢವನೆ ಹೊಡೆದುಕೊಳ್ಳತೊಡಗಿತು. ಸಭೆಯ ಕೊನೆಗೆ ತೆಗೆದುಕೊಳ್ಳುತ್ತಿದ್ದ ನಿರ್ಣಯಗಳನ್ನು ಮಿಂಚಿನ ವೇಗದಲ್ಲಿ ಮುಗಿಸಿಬಿಡುತ್ತಿದ್ದರೆಂದು ನನಗೆ ನೆನಪು. ಎಲ್ಲರೂ ಹೊರಡಲು ಆತುರರಾಗಿದ್ದರು. ಆಗಲೇ ರಾತ್ರಿ 11 ಗಂಟೆಯಾಗಿದ್ದಿತು. ನಾನು ಗೋಖಲೆಯವರನ್ನು ನೋಡಿ ಹೇಳಿದ್ದೆನು. ಅವರು ಆಗಲೇ ನನ್ನ ನಿರ್ಣಯವನ್ನು ಓದಿದ್ದರು. ಆದುದರಿಂದ ನಾನು ಅವರು ಕುಳಿತಿದ್ದೆಡೆಗೆ ಹೋಗಿ ನೀವು ನನಗೆ ಸಹಾಯ ಮಾಡಬೇಕು ಎಂದು ಹೇಳಿದೆನು. ಅವರು ಹೇಗೆ ಓಡಿಸಿಕೊಂಡು ಹೋಗುತ್ತಿದ್ದಾರೆ ನೋಡು, ಆದರೆ ನಿನ್ನ ನಿರ್ಣಯವನ್ನು ಮರೆಯಗೊಡುವುದಿಲ್ಲ ಎಂದರು. ಆ ವೇಳೆಗೆ ಸರ್ ಫಿರೋಜ್ ಶಾ ಮೆಹತಾರವರು ಅಂತೂ ನಮ್ಮ ಕಾರ್ಯ ಮುಗಿಯಿತು ಎಂದರು. ಗೋಖಲೆಯವರು ಇಲ್ಲ ಇಲ್ಲ, ದಕ್ಷಿಣ ಆಫ್ರಿಕಾವನ್ನು ಕುರಿತ ನಿರ್ಣಯ ಇನ್ನೂ ಆಗಿಲ್ಲ, ಮಿಸ್ಟರ್ ಗಾಂಧಿ ತುಂಬಾ ಹೊತ್ತಿನಿಂದ ಕಾಯುತ್ತಿದ್ದಾರೆ ಎಂದು ಕೂಗಿದರು. ಸರ್ ಫಿರೋಜ್ ಶಾ, ನೀವು ನಿರ್ಣಯವನ್ನು ನೋಡಿದ್ದೀರಾ ಎಂದು ಕೇಳಿದರು. ಹೌದು, ಓದಿದ್ದೇನೆ. ಅದು ನಿಮಗೆ ಒಪ್ಪಿಗೆ ತಾನೇ? ಗೋಖಲೆಯವರು ಹೇಳಿದರು. ನಿರ್ಣಯ ಚೆನ್ನಾಗಿದೆ. ಹಾಗಾದರೆ ಒಳ್ಳೆಯದು. ಗಾಂಧಿ, ನಿರ್ಣಯವನ್ನು ಸಭೆಯ ಮುಂದೆ ಇಡು. ನಾನು ನಡಗುತ್ತಾ ನಿರ್ಣಯವನ್ನು ಓದಿದೆನು. ಗೋಖಲೆ ಅದನ್ನು ಅನುಮೋದಿಸಿದರು. ಸರ್ವಾನುಮತದಿಂದ ಅಂಗೀಕೃತವಾಗಿದೆ ಎಂದು ಎಲ್ಲರೂ ಕೂಗಿದರು. ಇದರ ಮೇಲೆ ಮಾತನಾಡಲು ನಿಮಗೆ 5 ನಿಮಿಷ ಅವಕಾಶವಿದೆ ಗಾಂಧಿ ಎಂದರು ಮಿಸ್ಟರ್ ವಾಚ. ಈ ಕ್ರಮದಿಂದ ನನಗೆ ಸಂತೋಷವಾಗಲಿಲ್ಲ. ನಿರ್ಣಯವನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಶ್ರಮ ಪಡಲಿಲ್ಲ. ಪ್ರತಿಯೊಬ್ಬರೂ ಹೊರಡಲು ಆತುರರಾಗಿದ್ದರು. ಗೋಖಲೆಯವರು ನಿರ್ಣಯವನ್ನು ನೋಡಿದ್ದುದರಿಂದ ಇತರರು ಅದನ್ನು ಓದುವುದಾಗಲಿ ಅರ್ಥ ಮಾಡಿ

0: ತೆಗೆದುಕೊಳ್ಳುವುದಾಗಲಿ ಅವಶ್ಯಕವೆಂದೇ ಭಾವಿಸಿರಲಿಲ್ಲ. ಕೇಳಿದ್ರೆ ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಆತ್ಮಕಥೆಯನ್ನ ಕೇಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ.
1: ಆಕಾಶವಾಣಿ ಭದ್ರಾವತಿ.

0: ಚಿತ್ರಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ಕಲರ್ಫುಲ್ ಕಥೆಗಳ ಕಲರ್ ಕಲರ್ ಕಹಾನಿಗಳ ಕಲರ್ಫುಲ್ ಕಾರ್ಯಕ್ರಮ ಚಿತ್ರತರಂಗ. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ಕನ್ನಡ ಚಿತ್ರರಂಗದ ದಿಗಂತವನ್ನ ಹಿಗ್ಗಿಸಿದ ಮಿನುಗುತ್ತಾರೆ ಇವರು. ಕರ್ನಾಟಕದ ಚಿತ್ರರಂಗದ ಮೇರು ನಟಿ ಇವರು. ಏನು ಇವರು ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸಾಕು, ನಾಯಕ ನಟ ಯಾರು ಅನ್ನೋದನ್ನ ಸಹ ನೋಡದೆ ಸಿನಿಮಾ ನೋಡೋದಕ್ಕೆ ಬರುವ ಪ್ರೇಕ್ಷಕ ವಲಯವೊಂದು ರೂಪುಗೊಂಡಿದ್ದು ಸಾಮಾನ್ಯದ ಸಂಗತಿಯಲ್ಲ. ಅದು 70ರ ದಶಕ. ತಮ್ಮ ಅಪೂರ್ವ ನಟನ ಕೌಶಲ್ಯಗಳಿಂದ ನಾಡಿನ ಕಲಾ ಪ್ರೇಮಿಗಳನ್ನ ಬೆಚ್ಚಿ ಬೀಳಿಸಿದವರು ಇವರು. ಏನು ನದಿಯಂತೆ ಪ್ರಶಾಂತವಾಗಿ ಹರಿಯುವುದಕ್ಕಿಂತ ಸಮುದ್ರದಂತೆ ಬೋರ್ಗರೆದದ್ದೇ ಹೆಚ್ಚು. ಇವರೇ ಕಣ್ರಿ ಕನ್ನಡದ ಮಿನುಗುತ್ತಾರೆ ಕಲ್ಪನಾ. ಹೌದು, ಕಲ್ಪನಾ ನಮ್ಮನ್ನ ಅಗಲಿ ಅನೇಕ ವರ್ಷಗಳೇ ಕಳೆದು ಹೋಗಿವೆ. ಆದ್ರೆ ಅವರ ನಗು, ನಡೆ, ಹಾವಭಾವ, ಸೀರೆಯುಡೋ ಶೈಲಿ ಇನ್ನು ಯಾವ ಕಲಾವಿದೆಗೂ ಸಾಧ್ಯವಾಗಿಲ್ಲ. ಅಂದು ಕಾದಂಬರಿ ಆಧರಿಸಿದ ಚಿತ್ರಗಳು ಅಂದ್ರೆ ಅದು ಕಲ್ಪನರ ಚಿತ್ರಗಳೇ ಅಂತ ಹೇಳ್ಬಹುದು. ಕಲ್ಪನಾ ಅವರು ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ 1943 ಜುಲೈ 18 ಎನ್ಎಸ್ ಕೃಷ್ಣಮೂರ್ತಿ ಮತ್ತು ಎಂ ಜಾನಕಮ್ಮ ಮಗಳಾಗಿ ಜನಿಸ್ತಾರೆ. ಸಾಕು ಮಗಳು ಚಿತ್ರದ ಮೂಲಕವೇ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. ಹಾಗಾದ್ರೆ ಅವರು ಸಿನಿಮಾಗಳಲ್ಲಿ ಅಭಿಮಾನಿಗಳನ್ನ ಎಷ್ಟರ ಮಟ್ಟಿಗೆ ರಂಜಿಸಿದ್ರು, ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ಬೆಳ್ಳಿ ಮೋಡ 1967 ಬಿಡುಗಡೆ ಆದಂತಹ ಚಿತ್ರ. ಈ ಚಿತ್ರದ ಇದೇನು ಸಭ್ಯತೆ, ಇದೇನ ಸಂಸ್ಕೃತಿ. ಈ ಗೀತೆ ಕೇಳಿ ಆನಂದಿಸಿ.

ವರ್ತಿನಿ ಆರ್ಸಂ ಸಂಸ್ಥೆಯಿಂದ 1971 ಕನ್ನಡದ ಖ್ಯಾತ ಸಾಹಿತಿಗಳಾದ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಪುಟ್ಟಣ್ಣ ಕಣ್ಣ

ನಿರ್ದೇಶನದ ಚಲನಚಿತ್ರ. ಈ ಚಲನಚಿತ್ರದಲ್ಲಿ ಕಲ್ಪನಾ ಅವರ ಮನೋಜ್ಞ ಅಭಿನಯ ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. 1972 ಅತ್ಯುತ್ತಮ ಚಿತ್ರ ಅಂತ 20ನೆಯ ರಾಷ್ಟ್ರ ಪ್ರಶಸ್ತಿ ಹಾಗೂ 1970-71 ಸಾಲಿನಲ್ಲಿ ಅತ್ಯುತ್ತಮ ಚಿತ್ರ ಹಾಗೆ ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರಕಥೆ, ಪುಟ್ಟಣ್ಣ ಕಣಗಾಲ್ ಎಂಬ ರಾಜ್ಯ ಪ್ರಶಸ್ತಿಗಳನ್ನ ಈ ಚಲನಚಿತ್ರ ಪಡೆದುಕೊಳ್ಳುತ್ತೆ. ಇನ್ನು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಮಹಿಳಾ ಪ್ರಧಾನ ಪಾತ್ರಗಳನ್ನ ಪುಟ್ಟಣ್ಣ ಕಣಗಾಲ್ ಚಿತ್ರಿಸಿದ ರೀತಿ ಮತ್ತು ಅದಕ್ಕೆ ತಕ್ಕುದಾದ ಅಭಿನಯಿಸುವ ಸಾಮರ್ಥ್ಯ ಹೊಂದಿದ ಕಲಾವಿದೆ. ಶರಪಂಜರ ಚಲನಚಿತ್ರ ಆರಂಭ ಆಗುವುದು ಮಡಿಕೇರಿಯ ಕಾನೂನದ ನಡುವೆ. ಅನೇಕ ತಿರುವುಗಳುಳ್ಳ ರಸ್ತೆಯಲ್ಲಿ ಕೆಂಪು ಬಸ್ಸೊಂದು ಬರುವ ದೃಶ್ಯದೊಂದಿಗೆ ಸ್ನೇಹಿತರ ಮದುವೆಗೆಂದು ಅದೇ ಬಸ್ನಲ್ಲಿ ಕಥಾನಾಯಕ ಸತೀಶ್ ಅಂದ್ರೆ ಗಂಗಾಧರ ಹಾಗೆ ಕಥಾನಾಯಕಿ ಕಾವೇರಿ ಕಲ್ಪನಾ ಮಡಿಕೇರಿಗೆ ಬರ್ತಾರೆ. ಕಾವೇರಿಯ ಅಂದಕ್ಕೆ ಮನಸೋತ ಸತೀಶ ತನ್ನ ಸ್ನೇಹಿತನ ಸಹಾಯದಿಂದ ಆಕೆಯ ಪರಿಚಯ ಮಾಡಿಕೊಳ್ತಾನೆ. ಇನ್ನು ಗಂಗಾಧರ ಕಿತ್ತಳೆ ಹಣ್ಣ ತೋಟದೊಳಗೆ ಕಲ್ಪನಾಳನ್ನ ಹಣ್ಣು ತೋರಿಸಿ ಪ್ರೇಮ ನಿವೇದನೆ ಮಾಡುವ ದೃಶ್ಯ ಕೂಡ ಹೃದಯಂಗಮ. ಹಣ್ಣು ಕೊಟ್ಟೆಯೋ ಹೃದಯ ಕೊಟ್ಟೆಯೋ ಅನ್ನುವಾಗ ನಡುಗುವ ಧ್ವನಿ ಹೆಣ್ಣಿನ ಭಾವನೆಯ ಮಿಡಿತವನ್ನ ಕಲ್ಪನಾ ಅಭಿನಯಿಸಿದ ರೀತಿ ನೆನಪುಳಿಯುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ಸಿನಿಮಾ ತಿರುವು ಪಡೆಯುವ ಸನ್ನಿವೇಶ ಎರಡು ಮಕ್ಕಳ ತಾಯಿಯಾಗಿ ನಂತರ ಗಂಡನನ್ನ ಶ್ರೀರಂಗಪಟ್ಟಣದ ನದಿ ತೀರಕ್ಕೆ ಕರೆದೊಯ್ಯುವ ದೃಶ್ಯ, ನಾ ಬಂದೆ, ನಾ ನೋಡ್ದೆ, ನಾ ಗೆದ್ದೆ ಎನ್ನುವ ಸಂದರ್ಭದಲ್ಲಿ ಸ್ತ್ರೀಯ ಮನಸ್ಸು ಸ್ವಲ್ಪ ಘಾಸಿಯಾದ್ರೂ ಸಾಕು, ಮುಂದಿನ ಜೀವನ ನರಕ ಅನ್ನುವ ಭಾವ ಇದೆಯಲ್ಲ, ಅದು ಕಲ್ಪನಾ ಅವರಿಗೆ ಅವರೇ ಸಾಟಿ ಎನ್ನುವ ಅಭಿನಯ. ಈಗ ಶರಪಂಜರ ಚಿತ್ರದಿಂದ 14 ವರ್ಷ ವನವಾಸದಿಂದ ಗೀತೆ ಕೇಳಿ ಆನಂದಿಸಿ.

ಅದೇ ರೀತಿ ಕಪ್ಪು ಬಿಳುಪು ಚಲನಚಿತ್ರ ಅಲ್ಲಿ ದ್ವಿಪಾತ್ರದಲ್ಲಿ ಕಲ್ಪನಾ ಅವರ ಅಭಿನಯ. 1969 ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬರುತ್ತೆ. ಆರ್ಯಂಬ ಪಠಾಬಿ ಅವರ ಕಾದಂಬರಿ ಆಧಾರಿತ ಈ ಚಲನಚಿತ್ರ ಒಂದೇ ರೀತಿಯ ಆದರೆ ವಿಭಿನ್ನ ಜೋಡಿ ಅವಳಿಗಳ ವ್ಯತಿರಿಕ್ತ ವರ್ತನೆಗಳ ಸುತ್ತ ಸುತ್ತುವ ಈ ಕಥೆಯಲ್ಲಿ ಆಧುನಿಕ ಹೆಣ್ಣಾಗಿ ಕಲ್ಪನಾ ಅವರ ಅಭಿನಯ ಅಮೋಘ. ಇನ್ನು ವತ್ಸಲ ಹಳ್ಳಿಯಲ್ಲಿ ಚಿಕ್ಕಮ್ಮನ ಶೋಷಣೆಯಲ್ಲಿ ಬೆಳೀತಾ ಇರೋಳು ಚಂದ್ರ. ದೆಹಲಿಯಲ್ಲಿ ಶಿಕ್ಷಣ ಪಡೆದು ಬರುವ ಮಾಡರ್ನ್ ಹೆಣ್ಣು ಅವಳಾಡುವ ಮಾತು ನಿಜಕ್ಕೂ ಹಾಗೂ ಮಾದಕ ನಗು ಗಮನ ಸೆಳೆಯತ್ತೆ. ಅದರಲ್ಲೂ ಆರ್ ಟಿ ರಮಾ ಅವರು ಗುಡ್ ಮಾರ್ನಿಂಗ್ ಪಾತ್ರ ತರುಣರಾದ ಮಧು ಹಾಗೆ ಸುದರ್ಶನ ಅಭಿನಯ, ಆರ್ ರತ್ನಾಕರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಂಭಾಷಣೆ ಮತ್ತು ಹಾಡುಗಳು ಈ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇನ್ನು ಚಂದ್ರಳ ಮದುವೆ ಆಗುವುದಕ್ಕೆ ಬಯಸಿದ ಶ್ರೀವತ್ಸ ಆತ್ಮಹತ್ಯೆಗೆ ಮೊದಲು ಬರೆದ

ಪತ್ರ ಗೆಳೆಯ ರಾಜೇಶ್ ಕೈಗೆ ಸಿಗ್ತದೆ. ಅದು ಸಿನಿಮಾಕ್ಕೊಂದು ವಸಿಷ್ಠ ತಿರುವು ಅಂತ ಹೇಳ್ಬಹುದು. ಮುಂದೇನಾಗತ್ತೆ ಆ ಚಿತ್ರವನ್ನ ನೀವೇ ನೋಡ್ಬೇಕು. ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಸೋತು ಗೆದ್ದವಳು ಸಿನಿಮಾದಿಂದ ಕೆಂಪು ಗುಲಾಬಿಯ ಚೆಂದುಟಿ ಚೆಲುವೆ ಈ ಗೀತೆ ಕೇಳಿ ಆನಂದಿಸಿ.

ಅವಳ ತಂದೆ ಸಾವಾಗಿದೆ. ಚಿಕ್ಕಮ್ಮ ಅವಳು ತಮ್ಮ ಮನೆ ಸೇರಿ ಮಾರಾಟ ಮಾಡೋದೊಂದಿಗೆ ಬೀದಿಪಾಲಾದ ವತ್ಸಲ ಚಂದ್ರಾಳ ಮನೆಗೆ ಬರ್ತಾಳೆ. ಅತ್ತ ಮದುವೆಯ ಎಲ್ಲಾ ಏರ್ಪಾಟು ಆರಂಭ ಆಗಿರುತ್ತೆ. ಮದುವೆ ಗಂಡು ತನ್ನ ಕುಟುಂಬದೊಂದಿಗೆ ಮಾವನ ಮನೆಗೆ ಬರ್ತಾರೆ. ಆದ್ರೆ ವತ್ಸಲ ಚಂದ್ರಾಳಿಗೆ ವಿವಾಹ ಆಗಲೆಂದು ಮನೆ ಬಿಟ್ಟು ಹೋಗಿರ್ತಾಳೆ. ಇನ್ನು ಮಧು ಬರೋದಕ್ಕೆ ರೈಲು ಹತ್ತುವ ಮುನ್ನ ವತ್ಸಲ ಅದೇ ರೈಲನ್ನ ಹತ್ತೋದು ನೋಡ್ತಾನೆ. ಆದ್ರೂ ಅವರ ಮನೆಗೆ ಬಂದಾಗ ನಿಜ ಚಂದ್ರಳನ್ನ ಗಮನಿಸ್ತಾನೆ. ಅವನಿಗೆ ಅವಳು ಇವಳಲ್ಲ ಅನ್ನೋ ಸಂಗತಿ ಗೊತ್ತಾಗತ್ತೆ. ಆ ಸತ್ಯವನ್ನ ಅವಳ ತಂದೆಗೆ ಕೂಡ ಹೇಳ್ತಾನೆ. ಆಗ ನಡೆದ ಘಟನೆಯನ್ನ ಚಂದ್ರಬಾಯಿ ಬಿಡ್ತಾಳೆ. ಮರಳಿ ಮಧು ಅವಳನ್ನ ಬೆನ್ನತ್ತಿ ಅದೇ ರೈಲು ಹತ್ತಿ ವತ್ಸಳನ್ನ ಕರೆದುಕೊಂಡು ಬರೋದಾಗಿ ಚಂದ್ರ ವತ್ಸಲ ಇಬ್ಬರಲ್ಲೂ ನಡೆಯುವ ಸಂಭಾಷಣೆ. ತನ್ನ ತಪ್ಪಿನ ಅರಿವಾದ ಚಂದ್ರ, ರೂಪದಲ್ಲಿ ನಾವಿಬ್ರು ಒಂದೇ, ಆದ್ರೆ ಗುಣದಲ್ಲಿ ತನ್ನ ಕಪ್ಪು, ವತ್ಸಲ ಗುಣದಲ್ಲಿ ಬಿಳುಪು ಎನ್ನುವ ಮೂಲಕ ಮಧು ಮತ್ತು ವತ್ಸಲ ವಿವಾಹ ಏರ್ಪಡುತ್ತೆ. ಅವರ ದ್ವಿಪಾತ್ರದ ಅಭಿನಯ, ಹೃದಯ ಕಲಕುವ ಸನ್ನಿವೇಶ, ಪುಟ್ಟಣ್ಣನವರು ಸೆರೆ ಹಿಡಿದಂತಹ ರೀತಿ ಇಂದಿಗೂ ಮರೆಯೋದಕ್ಕೆ ಸಾಧ್ಯವಾಗಿಲ್ಲ. ಈ ಎರಡೂ ಪುಟ್ಟಣ್ಣನವರ ಕಲಾಕೃತಿಗಳ ಮೂಲಕ ಕಲ್ಪನರ ಬದುಕನ್ನು ಒಂದು ಸಲ ತಿರುಗಿ ನೋಡುವ ಪ್ರಯತ್ನ ಅಂತಾನೆ ಕೂಡ ಹೇಳ್ಬೋದು. ಈಗ ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಬಯಲುದಾರಿ ಸಿನಿಮಾ.

ಇನ್ನು ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟಿಯರಲ್ಲಿ ದಿವಂಗತ ಕಲ್ಪನಾ ಅವರ ಸ್ಥಾನ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಸಿನಿಮಾ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳಿದಾಗ ಗೊತ್ತಿರುತ್ತೆ ಆ ಸಿನಿಮಾದ ಅವರ ಅಭಿನಯ ಯಾವ ರೀತಿ ಇದೆ ಅಂತ ಗೊತ್ತಾದಾಗ ಆ ಕಾಲದಲ್ಲಿ ಅವರ ಸ್ಥಾನ ಯಾವ ಮಟ್ಟಿಗೆ ಇತ್ತು ಅಂತ. ನಟನೆಯಲ್ಲಿ ಅಷ್ಟೇ ಅಲ್ಲ, ತಮಗೆ ದೊರೆತ ಪಾತ್ರಗಳಿಗೆ ಜೀವ ತುಂಬುವ ಜೊತೆಗೆ ಆ ಪಾತ್ರದ ವೇಷಭೂಷಣ, ಸಂಭಾಷಣೆಯ ಶೈಲಿ, ಮುಗ್ಧತೆ ಮತ್ತು ಭಾವಾಭಿನಯ ಎಲ್ಲದರಲ್ಲೂ ಸೈ ಅನ್ನಿಸಿಕೊಂಡಿದ್ರು ಕಲ್ಪನಾ. ಮಾತೃ

ಚೇತುಳು ಹಾಗೆ ನಟಿ ಕಲ್ಪನಾ ಮೂಲತಃ ಮಂಗಳೂರಿನವರು. ಚಿತ್ರರಂಗವನ್ನ ಪ್ರವೇಶಿಸುವ ಮೊದಲು ಅವರ ಹೆಸರು ಶರತ್ ಲತಾ. ಬಾಲ್ಯದಲ್ಲಿಯೇ ಕಲಾವಿದೆ ಆಗುವ ಕನಸನ್ನ ಕಂಡವರು ಕಲ್ಪನಾ. ಇನ್ನು ಇವರ ಕುಟುಂಬದಲ್ಲಿ ಯಾರೂ ಸಹ ಕಲಾವಿದರಿರಲಿಲ್ಲ. ಆದ್ರೆ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ರಂಗಭೂಮಿಯಲ್ಲಿ ಆಗಾಗ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಕಲ್ಪನಾ ಕೂಡ ನಾಲ್ಕನೆಯ ತರಗತಿಯಲ್ಲಿದ್ದಾಗ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ನೃತ್ಯ ಮಾಡಿದ್ರು. ನಂತರ ಅವರು ಆಗ ನೋಡಿದ ಸಿನಿಮಾ ಒಂದನ್ನ ಅವರಲ್ಲಿ ತಾನು ಯಾಕೆ ಸಿನಿಮಾ ಮಾಡಬಾರ್ದು, ಸಿನಿಮಾದಲ್ಲಿ ಯಾಕೆ ಅಭಿನಯಿಸಬಾರ್ದು ಎಂಬ ಆಸೆಯನ್ನ ಹುಟ್ಟಾಕತ್ತೆ. ಇನ್ನು ಅನಿರೀಕ್ಷಿತವಾಗಿ ನರಸಿಂಹರಾಜು ಪಾತ್ರವೊಂದಕ್ಕೆ ಅವರ ಚಿಕ್ಕಪ್ಪನನ್ನ ಮದ್ರಾಸಿಗೆ ಬರುವಂತ ಹೇಳಿದಾಗ ಅವರ ಚಿಕ್ಕಪ್ಪ ತನ್ನ ಜೊತೆಗೆ ಕಲ್ಪನಾ ಅವರನ್ನ ಕರೆದೊಯ್ತಾರೆ. ಅಲ್ಲಿ ನರಸಿಂಹರಾಜು ಅವರು ಕಲ್ಪನಾ ಅವರನ್ನ ನೋಡ್ತಾರೆ. ನರಸಿಂಹರಾಜು ಮೂಲಕ ಪಂತಲು ಅವರ ಪರಿಚಯ ಆಗತ್ತೆ. ಮುಂದೆ ಸಾಕು ಮಗಳು ಚಲನಚಿತ್ರದ ಅಭಿನಯದೊಂದಿಗೆ ಸಿನಿಮಾ ಪ್ರವೇಶ ಕೂಡ ಆಗತ್ತೆ. ಮುಂದೇನಾಗತ್ತೆ ಹೇಳ್ತೀನಿ. ಅದಕ್ಕೂ ಮುನ್ನ ಈಗ ಗೆಜ್ಜೆ ಪೂಜೆ ಚಿತ್ರದಿಂದ ಪಂಚಮ ವೇದ ಪ್ರೇಮದ ನಾದ ಈ ಗೀತೆ ಕೇಳಿ ಆನಂದಿಸಿ.

ಸಿನಿ ಪಯಣದಿಂದ ನಾಟಕ ರಂಗಕ್ಕೆ ಪ್ರವೇಶ ಪಡೆದು ಗುಡಗೇರಿ ಎನ್ ಬಸವರಾಜ್ ಅವರೊಂದಿಗೆ ಬದುಕನ್ನ ಕಟ್ಟಿಕೊಳ್ಳುವ ಮುಂಚೆ ನಿದ್ರಾ ಮಾತ್ರೆಗಳನ್ನ ಸೇವಿಸಿ ದುರಂತ ಅಂತ್ಯ ಕಟ್ಟಿಕೊಂಡ ಅವರ ಬದುಕಿನ ಪ್ರತಿ ಪುಟಗಳು ದುಃಖದಿಂದ ಕೂಡಿದ್ವು ಎನ್ನುವ ಹತ್ತು ಹಲವು ಸಿನಿ ಮನಸ್ಸುಗಳು ಸಂದರ್ಶನಗಳನ್ನ ಗಮನಿಸಿದಾಗ ಗೊತ್ತಾಗುತ್ತೆ. ಇನ್ನು ಕಲ್ಪನಾ ಅವರ ಕುರಿತು ಒಂದು ಒಂದು ನಾಲ್ಕು ಪುಟಗಳ ರಜತ ರಂಗದ ಧ್ರುವತಾರೆ ಕೃತಿ ಮೈಸೂರಿನ ಸಾಹಿತಿ ವಿ ಶ್ರೀಧರ ಅವರ ಮೂಲಕ ಬೃಹತ್ ಸಂಸ್ಮರಣಾ ಗ್ರಂಥ ಓದುಗರಿಗೆ ಲಭ್ಯ ಆಗುತ್ತೆ. ಅಷ್ಟೇ ಅಲ್ಲ, ರವಿ ಬೆಳಗ್ಗೆ ಅವರು ಕೂಡ ಕಲ್ಪನಾ ವಿಲಾಸ ಕೃತಿಯನ್ನ ಪ್ರಕಟಿಸಿದ್ದಾರೆ. ಇವುಗಳ ಜೊತೆಗೆ ಎಸ್ ಜಯಸಿಂಹ ಅವರ ಲೇಖನ, ಎನ್ ಎಸ್ ಶ್ರೀಧರ ಮೂರ್ತಿ ಅವರ ಬರಹಗಳನ್ನ ನಟ ಶಿವರಾಮ್, ಹಾಗೆ ಹೆಲೆನ್ ಮಾಲತಿ, ಸುಧೀರ, ನಿರ್ದೇಶಕ ಭಾರ್ಗವ, ನಟ ರಾಜೇಶ್ ಅವರ ಸಂದರ್ಶನಗಳನ್ನ ಗಮನಿಸಿದಾಗ ಕಲ್ಪನಾ ಅವರ ಬದುಕಿನ ವಿವಿಧ ಚಿತ್ರಗಳನ್ನ ನಾವು ನೋಡಬಹುದು. ಈಗ ಚಿನ್ನದ ಗೊಂಬೆ 1964 ಬಿಡುಗಡೆ ಆದಂತಹ ಚಿತ್ರ. ಈ ಚಿತ್ರದ ಸೇವಂತಿಗೆ ಚಂಡಿನಂತ ಮುದ್ದುಕೋಳಿ ಈ ಗೀತೆ ಕೇಳಿ ಆನಂದಿಸಿ.

ಏನು ಸೋತು ಗೆದ್ದವಳು ಚಲನಚಿತ್ರದಿಂದ ಶಾರದಾಳ ಪಾತ್ರ ನಿಜಕ್ಕೂ ಅಮರ. ಶ್ರೀಮಂತ ತಂದೆಯ ಏಕೈಕ ಪುತ್ರಿಯಾಗಿ ಚೆಲ್ಲು ಚೆಲ್ಲಾದ ಆಟವನ್ನ ಆಡುತ್ತಾ ತನ್ನ ಕಾಲೇಜಿಗೆ ಬಂದ ಕನ್ನಡ ಅಧ್ಯಾಪಕರನ್ನ ಪ್ರೇಮಿಸಿ ತಂದೆ ವಿದೇಶದಲ್ಲಿರುವ ಅಳಿಯನಿಗೆ ಇವಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಸಂಗತಿ ತಿಳಿದಾಗ ಮನೆ ಬಿಟ್ಟು ಬರುವ ಶಾರದಾ ಹಿರಿಯರ ಸಮ್ಮುಖದಲ್ಲಿ ಪ್ರೇಮಿಸಿದ ತನ್ನ ಉಪನ್ಯಾಸಕನನ್ನ ವಿವಾಹವಾಗಿ ಜೀವನ ನಡೆಸುವ ಸಂದರ್ಭ ಅನಿರೀಕ್ಷಿತ ತಿರುವು ಹಾಗೆ ಗಂಡ ಅಘಾತಕ್ಕೆ ಒಳಗಾಗುವ ಪೆಟ್ಟು ತಿಂದಾಗ ಪತಿವ್ರತಿಯಾಗಿ ದೇವರ ಸ್ಮರಣೆಯೊಂದಿಗೆ ಬದುಕುವ ರೀತಿ. ಇನ್ನು ಅಕ್ಕ ಮಹಾದೇವಿಯರ ವಚನಗಳನ್ನ ಈ ಸಂದರ್ಭದಲ್ಲಿ ನಿರ್ದೇಶಕರು ಸಂಯೋಜಿತವಾಗಿ ಬಳಸಿರ್ತಾರೆ. ಅಲ್ಲದೆ ಕುವೆಂಪು ಅವರು ರಚನೆಯ ಕೆಂಪು ಗುಲಾಬಿಯ ಕೆಂದುಟಿ ಚೆಲುವೆ ಗೀತೆಯನ್ನ ಕೂಡ ಈ ಚಿತ್ರದಲ್ಲಿ ಅಳವಡಿಸಿದ್ದಾರೆ. ಇನ್ನು ಕೊನೆಗೆ ಚಲನಚಿತ್ರ ನಾಟಕೀಯ ತಿರುವನ್ನ ಪಡೆಯುವ ಜೊತೆಗೆ ತನ್ನ ಗಂಡನೇ ಮರುಮದುವೆ ಆಗುವುದಕ್ಕೆ ಒತ್ತಾಯ ಮಾಡಿದ್ದಾಗ ಏಕಪತಿ ವ್ರತಸ್ಥೆ ಎಂಬುದನ್ನ ದುರಂತ ಅಂತ್ಯವನ್ನ ಕಾಣುವ ಚಿತ್ರಣ ಮರೆಯಲಾಗದು. ಪ್ರತಿ ಸನ್ನಿವೇಶದಲ್ಲೂ ಪತಿವ್ರತ ನಿಯಮಗಳನ್ನ ತಮ್ಮ ಭಾರತೀಯ ಸಂಸ್ಕೃತಿಯ ವೇಷಭೂಷಣದಲ್ಲೇ ಅಷ್ಟೇ ಅಲ್ಲ ತಮ್ಮ ಸಂಭಾಷಣೆಯ ಮೂಲಕ ನಿರೂಪಿಸಿದ ಕಲ್ಪನಾ ಅವರಿಗೆ ಕಲ್ಪನಾ ಅವರೇ ಸಾಟಿ. ಈಗ ಕಪ್ಪು ಬಿಳುಪು ಚಿತ್ರದಿಂದ ಈ ಚಂದದ ಮನೆಯಲ್ಲಿ ಈ ಗೀತೆ ಕೇಳಿ ಆನಂದಿಸಿ.

ಜೊತೆಗೆ ಕಲ್ಪನಾ ಅವರು ಅಭಿನಯಿಸಿದ ಒಂದೊಂದು ಚಿತ್ರದಲ್ಲೂ ಅವರ ಅಭಿನಯ ಹೃದಯಂಗಮವಾಗಿತ್ತು. ಇನ್ನು ಎರಡು ಕನಸು ಚಿತ್ರದ ಪಾತ್ರವಂತೂ ಅತ್ಯದ್ಭುತ. ತನ್ನ ಒಪ್ಪಿಕೊಳ್ಳದ ಗಂಡನ ಕುರಿತಾದ ನವವಿವಾಹಿತಿಯ ತಾಕಲಾಟವನ್ನ ಅವರು ಅತ್ಯುತ್ತಮವಾಗಿ ಬಿಂಬಿಸಿದ್ರು. ಇನ್ನು ನಾಯಕನಿಗೆ ಕನಸಿದ್ದಂತೆ ನಾಯಕಿಗೂ ಕನಸಿರಬೇಕು ಅನ್ನೋದು ಕಲ್ಪನಾ ಅವರ ಪ್ರತಿಪಾದನೆ. ಅದಕ್ಕಂತಾನೆ ಆ ಚಿತ್ರದಲ್ಲಿ ತನ್ನಂ ತನ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಈ ಗೀತೆಯನ್ನ ಅಳವಡಿಸಲಾಗಿತ್ತು. ಇನ್ನು ಈ ಗೀತೆಯಲ್ಲಿ ದಾಂಪತ್ಯದ ಕನಸನ್ನ ಏಳಿ ಏಳಿಯಾಗಿ ಬಿಡಿಸಿಟ್ಟಿದ್ರು. ನಿಜಕ್ಕೂ ಇದೊಂದು ಸವಾಲಿನ ಪಾತ್ರ. ಇನ್ನು ಗಂಡನ ಪ್ರೀತಿಗಾಗಿ ಪರಿತಪಿಸುತ್ತಾ ನಿರಾಸೆ ಅನುಭವಿಸಿದ ಪತ್ನಿಯ ಪಾತ್ರದಲ್ಲಿ ಕಲ್ಪನಾ ಅಭಿನಯ ಎಂದಿಗೂ ಸಹ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಿಮ್ಮ ಮೌನದಿಂದ ಕೊಲ್ತಾ ಇದ್ದೀರಾ? ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನನ್ನನ್ನ ಬೈದು ಬಿಡಿ. ನಿಮ್ಮ ಧ್ವನಿ ಹೇಗಿದೆ ಅಂತಾದ್ರೂ ತಿಳಿದುಕೊಳ್ತೀನಿ. ಹೆಂಡತಿ ಎಂಬ ಸಲಿಗೆಯಿಂದಲಾದ್ರೂ ಒಂದೇ ಒಂದು ಸಲ ನನ್ನ ಮೇಲೆ ಕೋಪಿಸಿಕೊಳ್ಳ್ರಿ, ಈ ಕೈಗಳಿಂದ ಹೊಡೀರಿ ಎಂದು ಅಳುತ್ತ ಅಂಗುಲಾಚುವ ದೃಶ್ಯ ಇದೆಯಲ್ಲ,

ಎಂಥವರ ಮನಸ್ಸನ್ನ ಸಹ ಕಲಕತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕಲ್ಪನಾ ಅವರ ಅಭಿನಯವನ್ನ ಕಂಡು ಸ್ವತಃ ಕಣ್ಣೀರು ತಂದಾಗ ಕಲ್ಪನಾ ಶೂಟಿಂಗ್ ಮುಗಿದ್ರು ನಿಜವಾಗಿಯೂ ಅಳತೊಡಗಿದ್ರಂತೆ. ಆ ಸಂದರ್ಭವನ್ನ ನಿರ್ದೇಶಕ ದೊರೆ ಭಗವಾನ್ ನೆನೆಸಿಕೊಂಡಿದ್ರು. ಈಗ ಎರಡು ಕನಸು ಚಿತ್ರದಿಂದ ಪೂಜಿಸಲೆಂದೇ ಹೂಗಳ ತಂದೆ ಈ ಗೀತೆ ಕೇಳಿ ಆನಂದಿಸಿ.

0: ಬಯಲುತಾರೆ ಚಿತ್ರವನ್ನ ಗಮನಿಸಿದಾಗ ಚಂದ್ರಾಳ ಪಾತ್ರ ಸಿನಿಮಾ ಮುಗಿದ ಮೇಲೂ ನೆನಪಿನಲ್ಲಿ ಉಳಿಯತ್ತೆ. ಆಶ್ಚರ್ಯ ಮಟ್ಟಿಗೆ ಕಲ್ಪನಾ ಅವರು ಆ ಚಿತ್ರದಲ್ಲಿ ಜೀವಿಸಿದ್ರು. ದೇವರನ್ನ ನಂಬಿ ಕೆಟ್ಟವರಲ್ಲ ಎಂಬ ಸಂದೇಶ ಹೊಂದಿದ ಬಯಲುದಾರಿ ಭಾರತೀ ಸುತರ ಕಾದಂಬರಿ ಆಧಾರಿತ ಚಿತ್ರ. ಎರಡೂ ಕನಸು ಕಲ್ಪನಾಳನ್ನ ಅಲ್ಲಿ ಮತ್ತೊಂದು ಬಗೆಯಲ್ಲಿ ತೋರಿಸುವ ಪ್ರಯತ್ನ ದೊರೆ ಭಗವಾನ್ ಅವರದು. ಅದು ರಾಜ್ಕುಮಾರ್ ಹೊರತುಪಡಿಸಿ ಅನಂತನಾಗ್ ನಾಯಕತ್ವದಲ್ಲಿ ಈ ಚಿತ್ರ ಮೂಡಿ ಬಂದಿದ್ದು, ಕಥೆಯನ್ನ ಮಾಡೋದಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ನಿರ್ದೇಶಕರ ಕೈಯಲ್ಲಿ ಕಾದಂಬರಿ ನೀಡಿ ಈ ಕಥೆಯನ್ನ ಮಾಡಿ ನಮ್ಮ ಬೆಂಬಲ ನಿಮಗಿದೆ ಎಂದಾಗ ಹೆಲಿಕಾಪ್ಟರ್ ಬಳಸಿ ಹಾಡೊಂದನ್ನ ಚಿತ್ರೀಕರಿಸೋದು ಕೂಡ ಈ ಚಿತ್ರದಲ್ಲಿ ಮೂಡಿ ಬರುತ್ತೆ. ಕುದುರೆ ಮುಖ ಲೊಕೇಶನ್ ಬಹಳ ಸೊಗಸಾಗಿ ಮೂಡಿ ಬಂದಿದ್ದು, ಗಂಡ ಅಪಘಾತದಲ್ಲಿ ತೀರಿ ಹೋದ ಎಂಬ ಸಂಗತಿ ತಿಳಿದ ಚಂದ್ರಾಳ ಮನೋಜ್ಞ ಅಭಿನಯ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವನ್ನ ಸಲಹ ರೀತಿ ಕೊನೆಗೆ ಗಂಡನನ್ನ ಸಂಧಿಸೋದು ಕಥೆಯ ಕೊನೆಯಲ್ಲಿ ಎಲ್ಲವೂ ಸುಖಾಂತ್ಯ. ಹೀಗೆ ಒಂದೊಂದು ಪಾತ್ರವು ಕಲ್ಪನಾಳ ಬದುಕಿನಲ್ಲಿ ಹೊಸತನ ಮತ್ತು ಅವರ ಅಮೋಘ ಅಭಿನಯದಿಂದ ಮೂಡಿ ಬರ್ತವೆ. ಹೀಗೆ ಹೆಸರಿಸ್ತಾ ಹೊರಟ್ರೆ ಎಲ್ಲಾ ಚಿತ್ರಗಳನ್ನು ಒಂದೊಂದು ಬಿಡದಂತೆ ಹೇಳಬಹುದು. ಹೀಗೆ ಕೊನೆಯ ದಿನಗಳು ಸಿನಿಮಾದಲ್ಲಿ ಅವಕಾಶ ಕಡಿಮೆಯಾಗುತ್ತಾ ಬರ್ತವೆ. ಅದು ರಂಗಭೂಮಿಯ ನಂಟಿನತ್ತ ಕೊಂಡೊಯ್ದಿತ್ತು. ಅಲ್ಲಿ ದುರಂತ ಬದುಕು ಕಲ್ಪನಾ ಅವರದಾಗತ್ತೆ. ಅವರ ಬದುಕು ದುರಂತಮಯ ಆದ್ರೂ ಅಭಿನಯದ ಮೂಲಕ ಅವರು ಮೆನುಗುತ್ತಾರೆಯೇ ಹೌದು. ಅವರು ಕಣ್ಮರೆ ಆಗಿದ್ರು ಬೆಳ್ಳಿ ತೆರೆಯ ಮೇಲೆ ಅವರ ಪಾತ್ರಗಳು ಎಂದಿಗೂ ಜೀವಂತ ಹೇಳ್ಬೋದು. ಹಾಗೆ ಕನ್ನಡದ ಮೆನುಗುತ್ತಾರೆಯೇ ಹೌದು. 70ರ ದಶಕ ತನ್ನ ಅಪೂರ್ವ ನಟನ ಕೌಶಲ್ಯಗಳಿಂದ ನಾಡಿನ ಕಲಾ ಪ್ರೇಮಿಗಳನ್ನ ಬೆಚ್ಚಿ ಬೀಳಿಸಿದ ಕಲ್ಪನಾ ಅವರು ಇನ್ನು ನಮ್ಮೊಂದಿಗಿಲ್ಲ. ಆದ್ರೆ ಅವರು ಅಭಿನಯಿಸಿದ ಚಿತ್ರಗಳ ಮೂಲಕ ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ. ಮತ್ತೊಮ್ಮೆ ಕರುನಾಡಲ್ಲಿ ಹುಟ್ಟು ಬರಲಿ, ಹಾಗೆ ಅಭಿಮಾನಿಗಳನ್ನ ರಂಜಿಸ್ಲಿ ಅನ್ನೋದೇ ನಮ್ಮ ಆಶಯ ಕೂಡ ಹೌದು. ಇದಾಗಿತ್ತು ಇವತ್ತಿನ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ.
1: ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
2: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ

0: ಶಿವಮೊಗ್ಗ ಮಾತಾಡ್ತಿರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ ಆರ್ಟಿಒ ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಸಮಯ 10:01 ಆಗ್ತಾ ಇದೆ, ಕೇಳ್ತಾ ಇದ್ದೀರಾ ಎಫ್ಎಂ 103.5/101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಹಾಡು ಮಾತಾಡು ಕಾರ್ಯಕ್ರಮ. ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮದಲ್ಲಿ ಇಂದು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ MBA ವಿಭಾಗ ಚಿಕ್ಕಮಗಳೂರು ಜಿಲ್ಲೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಈಗಾಗಲೇ ಕ್ಯಾಂಪಸ್ಸಿನ ಕಟ್ಟೆಯ ಮೇಲೆ ಕಾಯ್ತಾ ನಿಂತಿದ್ದಾರೆ. ವಿಶೇಷವಾದಂತಹ ಮಾಹಿತಿ, ವಿಶೇಷವಾದಂತಹ ಅತಿಥಿಗಳನ್ನ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಜೊತೆಯಾಗಿದ್ದಾರೆ ನಮ್ಮ RJ ಬಸವರಾಜ್. ಮೊದಲಿಗೆ ನಮ್ಮ ಪ್ರೀತಿಯ ಕೇಳುಗರ ಬಳಗಕ್ಕೆ ಕ್ಯಾಂಪಸ್ ಕಟ್ಟಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೊಡ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡೋಣ ಅಲ್ವಾ, ಬನ್ನಿ. ನಮ್ಮ ನಿಮ್ಮ ಪಯಣ ಇವತ್ತು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ ಕಡೆಗೆ ಹೋಗೋಣ, ಬನ್ನಿ.

0: ನಮಸ್ತೆ ಬಸವರಾಜ್.
1: ನಮಸ್ತೆ ವಸಿಷ್ಠ ನಾಗರಾಜ್ ಅವರೇ. ಆತ್ಮೀಯ ಕೇಳುವರಿಗೆಲ್ಲ ಆಕಾಶವಾಣಿ ಭದ್ರಾವತಿಯ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಕಾಫಿನಾಡದಂತ ಚಿಕ್ಕಮಗಳೂರು ಜಿಲ್ಲೆಯ ಆದಿಚುಂಚನಗಿರಿ ಸಂಸ್ಥೆಯಲ್ಲಿರುವಂತಹ MBA ವಿಭಾಗದಲ್ಲಿ ಇದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ ವಿಚಾರಧಾರೆಗಳನ್ನ ನಮ್ಮೊಡನೆ ಹಂಚಿಕೊಳ್ಳಿದ್ದಾರೆ. ನೀವೇ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳು ಸಿದ್ಧವಾಗಿದ್ದಾರೆ ಮಾತನಾಡಲಿಕ್ಕೆ.
0: ಎಸ್ ಬಸವರಾಜ್, ಕಾಫಿ ನಾಡಿಗೆ ಹೋಗಿ ಬಿಸಿ ಬಿಸಿಯಾದಂತಹ ಕಾಫಿ ತಂಪಾದ ಮಳೆಯಲ್ಲಿ ಕುಡಿದ್ರ?
1: ಖಂಡಿತ, ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ.
0: ಹೌದಾ?
1: ಮಳೆ ಕಡಿಮೆ ಇದೆ, ನಮ್ಮ ಶಿವಮೊಗ್ಗಕ್ಕೆ ಹೋಲಿಸಿದ್ರೆ ಮಳೆ ಸ್ವಲ್ಪ ಕಡಿಮೆ ಉಂಟು. ಇಲ್ಲಿ
0: ಇನ್ನು ಆರಂಭ ಆಗಿಲ್ವಾ ಚಿಕ್ಕಮಗಳೂರಲ್ಲಿ?
1: ಆಗಿದೆ, ಆದ್ರೆ ನಮ್ಮ ಶಿವಮೊಗ್ಗದಷ್ಟು ಇಲ್ಲ ಈಗ ಸ್ವಲ್ಪ.
0: ಓಕೆ ಓಕೆ, ಡನ್ ಬಸವರಾಜ್. ಹಾಗಾದ್ರೆ ಕಾಫಿ ಕುಡಿದ್ರಾ?
1: ಕಾಫಿ ಆಯ್ತು.
0: ತಿಂಡಿನೂ ಆಯ್ತಾ?
1: ಕಾಫಿ ಕುಡಿದ್ರ ತಿಂಡಿನೂ ಆಯ್ತು, ಕಾಫಿನೂ ಆಯ್ತು.
0: ಓ, ಹಂಗಾರೆ ಈಗ ಶಕ್ತಿಯಿಂದ ಎನರ್ಜಿಯಿಂದ ಯುಕ್ತಿಯಿಂದ ರೆಡಿಯಾಗಿದ್ದೀರಾ ಅಂತ ಆಯ್ತು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮಕ್ಕೆ.
1: ಖಂಡಿತ ಸಿದ್ಧವಾಗಿದ್ದೀವಿ.
0: ಸರಿ, ಹಾಗಾದ್ರೆ ರಕ್ಷಾ ಸಿದ್ಧರಿದ್ದಾರಾ?
1: ರಕ್ಷಾ ಅವರು.
0: ಹಲೋ,
1: ಬಸ್ತೆ.
2: ನಮಸ್ತೆ ಸರ್.
0: ನಮಸ್ತೆ ರಕ್ಷಾ ಅವರೇ.
2: ನಮಸ್ತೆ ಸರ್.
0: ಏನ್ ಓದ್ತಾ ಇರೋದು ನೀವು? MBA ನಾ?
2: MBA ಸರ್.
0: ಫಸ್ಟ್ ಇಯರ್ ಸೆಕೆಂಡ್ ಇಯರ್?
2: ಸೆಕೆಂಡ್ ಇಯರ್ ಸರ್.
0: ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮ್ಗೆ?
2: ಸ್ಟಾರ್ಟ್ಅಪ್.
0: ಓ, ವೆರಿ ಗುಡ್. ಏನಾರು ಕಾನ್ಸೆಪ್ಟ್ ಇದೆಯಾ?
2: ಸರ್, ಏನು ಯೋಚನೆ ಮಾಡಿಲ್ಲ ಸರ್.
0: ಓಕೆ, ಅಕಸ್ಮಾತ್ ಯೋಚನೆ ಮಾಡಿದ್ರು ರಿವೀಲ್ ಮಾಡ್ಬಿಡಿ. ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಸಕ್ಸಸ್ ಆದ್ಮೇಲೆ ರಿವೀಲ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇದ್ದೀರಾ, ಒಳ್ಳೆ ಯೋಜನೆ, ಒಳ್ಳೆ ಯೋಚನೆ. ನಿಮ್ಮ ಕಾರ್ಯ ಯಶಸ್ವಿ ಆಗ್ಲಿ ಅಂತ ನಾನು ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
2: ನಾನು ನವೀನ್ ಇಸ್ಪಿತ್ ಅವ್ರದ್ದು ಹೇಳ್ತಾ ಇದ್ದೀನಿ ಸರ್.
0: ಎಸ್ ಪ್ಲೀಸ್.
2: ಎಲ್ಲ ಆಕಾಶವಾಣಿ ಕೇಳುಗರಿಗೂ ನನ್ನ ಶುಭೋದಯಗಳು. ನನ್ನ ಹೆಸರು ರಕ್ಷಾ. ನಾನು ದ್ವಿತೀಯ ವರ್ಷದ MBA ವಿದ್ಯಾರ್ಥಿನಿ, AIIT ಕಾಲೇಜ್ ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆಯ ಹೆಸರು ಗ್ರೀನ್ ಬಯೋಟೆಕ್. ಡಾಕ್ಟರ್ ನವೀನ್ ಇಸ್ಪಿತ್ ಅವರು ಗ್ರೀನ್ ಬಯೋಟೆಕ್ ಎಂಬ ಸಂಸ್ಥೆಯನ್ನು 2008 ಸ್ಥಾಪಿಸಲ್ಪಟ್ಟು 2017 ನಮೂದಿಸಲಾಗಿದೆ. ಗ್ರೀನ್ ಬಯೋಟೆಕ್ ಎಂಬುದು ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾಪುರ ತಾಲೂಕು ಕಿಲ್ಲರಿ ಪಿಂಟೋ ಇಂಡಸ್ಟ್ರಿಯಲ್ ಎಸ್ಟೇಟ್ ಮೂಲದ ಕಂಪನಿ. ಜೈವಿಕ ಕೃಷಿಗೆ ಬೇಕಾದ ಉತ್ಪನ್ನಗಳನ್ನು ತಯಾರಿಸುವ ಭಾರತದ ಪ್ರಮುಖ ಮತ್ತು ವೇಗವಾಗಿ ಬೆಳೆಸುತ್ತಿರುವ ಕಂಪನಿಗಳಲ್ಲಿ ಒಂದಾಗಿದೆ. ಈ ಕಂಪನಿಯನ್ನು ಸ್ಥಾಪಿಸಿದ ಉದ್ದೇಶವೇನೆಂದರೆ ರೈತರಿಗೆ ಪರಿಸರ ಸ್ನೇಹಿ ಮತ್ತು ಪರಿಣಾಮಕಾರಿ ಜೈವಿಕ ಕೃಷಿ

0: ಉತ್ಪನ್ನಗಳನ್ನು ಒದಗಿಸುವ ಗ್ರೀನ್ ಬಯೋಟೆಕ್ನ ಮುಖ್ಯ ಗುರಿ. ಭಾರತೀಯ ಸಾಂಪ್ರದಾಯಿಕ ಜ್ಞಾನ ಮತ್ತು ಆಧುನಿಕ ವಿಜ್ಞಾನವನ್ನು ಬೆರೆಸಿ ರಾಸಾಯನಿಕ ಗೊಬ್ಬರ ಔಷಧಿಗಳ ಬೆಳೆ ಸಂರಕ್ಷಣೆ ಮಾಡುವ ಸೂತ್ರಗಳಲ್ಲಿ ಇವರು ತಯಾರಿಸುತ್ತಾರೆ. ಗ್ರೀನ್ ಬಯೋಟೆಕ್ ಕಂಪನಿ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಬೀಜಗಳು, ಟಿಶ್ಯೂ ಕಲ್ಚರ್, ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ರೋಗ ನಿರೋಧಕ ಬೆಳೆಗಳು ಮತ್ತು ಹೆಚ್ಚಿನ ಪೋಷಕಾಂಶ ಇರುವ ಆಹಾರ ಬೆಳೆಗಳನ್ನು ತಯಾರಿಸುತ್ತಾರೆ. ಡಾಕ್ಟರ್ ನವೀನ್ ಮಿಸ್ಕೋತ್ ಅವರು 1978 ಮೇ 30 ಕರ್ನಾಟಕದ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ವಿದ್ಯಾಭ್ಯಾಸ ಮತ್ತು ವಿಜ್ಞಾನ ವಿಷಯಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದು ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪೂರ್ಣಗೊಳಿಸಿದರು. ತಮ್ಮ ಸ್ಟಾರ್ಟ್ಅಪ್ ಆರಂಭಿಸುವಾಗ ಅವರು ಅನೇಕ ಕಷ್ಟಗಳನ್ನು ಎದುರಿಸಿದರು. ಆದರೆ ಆತ್ಮವಿಶ್ವಾಸ, ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದಿಂದ ತಮ್ಮ ಸಂಸ್ಥೆಯನ್ನು ಬೆಳೆಸಿದರು. ತಮ್ಮ ಕೆಲಸದಲ್ಲಿ ಗುಣಮಟ್ಟ, ಹೊಸ ಆಲೋಚನೆಗಳು ಮತ್ತು ಗ್ರಾಹಕರ ವಿಶ್ವಾಸಕ್ಕೆ ಅವರು ಯಾವಾಗಲೂ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಅವರು ಹಲವು ತರಬೇತಿ ಕಾರ್ಯಕ್ರಮಗಳು, ಉಪನ್ಯಾಸಗಳು ಮತ್ತು ಮಾರ್ಗದರ್ಶನದ ಮೂಲಕ ಯುವಕರಲ್ಲಿ ಆಸಕ್ತಿ ಮೂಡಿಸುತ್ತಾರೆ. ಅವರ ಸಾಧನೆ ಮತ್ತು ಸಮಾಜ ಸೇವೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ನೀಡಲಾಗಿದೆ. ತಮ್ಮ ಪರಿಶ್ರಮದಿಂದ ಯಶಸ್ಸು ಸಾಧಿಸಿ ಇತರರಿಗೂ ಸ್ಫೂರ್ತಿ ನೀಡುತ್ತಿದ್ದಾರೆ. ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಎಐಟಿ ಕಾಲೇಜಿಗೂ ನನ್ನ ತುಂಬಾ ಹೃದಯ ಧನ್ಯವಾದಗಳು.
1: ಒಳ್ಳೆಯ ಸ್ಟಾರ್ಟ್ಅಪ್ ಬಗ್ಗೆ ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ರಕ್ಷಿತ ಅವರಿಗೆ ಧನ್ಯವಾದಗಳು ತಿಳಿಸೋಣ. ಈಗ ಮುಂದಿನ ಅಭ್ಯರ್ಥಿ
2: ಐಶ್ವರ್ಯ ಸಿದ್ಧರಿದ್ದಾರಾ?
1: ಖಂಡಿತ ಸಿದ್ಧವಾಗಿದ್ದಾರೆ. ಸಂಪತ್ತೇನೋ ಕೊಡ್ತಾರೆ ಕೇಳೋಣ ಅಂತ ಇದ್ದೀನಿ ನಾನು.
2: ಇಸ್ಕೊಂಡ್ರೆ ಬಸವರಾಜ್.
1: ಖಂಡಿತ ಖಂಡಿತ ಖಂಡಿತ.
3: ಶುಭೋದಯ ಸರ್.
2: ನಮಸ್ತೆ ಐಶ್ವರ್ಯ ಅವರೇ.
3: ನಮಸ್ತೆ ಸರ್.
2: ಎಷ್ಟು ಡೀಲ್ ಮಾಡ್ಕೊಂಡಿದ್ದೀರಾ ಬಸವರಾಜ್ ಅವ್ರನ್ನ?
3: ಸದ್ಯಕ್ಕೆ ಏನು ಡೀಲ್ ಮಾಡಿಲ್ಲ ಸರ್.
2: ಡೀಲ್ ಮಾಡಿಲ್ವಾ? ಏನಾದ್ರು ಡೀಲ್ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಪರ್ಸೆಂಟೇಜ್ ಕೊಡ್ರಿ ಐಶ್ವರ್ಯ ಅವರೇ. ನಿಮ್ಮ ಹತ್ರ ಐಶ್ವರ್ಯ ಸಿಕ್ಕಾಪಟ್ಟೆ ಇದೆಯಂತೆ. ಹೌದಾ? ಥ್ಯಾಂಕ್ ಯು ಥ್ಯಾಂಕ್ ಯು ಐಶ್ವರ್ಯ. ಏನ್ ಮಾಡ್ತಾ ಇರೋದು, ಏನ್ ಓದ್ತಾ ಇದ್ರ? ಸೆಕೆಂಡ್ ಇಯರ್ ಫಸ್ಟ್ ಇಯರ್?
3: ಸೆಕೆಂಡ್ ಇಯರ್ MBA ಸರ್.
2: ಸೆಕೆಂಡ್ ಇಯರ್ MBA ನಾ? ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ?
3: ನೆಕ್ಸ್ಟ್ ಕಾರ್ಪೊರೇಟ್ ಲೈಫ್ ಸರ್.
2: ಓ, ಆಫೀಸಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದೀರಾ? ವರ್ಕ್ ಫ್ರಮ್ ಹೋಮ್ ಇಷ್ಟ ಇದೆಯಾ, ಆಫೀಸಿಗೆ ಹೋಗಿ ಕೆಲಸ ಮಾಡಕ್ ಇಷ್ಟ ಇದೆಯಾ?
3: ಆಫೀಸಲ್ಲೇ
2: ಹೋಗಿ ಕೆಲಸ ಮಾಡ್ಬೇಕು ಅಂತಿದ್ಯಾ? ಶಿವಮೊಗ್ಗದಲ್ಲೇ ಇರ್ಬೇಕು ಅಂತ ಇಷ್ಟ ಇದೀರಾ, ಅಥವಾ ಬೆಂಗಳೂರ, ಕಲ್ಕತ್ತಾನ, ಡೆಲ್ಲಿನ, ಅಮೆರಿಕಾನ, ಕೆನಡಾನ, ಆಸ್ಟ್ರೇಲಿಯಾನ?
3: ಬೆಂಗಳೂರ್ ಆರ್ ಚೆನ್ನೈ.
2: ಬೆಂಗಳೂರ್ ಆರ್ ಚೆನ್ನೈ. ಶಿವಮೊಗ್ಗ ಬೇಡ, ಚಿಕ್ಕಮಗಳೂರು ಬೇಡ. ಒಳ್ಳೆ ಮಳೆ, ಒಳ್ಳೆ ನೀರು, ಒಳ್ಳೆ ಗಾಳಿ, ಹತ್ತಿರದ ಮನೆ ಇರೋದಲ್ಲಿ?
3: ಬೇಲೂರು.
2: ಬೇಲೂರು ಬೇರೆ, ಎಂತ ಒಳ್ಳೆ ಪ್ಲೇಸು, ಒಳ್ಳೆ ತಿಂಡಿ, ಒಳ್ಳೆ ಕಾಫಿ ಸಿಗುತ್ತೆ. ಇದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂತಿರಲ್ಲ ಐಶ್ವರ್ಯ ಅವರೇ. ಈ ಐಶ್ವರ್ಯದ ಈ ಸಂಪತ್ತಿನ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲವೇ?
3: ಇದೆ ಸರ್, ಅದಕ್ಕೆ ಬೆಂಗಳೂರು ಕಡೆ ಹೋಗ್ತಾ ಇರೋದು.
2: ಅಲ್ಲ, ಇದ್ರ ಮೇಲೆ ಆಸಕ್ತಿ ಇದ್ರೆ ಬೆಂಗಳೂರಿಗೆ ಏನಕ್ಕೆ ಹೋಗ್ಬೇಕು? ನಿಜವಾಗ್ಲೂ ಐಶ್ವರ್ಯ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ 22 ಇದೆ. ನೋಡ್ ನೋಡ್ ನೋಡ್ ಬೇಜಾರಾಗಿದೆ ಸರ್, ಅತ್ಲಾಗ ಹೋಗೋಣ ಅತ್ಲಾಗೆ ಅಂತ ಸುಮ್ನೆ ತಮಾಷೆ ಮಾಡಿದೆ ಐಶ್ವರ್ಯ. ಏನನ್ನ ಯಾರನ್ನ ಪರಿಚಯ ಮಾಡ್ಕೊಳ್ತೀರಾ, ಅಥವಾ ಯಾವ ಸಂಸ್ಥೆ ವಿಷಯ ಪ್ಲೀಸ್ ಹೇಳ್ತೀರಾ?
3: ಹೊಂಬಣ್ಣ ಆರ್ಟಿಕಲ್ಸ್ ಟೆಕ್ನಾಲಜೀಸ್, ಸೀಮಾ SBI ಅವರು ಸರ್.
2: ಓಕೆ ಓಕೆ, ಹೇಳಿ.
3: ಎಲ್ಲ ಆಕಾಶವಾಣಿ ಕೇಳುಗರಿಗೂ ನನ್ನ ಶುಭೋದಯಗಳು. ನನ್ನ ಹೆಸರು ಐಶ್ವರ್ಯ TM, ದ್ವಿತೀಯ ವರ್ಷದ MBA ವಿದ್ಯಾರ್ಥಿನಿ, AIT ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆಯ ಹೆಸರು ಹೊಂಬಣ್ಣ ಹಾರ್ಟಿಕಲ್ಚರ್ ಟೆಕ್ನಾಲಜೀಸ್, ಮೂಡಿಗೆರೆ, ಚಿಕ್ಕಮಗಳೂರು. ಶ್ರೀಮತಿ ಸೀಮಾ SBI ಅವರು ಹೊಂಬಣ್ಣ ಹಾರ್ಟಿಕಲ್ಚರ್ ಟೆಕ್ನಾಲಜೀಸ್ ಸಂಸ್ಥೆಯನ್ನು ಅಕ್ಟೋಬರ್ 2025 ಸ್ಥಾಪಿಸಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನವರು. ಅವರು ತೋಟಗಾರಿಕೆ ವಿಷಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಈ ಕ್ಷೇತ್ರದಲ್ಲಿ ತಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಬೆಳೆಸಿಕೊಂಡವರು. ನಂತರ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮೂಲಕ ತೋಟಗಾರಿಕೆ, ಬೀಜ ಉತ್ಪಾದನೆ, ತರಕಾರಿ ಬೆಳೆಗಳ ಅಭಿವೃದ್ಧಿ ಹಾಗೂ ರೈತರಿಗೆ ತಾಂತ್ರಿಕ ಸಲಹೆ ನೀಡುವ ಕ್ಷೇತ್ರಗಳಲ್ಲಿ ಅಪಾರ ಅನುಭವವನ್ನು ಗಳಿಸಿದರು. ಸುಮಾರು 20 ವರ್ಷಗಳ ಅನುಭವವನ್ನು ಹೊಂದಿರುವ ಅವರು ಕೃಷಿ ಕ್ಷೇತ್ರದಲ್ಲಿ ಪರಿಣಿತರಾಗಿ ಗುರುತಿಸಿಕೊಂಡಿದ್ದಾರೆ. ಸೀಮಾ SBI ಅವರು ಈ ಸಂಸ್ಥೆಯನ್ನು ಪ್ರಾರಂಭಿಸಲು ಪ್ರಮುಖ ಕಾರಣವೇನೆಂದರೆ ನಮ್ಮ ದೇಶದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು. ಇಂದಿನ ಕೃಷಿ ಕ್ಷೇತ್ರದಲ್ಲಿ ಹವಾಮಾನ ಬದಲಾವಣೆ, ಉತ್ಪಾದನಾ ವೆಚ್ಚದ ಏರಿಕೆ ಮತ್ತು ಮಾರುಕಟ್ಟೆ ಸಮಸ್ಯೆಗಳು ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ. ಈ ಸಮಸ್ಯೆಗಳಿಗೆ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ವಿಧಾನಗಳ ಮೂಲಕ ಪರಿಹಾರ ಒದಗಿಸುವುದು ಅವರ ಕನಸಾಗಿದೆ. ಹೊಂಬಣ್ಣ ಹಾರ್ಟಿಕಲ್ಚರ್ ಟೆಕ್ನಾಲಜಿ ಸಂಸ್ಥೆ ಪರಿಸರ ಸ್ನೇಹಿ ಪದ್ಧತಿಗಳನ್ನು ಉತ್ತೇಜಿಸುವ ಮೂಲಕ ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಗುರಿಯನ್ನು ಹೊಂದಿದೆ. ಈ ಸಂಸ್ಥೆಯ ಕಾರ್ಯಗಳು ರೈತರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೂ ಸಹಕಾರಿಯಾಗಿದೆ. ಅವರು ಕೇವಲ ಯಶಸ್ವಿ ಉದ್ಯಮಿಯಾಗಿರುವಷ್ಟೇ ಅಲ್ಲ, ಒಬ್ಬ ಉತ್ತಮ ಮಾರ್ಗದರ್ಶಕಿಯೂ ಆಗಿದ್ದಾರೆ. ರೈತರಿಗೆ ಬೆಳೆಗಳ ನಿರ್ವಹಣೆ, ಮಣ್ಣಿನ ಆರೋಗ್ಯ, ರೋಗ ನಿಯಂತ್ರಣ, ಮಾರುಕಟ್ಟೆ ವ್ಯವಸ್ಥೆ ಮತ್ತು ರಫ್ತು ಅವಕಾಶಗಳ ಕುರಿತು ತರಬೇತಿ ಹಾಗೂ ಸಲಹೆಗಳನ್ನು ನೀಡುತ್ತಿದ್ದಾರೆ. ಅವರ ಮಾರ್ಗದರ್ಶನದಿಂದ ಅನೇಕ ರೈತರು ಉತ್ತಮ ಆದಾಯ ಗಳಿಸಲು ಸಾಧ್ಯವಾಗಿದೆ. ಅವರ ದೃಷ್ಟಿಯಲ್ಲಿ ಕೃಷಿ ಕೇವಲ ಒಂದು ಉದ್ಯೋಗವಲ್ಲ, ಅದು ನಮ್ಮ ಸಂಸ್ಕೃತಿ, ಆರ್ಥಿಕತೆ ಮತ್ತು ಸಮಾಜದ ಮೂಲವಾಗಿದೆ. ಅದರಿಂದ ಕೃಷಿಯನ್ನು ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸಂಯೋಜಿಸಿ ಅಭಿವೃದ್ಧಿಪಡಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ನಂಬುತ್ತಾರೆ. ಹೊಂಬಣ್ಣ ಹಾರ್ಟಿಕಲ್ಚರ್ ಟೆಕ್ನಾಲಜಿ ಸಂಸ್ಥೆಯು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಇಂದಿನ ದಿನಗಳಲ್ಲಿ ರಾಸಾಯನಿಕ ಗಳನ್ನು ಅತಿಯಾಗಿ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾವಯವ ಕೃಷಿ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಸಹ ಕೊಡುಗೆ ನೀಡುತ್ತಿದ್ದಾರೆ. ಕೊನೆಯದಾಗಿ, ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಂಡ ರೈತರು ಅಭಿವೃದ್ಧಿ ಹಾಗೂ ಸಾವಯವ ಕೃಷಿ ಪ್ರಚಾರಕ್ಕೆ ಮಹೋತ್ತರ ಕೊಡುಗೆ ನೀಡುತ್ತಿರುವುದು ಶ್ರೀಮತಿ ಸೀಮಾ ಎಸ್ವಿ ಅವರು ನಮಗೆಲ್ಲ ಸ್ಫೂರ್ತಿಯ ವ್ಯಕ್ತಿಯಾಗಿದ್ದಾರೆ. ಅವರ ಸಾಧನೆ ಇನ್ನೂ ಅನೇಕ ಯುವ ಉದ್ಯಮಿಗಳಿಗೆ ದಾರಿದೀಪವಾಗಲಿ ಎಂದು ಹಾರೈಸುತ್ತಾರೆ. ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಎಐಟಿ ಕಾಲೇಜು ನನ್ನ ತುಂಬು ಹೃದಯದ ಧನ್ಯವಾದಗಳು.
2: ಧನ್ಯವಾದಗಳು.
1: ಒಳ್ಳೆ ಸ್ಟಾರ್ಟ್ಅಪ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ಕೃಷಿ ವಲಯದಲ್ಲಿ ಬೇಕಾದಂತ ಒಂದು ಅದ್ಭುತವಾದ ಸ್ಟಾರ್ಟ್ಅಪ್ ಬಗ್ಗೆ ಅದು. ಬಹುಶಃ ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸರ್ಕಾರಿ ಉದ್ಯೋಗವನ್ನೇ ಪಡೆಯಲೇಬೇಕೆಂಬ ಒತ್ತು ತುದಿಯಲ್ಲಿ ಇದ್ದಾಗ ಸ್ಥಳೀಯ ಮಟ್ಟದಲ್ಲಿ ನಾವೇನಾದ್ರು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಭಾವಿಸಬಹುದು.
2: ಎಕ್ಸಾಕ್ಟ್ಲಿ ಬಸವರಾಜ್. ಇದು ಅಷ್ಟೇ ಹಿಂದಿನ ಪರಿಚಯ ಮಾಡಿಕೊಟ್ಟ ಗ್ರೀನ್ ಬಯೋಟಿಕ್ ಸಂಸ್ಥೆ, ಅದು ಕೂಡ ನಿಜವಾಗ್ಲೂ ಈ ತರದ್ದು ನಮ್ಮ ಸುತ್ತಮುತ್ತ ಇರಬೇಕು. ಇದನ್ನ ನಾವು ಪ್ರೋತ್ಸಾಹ ಮಾಡಬೇಕು, ಇವರಿಗೆ ಪ್ರೋತ್ಸಾಹ ನೀಡಬೇಕು. ಅವರಿಂದ ಏನ್ ಪ್ರಾಡಕ್ಟ್ ಸಿಗುತ್ತೆ ಅದನ್ನ ನಾವು ಉಪಯೋಗಿಸ್ಕೊಳ್ಳುವಂತ ಕೆಲಸ ಆದ್ರೆ ನಮ್ಮ ಸುತ್ತಮುತ್ತ ಇರೋ ನಮ್ಮ ಅಕ್ಕಪಕ್ಕದವರಿಗೆ ನಾವು ಸಹಾಯ ಅಥವಾ ಪ್ರೋತ್ಸಾಹವನ್ನ ನೀಡಲಿಲ್ಲ ಅಂದ್ರೆ ಬೇರೆಯವರು ನೀಡಿ ಏನ್ ಪ್ರಯೋಜನ ಅಲ್ವಾ ಬಸವರಾಜ್?
1: ಖಂಡಿತ. ಹಾಗೇನೆ ಕೇಂದ್ರೀಕರಣ ಕಡಿಮೆ ಆಗುತ್ತೆ. ಎಲ್ಲ ಬೆಂಗಳೂರಿಗೆ ಹೋಗಿ ನಾವು ಬಿದ್ದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಬೆಂಗಳೂರಿನ ವಾತಾವರಣ ಒತ್ತಡ, ಈಗ ನಮ್ ನಮ್ಮಲ್ಲೇ ಉದ್ಯೋಗ ಸೃಷ್ಟಿ ಆಯ್ತು ಅಂತಂದ್ರೆ ನಮ್ಮ ನಮ್ಮ ತೋಟ, ನಮ್ಮ ನಮ್ಮ ಮನೆ ಮತ್ತೆ ಆರೋಗ್ಯವು ಎಲ್ಲವೂ ಸಹ ಉತ್ತಮವಾಗಿರುತ್ತದೆ ಅಂತ ಈ ಒಂದು ಸ್ಟಾರ್ಟ್ಅಪ್ ಗಳಿಂದ ನಾವು ತಿಳ್ಕೊಬಹುದಾಗಿದೆ.
2: ಖಂಡಿತ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಬೆಂಗಳೂರಿಗೆ ಹೋದ್ರೆ ಬೆಂಗಳೂರಲ್ಲಿ ಬೇಸಿಕ್ ಎಸೆನ್ಶಿಯಲ್ ಆರು ನಾವು ಒದಗಿಸುವಂತ ಕ್ರಿಯೆ ಅಲ್ಲ ಆಗ್ಬೇಕಾಗುತ್ತೆ. ಎಲ್ಲಾ ಲಕ್ಷಾಂತರ ಜನ ಅಲ್ಲೇ ಹೋಗ್ಬಿಟ್ರೆ ಯಾರಿಗೆ ನೀರ್ ಕೊಡೋದ್ ಹೇಗೆ, ಮನೆ ಕಟ್ಕೊಡೋದ್ ಹೇಗೆ, ವ್ಯವಸ್ಥೆ ಮಾಡ್ಕೊಡೋದ್ ಹೇಗೆ? ದುಡ್ಡು ಸಿಗುತ್ತೆ, ಬಟ್ ಇದೆಲ್ಲ ಸಿಗ್ಬೇಕಲ್ಲ. ಹೋಗ್ತಾ ಹೋಗ್ತಾ ಹೋಗ್ತಾ ಇದ್ರದ್ದು ಕೆಸಿಟಿ ಪ್ರಾಬ್ಲಮ್ ಆಗುತ್ತೆ. ಇಲ್ಲೇ ಇದ್ದು ನಮ್ಮ ಸುತ್ತಮುತ್ತ ಇರುವಂತಹದನ್ನೇ ಏನಾದ್ರು ಮಾಡಿ, ಯಾಕೆಂದ್ರೆ ಟೆಕ್ನಾಲಜಿ ಯುಗ. ಈಗ ಎಲ್ಲ ನೀವು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋದು ಏನಿಲ್ಲ, ಮನೆ ಒಳಗೆ ಕೂತ್ಕೊಂಡು ಕೂಡ ಒಂದು ಲ್ಯಾಪ್ಟಾಪ್ ಇದೆ, ಕೆಲಸ ಮಾಡ್ಬೋದು ಇವತ್ತು. ಸೊ ಹಾಗಾಗಿ ಆ ಮಟ್ಟಕ್ಕೆ ಯೋಚನೆ ಮಾಡೋದು ತುಂಬಾ ಒಳ್ಳೆ ಕೆಲಸ ಅಂತ ನನ್ನ ಅಭಿಪ್ರಾಯ. ಎನಿವೆ, ಐಶ್ವರ್ಯ ಅವರು ಅದ್ಭುತವಾದಂತಹ ಮಾಹಿತಿಯನ್ನು ನೀಡಿದ್ರು. ನಮ್ಮ ಮುಂದಿನ ತಯಾರಿ ಶಶಾಂಕ್ ಸಿದ್ಧರಿದ್ದಾರಾ?
1: ಖಂಡಿತ, ಶಶಾಂಕ್ ಅವರು ಸಿದ್ಧವಾಗಿದ್ದಾರೆ.
2: ಹಲೋ.
4: ಹಲೋ,
2: ನಮಸ್ತೆ ಶಶಾಂಕ್, ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ, ನೀವು?
2: ನಾನು ಚೆನ್ನಾಗಿದ್ದೀನಿ. ಏನು ಶಶಾಂಕ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ? ನೀವು ಹುಟ್ಟುವ ಸಂದರ್ಭದಲ್ಲಿ ಏನಾದರೂ ಅಮೆರಿಕಾ ಮೂವಿ ರಿಲೀಸ್ ಆಗಿತ್ತಾ?
4: ಇಲ್ಲ, ಮಲ್ಲ ಫಿಲಂ ರಿಲೀಸ್
2: ಆಗಿತ್ತು. ಯಾವುದು?
4: ಮಲ್ಲ.
2: ಮಲ್ಲ, ಓಕೆ ಓಕೆ. ಶಶಾಂಕ್ ಎಷ್ಟು ಏನು ಓದ್ತಾ ಇರೋದು? MBA ನಲ್ಲಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್?
4: ಸರ್, ಸೆಕೆಂಡ್ ಇಯರ್.
2: ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇದ್ದೀರಾ?
4: ಸರ್, ನೆಕ್ಸ್ಟ್ ನಾನು ಡೈರಿ ಫಾರ್ಮಿಂಗ್ ಮಾಡಬೇಕಂತ ಊರಲ್ಲಿ.
2: ವಾವ್, ಅಮೇಜಿಂಗ್ ಶಶಾಂಕ್, ನಮ್ ಕಡೆಯಿಂದ ನಿಮ್ ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ಯಾಕೆ ಇಂಟ್ರೆಸ್ಟ್ ಡೈರಿ ಫಾರ್ಮ್ ಮಾಡಬೇಕು ಅಂತ?
4: ಸರ್, ನನಗೆ ಅದು ಚಿಕ್ಕ ವಯಸ್ಸಿನಿಂದ ಆಸೆ ಸರ್.
2: ಓಕೆ, ದನ ಕರು ನೋಡಿದ್ರೆ ತುಂಬಾ ಇಷ್ಟನಾ ನಿಮಗೆ?
4: ಹಾಂ, ಎಸ್ ಸರ್.
2: ಓಕೆ, ವೆರಿ ಗುಡ್. ಏನಾದ್ರು ಐಡಿಯಾ ಇದೆಯಾ
4: ಸರ್? ಅಂದ್ರೆ ನಾನು ಗಿರ್ತಳಿ ಅಂತ ಗುಜರಾತ್ ಇಂದ ಬರುತ್ತೆ.
2: ಓಕೆ, ಇಸ್ ಗುಡ್. ಅದನ್ನ ಆತಡಿ ತಗೊಂಡ್ಬಂದು ಸಾಕ್ಬೇಕು ಅಂತಿದ್ದೀರಿ?
4: ಹಸುಗಳು
2: ಯಾವ್ದಾದ್ರು ಯೂಸ್ ಮಾಡ್ತಾ ಇದಾರೆ? HF ಜರ್ಸಿನ ಪ್ಯೂರ್ಲಿ ನಂದಿನಿ ಹಾಲಿಗೆ ಡೈರಿಗೆ ಹಾಕ್ತಾ ಇದೀರಾ ಅಥವಾ ಅಲ್ಲೇ ಲೋಕಲ್ ಆಗಿ ಹಾಲನ್ನ ಕೊಡ್ತಾ ಇದೀರಾ?
4: ಸರ್, ನಂದಿನಿ BMC.
2: ಓಕೆ ಓಕೆ, ಅಲ್ಲಿ ಕೊಡ್ತಾ ಇದ್ದೀರಾ? ಪರವಾಗಿಲ್ವಾ, ಹೇಗನ್ಸತ್ತೆ

0: ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ?
1: ಸರ್ ಪರವಾಗಿಲ್ಲ ಸರ್.
0: ಓಕೆ, ಸೊ ಈಗ ಸುಮ್ನೆ ಇನ್ ಜನರಲ್ ನಾನು ವಿಷಯ ಕೇಳ್ತಾ ಇದ್ದೀನಿ, ಈ ಮೇವಿಗೆಲ್ಲ ಏನ್ ಮಾಡ್ಕೊಂಡಿದ್ದೀರಾ, ಹೊರಗಡೆಯಿಂದ ತರಿಸ್ತೀರಾ ಅಥವಾ ನೀವೇ ಬೆಳ್ಕೋತಾ ಇದ್ದೀರಾ?
1: ನಾವೇ ತೋಟದಲ್ಲಿ ಬೆಳಿತೀವಿ.
0: ಓಕೆ ಓಕೆ, ವೆರಿ ಗುಡ್. ಸೊ ಅದನ್ನ ಹಾಗೆ ರೀಸೈಕಲ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಎನಿವೇ ಶಶಾಂಕ್, ಒಳ್ಳೆ ಪ್ಲಾನ್ ಇದೆ, ಒಳ್ಳೆ ಯೋಚನೆ ಇದೆ. ದಯವಿಟ್ಟು ಆ ಯೋಚನೆಯನ್ನ ಜಸ್ಟ್ ಸುಮ್ಮನೆ ಥಾಟ್ ಅಂತ ಹೇಳಿ ಕೈ ಬಿಡಬೇಡಿ, ಆದಷ್ಟು ಅದನ್ನ ಮುಂದುವರಿಸಿ. ಸ್ವಲ್ಪ ಈ ಆ ಕಡೆಯಿಂದ ತರಿಸ್ಬೇಕಾದ್ರೆ ಸ್ವಲ್ಪ ಈಗೆಲ್ಲ ಸ್ವಲ್ಪ ಏನೋ ಇದ್ ಮಾಡ್ತಾ ಇದಾರಂತೆ, ಅಂದ್ರೆ ಸ್ವಲ್ಪ ತಳಿಗಳ ಬಗ್ಗೆ ಎಲ್ಲ ಗಮನ ಇರಲಿ. ಒರಿಜಿನಲ್ ಬ್ರೀಡ್ ಆದ್ರೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಅದನ್ನ ಒಂದೆರಡು ಮೂರು ದಿನ ಟೆಸ್ಟ್ ಅಲ್ಲಿ ನೋಡ್ಕೊಂಡು ತಗೊಂಡ್ ಬನ್ನಿ. ಓಕೆ, ಆಲ್ ದ ಬೆಸ್ಟ್ ಶಶಾಂಕ್. ಯಾರನ್ನ ಪರಿಚಯ, ಯಾವ ವಿಷಯ ಅಥವಾ ಯಾವ ಸಂಸ್ಥೆ ಅಥವಾ ಯಾರು ಪರಿಚಯ ಮಾಡ್ಕೊಡ್ತಿರೋರು?
1: ಸರ್, ನನ್ನ ಫಿಕ್ಟರ್ ಸಂಸ್ಥೆ ಅಂದ್ಬಿಟ್ಟು ಆಲ್ದೂರಿಂದ ಅವೈಸ್ ಅಹಮದ್ ಅವ್ರದ್ದು.
0: ಓ ಓಕೆ ಓಕೆ ಓಕೆ, ಹೇಳಿ.
1: ಎಲ್ಲರಿಗೂ ಶುಭೋದಯಗಳು ಹಾಗೂ ಆಕಾಶವಾಣಿಯ ಕೇಳುಗರಿಗೂ ಶುಭೋದಯಗಳು. ನನ್ನ ಹೆಸರು ಶಶಾಂಕ್ ಎಂಸಿ, ದ್ವಿತೀಯ ವರ್ಷದ MBA ವಿದ್ಯಾರ್ಥಿ, AIT ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆ ಫಿಕ್ಸೆಲ್ ಸಂಸ್ಥೆ. ಫಿಕ್ಸೆಲ್ ಭಾರತದ ಪ್ರಮುಖ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಪೇಸ್ ಟೆಕ್ನಾಲಜಿ ಸ್ಟಾರ್ಟ್ಅಪ್ಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆಯನ್ನು 2019 ಅವೈಸ್ ಅಹಮದ್ ಅವರು ಸಹಸಂಸ್ಥಾಪಕರು ಆರಂಭಿಸಿದರು. ಸಂಸ್ಥೆಯ ಮುಖ್ಯ ಉದ್ದೇಶ ಭೂಮಿಯ ಮೇಲಿನ ಪರಿಸರ, ಕೃಷಿ, ನೀರಿನ ಸಂಪನ್ಮೂಲ, ಅರಣ್ಯ, ಹವಾಮಾನ ಬದಲಾವಣೆ ಹಾಗೂ ಕೈಗಾರಿಕಾ ಚಟುವಟಿಕೆಗಳನ್ನು ಅತ್ಯಂತ ನಿಖರವಾಗಿ ಮೇಲ್ವಿಚಾರಣೆ ಮಾಡಲು ಹೈಪರ್ ಸ್ಟ್ರೈಕಲ್ ಉಪಗ್ರಹಗಳನ್ನು ಜಾಲವನ್ನು ನಿರ್ಮಿಸಲಾಗುವುದು. ಅವೈಸ್ ಅಹಮದ್ ಅವರು ಕರ್ನಾಟಕದ ಆಲ್ದೂರು ಮೂಲದ ಯುವ ಉದ್ಯಮಿ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಿರುವ ವ್ಯಕ್ತಿ. ಅವರು ಸ್ಥಾಪಿಸಿದ ಫಿಕ್ಸೆಲ್ ಸಂಸ್ಥೆಯು ಉಪಗ್ರಹ ತಂತ್ರಜ್ಞಾನ ಮತ್ತು ಹೈಪರ್ ಸ್ಟ್ರೈಕಲ್ ಇಮೇಜಿಂಗ್ ಕ್ಷೇತ್ರದಲ್ಲಿ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸಿದೆ. ಯುವ ವಯಸ್ಸಿನಲ್ಲಿಯೇ ಹೊಸ ಆಲೋಚನಾ ಪರಿಶ್ರಮ ಮತ್ತು ತಾಂತ್ರಿಕ ಜ್ಞಾನ ಮೂಲಕ ಅವರು ಭಾರತದ ಪ್ರಮುಖ ಸ್ಟಾರ್ಟ್ಅಪ್ ಉದ್ಯಮಿಗಳಾಗಿ ಒಬ್ಬರಾಗಿದ್ದಾರೆ. ಫಿಕ್ಸೆಲ್ ಸಂಸ್ಥೆ ಜಾಗತಿಕ ಹೂಡಿಕೆದಾರರಿಂದ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಪಡೆದು ಭಾರತದ ಪ್ರಮುಖ ಸ್ಪೇಸ್ ಸ್ಟಾರ್ಟ್ಅಪ್ಗಳಲ್ಲಿ ಒಂದಾಗಿ ಬೆಳೆಯುತ್ತಿದೆ. ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳೊಂದಿಗೆ ಸಹಕಾರ್ಯ ನಿರ್ವಹಿಸುತ್ತಿದೆ. ಅವೈಸ್ ಅಹಮದ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಪಟ್ಟಣದವರು. ಬಾಲ್ಯದಿಂದಲೇ ವಿಜ್ಞಾನ, ಗಣಿತ ಮತ್ತು ಬಾಹ್ಯಾಕಾಶದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದರು. ಸೀಮಿತ ಸಂಪನ್ಮೂಲಗಳು ನಡೆಯುವ ತಮ್ಮ ಕನಸುಗಳನ್ನು ಕೈಬಿಡದೆ ನಿರಂತರವಾಗಿ ಕಲಿಯುವ ಮನೋಭಾವವನ್ನು ಬೆಳೆಸಿಕೊಂಡರು. ಅವರ ಪುಸ್ತಕಗಳು, ವಿಜ್ಞಾನ ಲೇಖನಗಳು ಮತ್ತು ತಂತ್ರಜ್ಞಾನ ಕುರಿತು ಮಾಹಿತಿಗಳು ಅಧ್ಯಯನ ಮಾಡುವ ಮೂಲಕ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡರು. ಬಾಲ್ಯದಲ್ಲಿಯೇ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ಸಂಶೋಧನೆ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಅವರು ಮುಂದೆ ಅದನ್ನೇ ತಮ್ಮ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡರು. ಅವರು ಜೀವನದ ಯಶಸ್ಸಿನ ಹಿಂದೆ ಪರಿಶ್ರಮ, ಶಿಸ್ತು, ನವೀನ ಚಿಂತನೆ ಮತ್ತು ಆತ್ಮವಿಶ್ವಾಸ ಪ್ರಮುಖ ಕಾರಣಗಳಾಗಿವೆ. ಇಂದಿಗೂ ಅವರು ಯುವಜನರಿಗೆ ಪ್ರೇರಣೆಯಾಗಿದ್ದಾರೆ. ಅವರ ವೃತ್ತಿ ಜೀವನವು ಭಾರತದಲ್ಲಿ ಖಾಸಗಿ ಬಾಹ್ಯಾಕಾಶ ಉದ್ಯಮ ಬೆಳವಣಿಗೆಗೆ ಮಹತ್ವ ಕೊಡುಗೆ ನೀಡಿದೆ. ಅವರ ನಾಯಕತ್ವದಲ್ಲಿ ಫಿಕ್ಸೆಲ್ ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿಯುವ ಸಂಸ್ಥೆಯಾಗಿ ಬೆಳೆದಿದೆ. ಅವೈಸ್ ಅಹಮದ್ ಅವರು ತಮ್ಮ ಪ್ರತಿಭೆ ಮತ್ತು ನವೀನ ಆಲೋಚನೆಗಳಿಂದ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಭಾರತದ ಪ್ರಮುಖ ಸ್ಪೇಸ್ ಟೆಕ್ ಸ್ಟಾರ್ಟ್ಅಪ್ ಫಿಕ್ಸೆಲ್ ಅನ್ನು ಯಶಸ್ವಿಯಾಗಿ ಸ್ಥಾಪಿಸಿದರು. ಹೈಪರ್ ಸ್ಟ್ರೈಕಲ್ ಉಪಗ್ರಹ ತಂತ್ರಜ್ಞಾನವನ್ನು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಜಾಗತಿಕ ಹೂಡಿಕೆದಾರರಿಂದ ದೊಡ್ಡ ಪ್ರಮಾಣದ ಹೂಡಿಕೆಗಳನ್ನು ಆಕರ್ಷಿಸಿದರು. ಕೃಷಿ, ಪರಿಸರ ಮತ್ತು ಹವಾಮಾನ ಅಧ್ಯಯನಕ್ಕೆ ಉಪಯುಕ್ತವಾಗಿರುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಬೆಳವಣಿಗೆಗೆ ಮಹತ್ವ ಕೊಡುಗೆ ನೀಡಿದರು. Forbes 30 Under 30 ಏಷ್ಯಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ನಾಸಾ ಸೇರಿದಂತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳೊಂದಿಗೆ ಸಹಯೋಗದ ಅವಕಾಶಗಳನ್ನು ಪಡೆದಿದ್ದಾರೆ. ಭಾರತದ ಅತ್ಯಂತ ಭರವಸೆಯ ಯುವ ಉದ್ಯಮಿಗಳು ಒಬ್ಬರೆಂದರೆ ಗುರುತಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಅವರ ಸಾಧನೆಗೆ ವ್ಯಾಪಕ ಮೆಚ್ಚುಗೆ ದೊರೆತಿದೆ. ಅವೈಸ್ ಅಹಮದ್ ಅವರು ಚಿಕ್ಕಮಗಳೂರಿನ ಆಲ್ದೂರಿನಿಂದ ಆರಂಭಿಸಿದ ವಿಶ್ವ ಮಟ್ಟದ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿರುವ ಪ್ರೇರಣಾದಾಯಕ ಯುವ ಉದ್ಯಮಿ. ಅವರು ಸ್ಥಾಪಿಸಿದ ಫಿಕ್ಸೆಲ್ ಸಂಸ್ಥೆ ಭಾರತದ ಸ್ಟಾರ್ಟ್ಅಪ್ ಪರಿಸರಕ್ಕೆ ಹೊಸ ದಿಕ್ಕು ನೀಡಿತು. ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ. ಅವರು ಪರಿಶ್ರಮ, ನವೀನತೆ ಮತ್ತು ದೃಢ ಸಂಕಲ್ಪವು ಯುವಜನರಿಗೆ ಮಾದರಿಯಾಗಿದೆ. ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ದೊಡ್ಡ ಕನಸುಗಳನ್ನು ಕಂಡು ಅವುಗಳನ್ನು ಸಹಕಾರಗೊಳಿಸಬಹುದು ಎಂಬುದಕ್ಕೆ ಅವೈಸ್ ಅಹಮದ್ ಅವರ ಜೀವನವೇ ಅತ್ಯುತ್ತಮ ಉದಾಹರಣೆಯಾಗಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಒಳ್ಳೆಯ ಒಂದು ಸ್ಟಾರ್ಟ್ಅಪ್ ಬಗ್ಗೆ ಪರಿಚಯ ಮಾಡಿಕೊಟ್ರು.
0: ಅವರು
2: ಅವರ ಉದ್ದೇಶ ಪಶುಪಾಲನೆ ವಿಚಾರವನ್ನ ಅವ್ರು ಪ್ರಸ್ತಾಪ ಮಾಡಿದ್ರು. ಇಂಥವ್ರೊಬ್ರು ಸಹ ಬಾಹ್ಯಾಕಾಶದ ಬಗ್ಗೆ ಒಂದು ಉದ್ಯಮ ಇದೆ ಅನ್ನೋದು ಒಂದು ನಮಗೆ ತಿಳಿದಿಲ್ಲದ ವಿಚಾರ, ಅದು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.
0: ಎಸ್, ಅದ್ಭುತವಾಗಿ ತಿಳಿಸಿದಂತಹ ಶಶಾಂಕ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ

0: ಈಗ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಬಸವರಾಜ್, ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.
1: ಖಂಡಿತ, ನಮ್ಮ ಕಾಲೇಜಿನ ಆವರಣದಿಂದ ಆಕಾಶವಾಣಿ ಭದ್ರಾವತಿ ಸ್ಟುಡಿಯೋ ಹೋಗ್ತಾ ಇದ್ದೀವಿ.
0: ಎಸ್, ಥ್ಯಾಂಕ್ ಯು ಬಸವರಾಜ್. ಈಗ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಸ್ನೇಹಿತರೆ. ಪ್ರಶ್ನೆ ಏನಪ್ಪ ಅಂದ್ರೆ, ಡಾಕ್ಟರ್ ನವೀನ್ ಅವರು ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು? ಡಾಕ್ಟರ್ ನವೀನ್ ಅವರು ಸ್ಥಾಪಿಸಿದ ಸಂಸ್ಥೆಯ ಹೆಸರು ಏನು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸಪ್ ಸಂಖ್ಯೆ 9481572600 9481572600 9481572600.

ಸಮಯ 10:24 ಕೇಳ್ತಾ ಇದ್ರೆ ಎಫ್ಎಂ 103.5 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಸಾಕ್ತಾ ಇದೆ. ಪ್ರಶ್ನೆ ಕೇಳಿದ್ದೆ, ಪ್ರಶ್ನೆ ಏನಪ್ಪಾ ಅಂದ್ರೆ ಡಾಕ್ಟರ್ ನವೀನ್ ಅವರು ಸ್ಥಾಪಿಸಿದ ಸಂಸ್ಥೆಯ ಹೆಸರು ಏನು ಅಂತ. ಯಾರೆಲ್ಲ ಸರಿಯಾದ ಉತ್ತರ ಕಳಿಸಿದ್ದಾರೆ ನೋಡೋದಾದ್ರೆ, ಹಂಪಣ್ಣ ನ್ಯಾಮತಿಯಿಂದ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್, ನೇವಿ ರಿಸೋಜ ರಾಜೇಂದ್ರ ನಗರ ಶಿವಮೊಗ್ಗ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಗ್ರೀನ್ ಬಯೋಟೆಕ್. ಗ್ರೀನ್ ಬಯೋಟೆಕ್ ನವೀನ್ ಅವರು ಸ್ಥಾಪಿಸಿದ ಸಂಸ್ಥೆಯ ಹೆಸರು. ಸರಿಯಾದ ಉತ್ತರ ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ನಮ್ಮ ನಿಮ್ಮ ಪಯಣ ಕ್ಯಾಂಪಸ್ಸಿನ ಕಟ್ಟೆಯ ಕಡೆಗೆ ಬನ್ನಿ ಹೋಗೋಣ.

0: ನಮಸ್ತೆ ಬಸವರಾಜ್.
1: ನಮಸ್ತೆ, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳ ಲಕ್ಷ್ಮಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮವನ್ನ ನಾವಿವತ್ತು ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿರುವ MBA ವಿಭಾಗದಲ್ಲಿ ಇದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ ಸ್ಟಾರ್ಟ್ಅಪ್ ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಭಾಗದ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ ಮಾತಾಡ್ಲಿಕ್ಕೆ.
0: ಬಿಂದು ಸಿದ್ಧರಿದ್ದಾರಾ?
1: ಖಂಡಿತ, ಬಿಂದು ಅವರಿಗೆ ಮೈಕ್ ಅನ್ನು ಕೊಡ್ತಿದ್ದೇನೆ.
2: ಧನ್ಯವಾದಗಳು ಸರ್. ನಮಸ್ತೆ ಸರ್.
0: ನಮಸ್ತೆ ಬಿಂದು, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು?
0: ನಾನು ಚೆನ್ನಾಗಿದ್ದೀನಿ. ಏನ್ ಓದ್ತಾ ಇದ್ದೀರಾ? ಸೆಕೆಂಡ್ ಇಯರ್ ಫಸ್ಟ್ ಇಯರ್?
2: ಸೆಕೆಂಡ್ ಇಯರ್ ಸರ್.
0: ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ?
2: ಕಾರ್ಪೊರೇಟ್ ಲೈಫ್ ಸರ್.
0: ಬೆಂಗಳೂರು ಹೋಗಬೇಕು ಅಂತಿದ್ದೀರಾ?
2: ಎಸ್ ಸರ್.
0: ವೈ ಕಾರ್ಪೊರೇಟ್? ಆರಾಮ್ ಸರ್, ಒಂದ್ ಕೆಲಸ ಮಾಡ್ಕೊಂಡು ಅತ್ಲಾಗ ಸ್ಯಾಲ್ರಿ ಬರತ್ತಾಗಿ ತಗೊಂಡು ಇದ್ ಬಿಡೋಣ ಅತ್ಲಾಗ, ಯಾಕೆ ಟೆನ್ಷನ್ ಅಂತಾನ
2: ಸರ್? ಮತ್ತೆ ಒಂದ್ ಚೇಂಜ್ ಇರುತ್ತೆ ಅಂತ ಸರ್.
0: ಈ ಬೇರೆ ಏನ್ ಮಾಡುದು, ಚೇಂಜಸ್ ಇರಲ್ವಾ?
2: ಹೊರಗಡೆ ಹೋಗ್ಬೋದು ಸರ್. ಹಂಗಾಗಿ
0: ಹೊರಗಡೆ ಏನಕ್ಕೆ ಹೋಗ್ಬೇಕು? ಮನೇಲಿ ತುಂಬಾ ಕಷ್ಟ ಇದೆಯಾ ಬಿಂದು? ಕಷ್ಟ ಏನಿಲ್ಲ ತಾನೆ. ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಅಷ್ಟೇ.
2: ಫಾರ್ಮರ್ ಸರ್.
0: ಫಾರ್ಮರ್? ಜಮೀನು ಇದೆಯಾ ಮನೇಲಿ?
2: ಎಸ್ ಸರ್.
0: ಓಕೆ, ಏನ್ ಬೆಳಿತಿದ್ರಾ ನೀವು?
2: ಕಾಫಿ, ಮೆಣಸು.
0: ಕಾಫಿ, ಮೆಣಸು? ಎಲ್ರಿ ಬಂಗಾರ ಅಂತ ಬೆಳೆ ಬೆಳಿತಾರೆ, ಬಂಗಾರನೇ ಮನೇಲಿ ಇಟ್ಕೊಂಡು ಹೊರಗಡೆ ಹೋಗ್ತೀನಿ ಅಂತಿರಲ್ಲ. ಏನ್ ಏನ್ ಮಾಡ್ಬೇಕು, ಏನ್ ಉತ್ತರ ಹೇಳಪ್ಪ? ಇವ್ರ ಏನ್ ಈ ತರ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಅನ್ಕೋತಾ ಇದೀರಾ? ನಿಮ್ ಮೈಂಡ್ ರೀಡ್ ಮಾಡ್ತಾ ಇದ್ದೀನಿ ಬಿಂದು ನಾನು ಇವತ್ತು. ಓಕೆ, ಆಲ್ ದ ಬೆಸ್ಟ್. ಹೊರಗಡೆ ಹೋದ್ರು ಪರವಾಗಿಲ್ಲ, ವರ್ಕ್ ಫ್ರಮ್ ಹೋಮ್ ಅಂತ ಏನಾದ್ರು ತಗೊಂಡು ಮನೆಯಿಂದಾನೆ ಕೆಲಸ ಮಾಡುವಂತ ಆಪ್ಷನ್ ಓಪನ್ ಮಾಡ್ಕೊಳ್ಳಿ. ಬಿಕಾಸ್ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಡಸ್ಟ್ರಿ ಮತ್ತೆ ಮಾರ್ಕೆಟ್ ಸ್ವಲ್ಪ ಸ್ಟ್ರಕ್ಚರ್ ಎಲ್ಲ ತುಂಬಾನೇ ಚೇಂಜ್ ಆಗ್ತಾ ಇದೆ. ಅನ್ನೆಸೆಸರಿ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದ್ಕಿಂತ ನಿಮ್ಮ ಸ್ವಂತ ದುಡಿಮೆಯಲ್ಲಿ 100 ರೂಪಾಯಿನೇ ದುಡಿದ್ರು ನಿಮ್ ಸ್ವಂತದ್ದಾಗಿದ್ರೆ ನಿಮಗೊಂದು ಕಾನ್ಫಿಡೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನಾನು ಫಾರ್ಮಿಂಗೇ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತಾನೆ ಅಲ್ಲ, ಕಂಪ್ನಿನೇ ಮಾಡ್ಬೋದು ಅಥವಾ ನಿಮ್ ನಾಲೆಡ್ಜ್ ಬೇಸ್ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದು. ಇವತ್ತು ಟೆಕ್ನಾಲಜಿ ಯುಗ, ಹೊರಗಡೆನೆ ಹೋಗ್ಬೇಕು ಅಂತೇನಿಲ್ಲ. ಬಿಕಾಸ್ ಹೊರಗಡೆ ಹೋಗ್ದಾಗ ಅನೇಕ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡೋಕೆ ರೆಡಿ ಇರಬೇಕು. ಜೊತೆಗೆ ಅಂದ್ರೆ ಇದು ಹೇಗೆ ಅಂದ್ರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ. ದೂರದ ಬೆಟ್ಟ ಸಕ್ಕದಾಗಿರುತ್ತೆ ನೋಡೋದಕ್ಕೆ, ಬಟ್ ಹೋಗ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳು ತಗೊಳ್ಳಿ. ಇನ್ನೊಂದು 20 ವರ್ಷದ ಬ್ಯಾಕ್ ಆಗಿದ್ರೆ ಬೇರೆ ಆಪ್ಷನ್ ಇರಲಿಲ್ಲ. ಅಂದ್ರೆ ಊರ್ ಕಡೆ ಸರಿಯಾಗಿ ಕೆಲಸ ಸಿಗ್ತಿರ್ಲಿಲ್ಲ, ನಾವೇನು ಓದಿರ್ತೀವೋ ಅದಕ್ಕೆ ಸರಿಯಾಗಿ ಕೆಲಸ ಸಿಗ್ತಿರ್ಲಿಲ್ಲ. ಈಗ ಆ ತರ ಆಪ್ಷನ್ ಇಲ್ಲ, ತುಂಬಾನೇ ಬದಲಾಗಿದೆ. ಸೊ ನೀವೆಲ್ಲೇ ಇದ್ರು ಹೇಗೆ ಇದ್ರು ದುಡಿಮೆ ಅಂತ ಮಾಡ್ಬೇಕು ಅಂದ್ರೆ ಹೇಗ್ ಬೇಕಾದ್ರು ದುಡಿಮೆ ಮಾಡ್ಬೋದು. ಚಾಯ್ಸ್ ಇಸ್ ಯುವರ್ಸ್. ಸೊ ಜಸ್ಟ್ ಫಾರ್ ಥಾಟ್, ಇದೊಂದು ಥಾಟ್ ನಿಮ್ ತಲೆಯಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್, ಚೆನ್ನಾಗಿ ಒಳ್ಳೆ ಕೆಲಸ ಸಿಗಲಿ, ಒಳ್ಳೆ ಜಾಬ್ ಸಿಗಲಿ, ಒಳ್ಳೆ ಪ್ಯಾಕೇಜ್ ಸಿಗಲಿ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಬಿದ್ದು?
2: ನಾನು ಮುದ್ದಮಾಯ ಕಾಫಿ ಕ್ಯೂರಿಂಗ್ ಅವರು, ಸಂತೋಷ್, ಬಿಎಸ್ ಸಂತೋಷ್ ಅವರದು ಸರ್.
0: ಪ್ಲೀಸ್ ಹೇಳಿ.
2: ಎಲ್ಲಾ ಆಕಾಶವಾಣಿ ಕೇಳುಗರಿಗೂ ನನ್ನ ಶುಭೋದಯಗಳು. ನನ್ನ ಹೆಸರು HS ಬಿಂದು, ಅಂತಿಮ ವರ್ಷದ MBA ವಿದ್ಯಾರ್ಥಿನಿ, ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆಯ ಹೆಸರು ಮುದ್ರಮನೆ ಕಾಫಿ ಕ್ಯೂರಿಂಗ್ ಮೂಡಿಗೆರೆ, ಸ್ಥಾಪಿಸಿದವರು BS ಸಂತೋಷ್. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪ್ರದೇಶವು ತನ್ನ ಸೊಗಸಾದ ಪ್ರಕೃತಿ, ಹಸಿರು ಕಾಫಿ ತೋಟಗಳು ಮತ್ತು ಉತ್ತಮ ಗುಣಮಟ್ಟದ ಕಾಫಿ ಬೆಳೆಗೆ ಪ್ರಸಿದ್ಧವಾಗಿದೆ. ಈ ಕಾಫಿ ಸಂಸ್ಕೃತಿಯ ನಡುವೆ ಬೆಳೆದ BS ಸಂತೋಷ್ ಅವರು ಕಾಫಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ. ಸ್ಥಳೀಯ ಕಾಫಿಯ ಶ್ರೇಷ್ಠತೆಯನ್ನು ದೇಶ ಮತ್ತು ವಿದೇಶದ ಮಾರುಕಟ್ಟೆಗೆ ತಲುಪಿಸುವ ಉದ್ದೇಶದಿಂದ ಅವರು ತಮ್ಮ ಉದ್ಯಮ ಪಯಣವನ್ನು ಆರಂಭಿಸಿದರು. BS ಸಂತೋಷ್ ಅವರು ಕಾಫಿ ಬೆಳೆಯುವ ಕುಟುಂಬ ಮತ್ತು ಪರಿಸರದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು. ಬಾಲ್ಯದಿಂದಲೇ ಕಾಫಿ ತೋಟಗಳ ಜೀವನ, ರೈತರ ಪರಿಶ್ರಮ ಮತ್ತು ಕಾಫಿ ಉತ್ಪಾದನೆಯ ವಿವಿಧ ಹಂತಗಳನ್ನು ಅವರು ತಿಳಿದುಕೊಂಡರು. ಕಾಫಿ ಬೆಳೆಗಾರರಿಗೆ ಉತ್ತಮ ಮಾರುಕಟ್ಟೆ ಸಿಗಬೇಕು ಮತ್ತು ಅತ್ಯುತ್ತಮವಾದ ಕಾಫಿಯನ್ನು ಗ್ರಾಹಕರಿಗೆ ತಲುಪಿಸಬೇಕು ಎಂಬ ಆಲೋಚನೆ ಅವರಲ್ಲಿ ಮೂಡಿತು. ಈ ಕನಸಿನೊಂದಿಗೆ ಅವರು 1997 ಮುದ್ರಮನೆ ಕಾಫಿ ಕ್ಯೂರರ್ಸ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾದ ಈ ಸಂಸ್ಥೆಯು ಅವರ ಅನುಭವ, ಪರಿಶ್ರಮ ಮತ್ತು ಗುಣಮಟ್ಟದ ಮೇಲಿನ ಬದ್ಧತೆಯಿಂದ ಕ್ರಮೇಣ ಬೆಳೆಯಿತು. ಸಂತೋಷ್ ಅವರ ಮುಖ್ಯ ಉದ್ದೇಶ ಕಾಫಿಯನ್ನು ಕೇವಲ ಒಂದು ಉತ್ಪನ್ನವನ್ನಾಗಿ ಮಾರಾಟ ಮಾಡುವುದಲ್ಲ, ಅದರ ಹಿಂದೆ ಇರುವ ರೈತರ ಪರಿಶ್ರಮಕ್ಕೆ ಮೌಲ್ಯ ನೀಡುವುದು ಆಗಿತ್ತು. ಅವರು ಕಾಫಿ ಬೆಳೆಗಾರರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿ ಉತ್ತಮವಾದ ಕಾಫಿ ಬೀಜಗಳನ್ನು ಆಯ್ಕೆ ಮಾಡುವ ವ್ಯವಸ್ಥೆಯನ್ನು ರೂಪಿಸಿದರು. ಇದರಿಂದ ರೈತರಿಗೆ ಉತ್ತಮ ಅವಕಾಶಗಳು ದೊರಕಿದವು ಮತ್ತು ಗ್ರಾಹಕರಿಗೆ ಅತ್ಯುತ್ತಮವಾದ ಕಾಫಿ ತಲುಪಿತು. ಮುದ್ರಮನೆ ಕಾಫಿ ಸಂಸ್ಥೆಯು ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲಿನ ಕಾಫಿ ಬೆಳೆಗಾರರೊಂದಿಗೆ ಕೆಲಸ ಮಾಡುತ್ತಾ ಬೆಳೆಯಿತು. ಸಂಸ್ಥೆಯು ಅರೇಬಿಕಾ, ರೋಬಸ್ಟ ಕಾಫಿ ಹಾಗೂ ಇತರ

0: ಕೃಷಿ ಉತ್ಪನ್ನಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಸಾವಿರಾರು ಬೆಳೆಗಾರರೊಂದಿಗೆ ಸಂಪರ್ಕ ಹೊಂದಿರುವ ಈ ಸಂಸ್ಥೆ ಕಾಫಿ ಸಂಸ್ಕರಣೆ ಮತ್ತು ರಫ್ತು ಕ್ಷೇತ್ರಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿದೆ. ಕಾಫಿ ಸಂಸ್ಕರಣೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಉನ್ನತ ಮಟ್ಟದ ಉತ್ಪಾದನೆಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಕಾಫಿ ಬೀಜಗಳ ಆಯ್ಕೆ, ಸಂಸ್ಕರಣೆ, ಬ್ರೀಡಿಂಗ್ ಮತ್ತು ಪ್ಯಾಕಿಂಗ್ ಹಂತಗಳಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡರು. ಇದರ ಪರಿಣಾಮವಾಗಿ ಸಂಸ್ಥೆಯು ಗ್ರಾಹಕರ ವಿಶ್ವಾಸವನ್ನು ಗಳಿಸಿತು. ಸಂತೋಷ್ ಅವರ ನಾಯಕತ್ವದ ಮತ್ತೊಂದು ವಿಶೇಷತೆ ಎಂದರೆ ಸ್ಥಳೀಯ ಉದ್ಯೋಗ ಸೃಷ್ಟಿ. ಕಾಫಿ ಸಂಸ್ಕರಣೆ, ನಿರ್ವಹಣೆ ಮತ್ತು ಮಾರಾಟ ಕ್ಷೇತ್ರಗಳಲ್ಲಿ ಅನೇಕ ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಆರ್ಥಿಕ ಬೆಳವಣಿಗೆಗೆ ಅವರ ಉದ್ಯಮವು ಸಹಕಾರಿಯಾಗಿದೆ. ಸಂತೋಷ್ ಅವರ ಸಾಧನೆಗೆ ಅವರ ಅನುಭವ ಮತ್ತು ಕಾಫಿ ಕ್ಷೇತ್ರದ ಜ್ಞಾನ ಪ್ರಮುಖ ಕಾರಣವಾಗಿದೆ. ಅವರು ಕಾಫಿ ಉದ್ಯಮದಲ್ಲಿ ದೀರ್ಘ ಅನುಭವ ಹೊಂದಿದ್ದು ಕಾಫಿ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ. ಅವರು ಕಾಫಿ ಬೋರ್ಡ್ ಆಫ್ ಇಂಡಿಯಾದ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಬಿ ಎಸ್ ಸಂತೋಷ್ ಅವರ ಜೀವನ ಪಯಣವು ಒಂದು ಸ್ಥಳೀಯ ಆಲೋಚನೆಯು ಹೇಗೆ ದೊಡ್ಡ ಉದ್ಯಮವಾಗಿ ಬೆಳೆಯಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆಯಾಗಿದೆ. 1997 ಪ್ರಾರಂಭವಾದ ಮುದ್ರಮನೆ ಕಾಫಿ ಇಂದು ಗುಣಮಟ್ಟ, ನಂಬಿಕೆ ಮತ್ತು ಪರಿಶ್ರಮದ ಆಧಾರದ ಮೇಲೆ ಬೆಳೆಯುತ್ತಿರುವ ಸಂಸ್ಥೆಯಾಗಿದೆ. ಅವರ ಕಥೆಯು ಯುವ ಉದ್ಯಮಿಗಳಿಗೆ ಪ್ರೇರಣೆಯಾಗಿದೆ. ನನಗೆ ಈ ದಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೂ ಹಾಗೂ ಎಐಟಿ ಕಾಲೇಜಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಬೆಂಗಳೂರು ಮತ್ತೊಂದು ಸ್ಟಾರ್ಟ್ಅಪ್ ಬಗ್ಗೆ ಪರಿಚಯ ಮಾಡಿಕೊಟ್ರು. ಈಗ ಸ್ಥಳೀಯ ಉತ್ಪನ್ನಗಳು ಹೇಗೆ ನಾವು ಬಳಸ್ಕೊಂಡು ಅದನ್ನ ನಾವು ಸ್ಟಾರ್ಟ್ಅಪ್ ಅನ್ನ ಯೋಜನೆ ಮಾಡಬಹುದು ಅಂತ ನನಗೆ ನೆನಪಾಗ್ತಾ ಇರೋದು ನಮ್ಮ ಅರೇಕ ಟೀ ನೆನಪಾಗ್ತಾ ಇದೆ.
1: ಎಕ್ಸಾಕ್ಟ್ಲಿ, ನಾನು ಅದೇ ಅನ್ಕೊಂಡೆ.
2: ಯಾಕೆಂದ್ರೆ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಒಬ್ಬ ಯುವ ಉದ್ಯಮಿ ಮಂಡಗದ್ದೆ ಅವ್ರದ್ದು, ನವೀನ್ ನಾಯಕ್ ಮಂಡಗದ್ದೆ ಅಂತ ಹೆಸರಿದೆ ಅಂತ ಅನ್ಕೊಂಡಿದ್ದೆ, ಹೆಸರು ನೆನಪಿಲ್ಲ ನನಗೆ. ಹೌದು, ವೀರೇಂದ್ರ ಸಿಂಪಿ ಅಂತ ಇದೆ ಅವ್ರ ಹೆಸರು. ಅವರು ಒಂದು ಈಗ ನೋಡಿ ಲೋಕಲ್ ಫಾರ್ ವೋಕಲ್ ಅನ್ನೋ ಹಾಗೆ ಬಂದು ಚಂದವಾಗಿ ಅವರು ಮಾಡ್ಕೊಟ್ಟಿರೋ ತುಂಬಾ ಇದೇ ತರನೇ ಅವರು ತಾವು ಬೆಳೆದು ತಮ್ಮ ಜೊತೆ ಬೆಳೆಸುವ ಪ್ರಕ್ರಿಯೆ ಇದು ಅಂತ.
1: ಎಕ್ಸಾಕ್ಟ್ಲಿ. ಬಟ್ ನಾವು ಬರೀ ಅಡಕೆನ ಏನಂತ ಅನ್ಕೊಂಡಿದ್ವಿ ಅಂದ್ರೆ, ಯೂಶ್ವಲಿ ನಾವೆಲ್ಲ ಲೋಕಲೈಟ್ಸ್ ಏನ್ ಮಾಡ್ತಿದ್ವಿ ಅಂದ್ರೆ ಅದನ್ನ ವಿಳ್ಳೆದಲ್ಲೇ ಅಡಕೆ ಜೊತೆ ತಿಂತಾ ಇದ್ವಿ ಅಂತ, ಅಷ್ಟಕ್ ಮಾತ್ರ ನೆನಪಿತ್ತು. ಇನ್ನೊಂದ್ ಸ್ವಲ್ಪ ಬೇರೆ ಬೇರೆ ಪದಾರ್ಥಗಳಿಗೆ ಅದನ್ನ ಉಪಯೋಗಿಸ್ತಾರೆ ಅಂತಾನು ಗೊತ್ತಿತ್ತು. ಆದ್ರೆ ಅದರ ಇನ್ನೂ ಒಂದಷ್ಟು ಉತ್ಪನ್ನಗಳನ್ನ ಅಡಿಕೆ ಟೀ ಅಂತ ಅರೇಕಾ ಟೀ ಅಂತ ಮಾಡಿದರೆ ತುಂಬಾ ಅದ್ಭುತವಾದಂತಹ ಫ್ಲೇವರ್. ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಪರ್ಟಿಕ್ಯುಲರ್ಲಿ, ಅದ್ಭುತವಾಗಿದೆ. ಯಾವಾಗಲೂ ಒಂದು ಆಫೀಸ್ ಟೈಮಲ್ಲಿ ಅದನ್ನ ಬಿಸಿ ನೀರಿಗೆ ಹಾಕೊಂಡು ಅದನ್ನ ಕುಡಿದ್ರೆ ಬಹಳ ಖುಷಿಯಾಗುತ್ತೆ, ಒಳ್ಳೆ ಎನರ್ಜಿ ಡ್ರಿಂಕ್ ತರ ಕೆಲಸ ಮಾಡುತ್ತೆ. ಇದನ್ನೆಲ್ಲ ನೋಡಿದಾಗ ಲೋಕಲೈಟ್ ಆಗಿ ಸ್ಥಳೀಯರಾಗಿ ನಮ್ಮ ಜಾಗದಲ್ಲಿ ಸಿಗುವಂತಹ ಒಂದು ಉತ್ಪನ್ನವನ್ನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಾಡಕ್ಟ್ ಆಗಿ ಜನಗಳಿಗೆ ಪರಿಚಯಿಸೋದಿದೆಯಲ್ಲ, ಅದೊಂದು ಅದ್ಭುತವಾದಂತಹ ಕ್ರಿಯೆ. ನಾವು ಬರೀ ಇದಕ್ಕೆ ಮಾತ್ರ ಫಾರ್ಮಿಂಗ್ ಮಾತ್ರ ಸೀಮಿತವಾಗಿಲ್ಲ, ನಮ್ಮಲ್ಲೂ ಬುದ್ಧಿಶಕ್ತಿ ಇದೆ, ನಮ್ಮಲ್ಲೂ ಒಳ್ಳೊಳ್ಳೆ ಪ್ರಾಡಕ್ಟ್ಗಳಿದೆ, ಅದನ್ನ ನಾವು ಜಗತ್ತಿಗೆ ಪರಿಚಯಿಸಬಹುದು ಟೆಕ್ನಾಲಜಿಯನ್ನ ಯೂಸ್ ಮಾಡಿಕೊಂಡು ಅನ್ನೋದಕ್ಕೆ ಇವತ್ತಿನ ಈ ಸಾಧಕರೆಲ್ಲ ಬಹಳ ಉತ್ತಮವಾದಂತಹ ಉದಾಹರಣೆ ಅಂತ ನನಗೆ ಅನ್ಸುತ್ತೆ ಬಸವರಾಜ್.
2: ಖಂಡಿತ, ನಿಜ, ಸತ್ಯ.
1: ಎಕ್ಸಾಕ್ಟ್ಲಿ. ನಮ್ಮ ಮುಂದಿನ ತಯಾರಿ ಚಿನ್ಮಯಿ ಸಿದ್ಧರಿದ್ದಾರಾ? ಚಿನ್ಮಯಿ
2: ಅವರು ಸಿದ್ಧವಾಗಿದ್ದಾರೆ, ಮೈಕ್ ಅನ್ನು ಕೊಡ್ತಾ ಇದ್ದೀನಿ.
3: ನಮಸ್ತೆ ಸರ್.
1: ನಮಸ್ತೆ ಚಿನ್ಮಯಿ ಅವರೇ, ನೀವು ಸೆಕೆಂಡ್ ಇಯರ್ ಓದ್ತಾ ಇರೋದಾ ಫಸ್ಟ್ ಇಯರಾ?
3: ಸೆಕೆಂಡ್ ಇಯರ್ ಸರ್.
1: ಓಕೆ, ಯಾವ ಊರು ನಿಮ್ದು? ಚಿಕ್ಕಮಂಗ್ಳೂರಲ್ಲೇ ಇರೋದಾ?
3: ಹೌದು ಸರ್.
1: ಚಿಕ್ಕಮಂಗ್ಳೂರಲ್ಲಿ ತುಂಬಾ ಪ್ರೇಕ್ಷಣೀಯವಾದಂತಹದ್ದು, ತುಂಬಾ ಮನಸ್ಸಿಗೆ ಆಹ್ಲಾದಕರವಾದಂತಹ ಸ್ಥಳಗಳು ಸಿಕ್ಕಾಪಟ್ಟಿದೆ. ಈ ತಕ್ಷಣಕ್ಕೆ ನಿಮ್ಗೆ ಯಾವ್ದು ನೆನಪಾಗುತ್ತೆ?
3: ಮುಳ್ಳಯ್ಯನಗಿರಿ ಸರ್.
1: ಮುಳ್ಳಯ್ಯನಗಿರಿ,
3: ದೇವಿರಮ್ಮ ದೇವಸ್ಥಾನ.
1: ದೇವಿರಮ್ಮ ದೇವಸ್ಥಾನ, ಓಕೆ. ನೆಕ್ಸ್ಟ್?
3: ಹಿರೇಕೊಳಲೆ.
1: ಏನಲ್ಲಿ ಫೇಮಸ್?
3: ಯಾವ್ದು ಸರ್? ಕೆರೆ ಇದೆ ಸರ್.
1: ಓ, ಕೆರೆ, ಓಕೆ. ನೆಕ್ಸ್ಟ್?
3: ಅಯ್ಯನ್ ಕೆರೆ ಇದೆ ಸರ್.
1: ಅಯ್ಯನ್ ಕೆರೆ.
3: ಹಾ ಸರ್.
1: ಆಮೇಲೆ?
3: ಆಮೇಲೆ ದೇವರ ಮನೆ ಇದೆ ಸರ್.
1: ದೇವರ ಮನೆ ಏನು ಫೇಮಸ್ ಅದು?
3: ಸರ್, ಅಲ್ಲೊಂದ್ ಸಣ್ಣ ದೇವಸ್ಥಾನ ಇದೆ ಸರ್.
1: ಓಕೆ, ಹೇಗ್ ಹೋಗ್ಬೇಕು ದೇವರ ಮನೆಗೆ?
3: ಮೂಡಿಗೆರೆಯಿಂದ.
1: ಮೂಡಿಗೆರೆಯಿಂದನಾ? ಕೊಟ್ಟಿಗೆಹಾರ ಘಾಟ್ ಹತ್ರನಾ ಅಥವಾ ಮೂಡಿಗೆರೆ ಸಮೀಪ? ಓಕೆ. ಕೊಟ್ಟಿಗೆಹಾರದಲ್ಲಿ ಇದು ಫೇಮಸ್ ಅಲ್ವಾ? ಏನು? ನೀರ್ ದೋಸೆ. ಎಕ್ಸಾಕ್ಟ್ಲಿ. ಹೊರಗಡೆ ಒಳ್ಳೆ ಮಳೆ ಬರ್ತಾ ಇರ್ಬೇಕು, ನೀರ್ ದೋಸೆಯನ್ನ ಕಾವಲಿಯಿಂದ ತಟ್ಟೆಗೆ ಹಾಕೊಡ್ತಿರ್ಬೇಕು, ಜನ ಕುಟ್ಕೊಂಡು ತಿಂತಾ ಇರ್ಬೇಕು, ಆ ಮಜಾನೆ ಬೇರೆ ಅಲ್ವಾ?
3: ಹೌದು ಸರ್.
1: ನೀವು ತಿಂದಿರಾ ನೀರ್ ದೋಸೆನ? ಏನ್ ಸಾರಿ ಪ್ರಶ್ನೆ ಕೇಳ್ಬಿಟ್ರಿ, ನಾನು ತಿಂದೇ ಇರ್ತೀವ ನಾವು. ಎಸ್, ನಿಜವಾಗ್ಲೂ ಕೇಳಿದರೆ ಆ ಕಡೆ ನೀವು ಏನಾದ್ರು ಟ್ರಾವೆಲ್ ಮಾಡ್ತಾ ಇದ್ರೆ ನೀರ್ ದೋಸೆ

0: ಕೊಟ್ಟಿಗೆ ಹರಿದ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ, ಒಂದ್ಸರಿ ಟ್ರೈ ಮಾಡಿ. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಚಿನ್ಮಯಿ?
1: ಸರ್, ನಾಗಾ ಚೈತ್ರ, ಅನುಷಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಎಸ್ ಪ್ಲೀಸ್.
1: ಎಲ್ಲ ಆಕಾಶವಾಣಿ ಕೇಳಿಗರಿಗೂ ನನ್ನ ಶುಭೋದಯಗಳು. ನನ್ನ ಹೆಸರು ಚಿನ್ಮಯ ಸಿಎಂ, ದ್ವಿತೀಯ ವರ್ಷದ ಎಂಬಿಎ ವಿದ್ಯಾರ್ಥಿನಿ, ಎಇಟಿ ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆಯ ಹೆಸರು ಅನುಷಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಕ್ಕಮಗಳೂರು. ಸ್ಥಾಪಿಸಿದವರು ನಾಗಾ ಚೈತ್ರ. ನಾಗಾ ಚೈತ್ರ ಅವರು ಚಿಕ್ಕಮಗಳೂರಿನ ಉದ್ಯಮಿ, ಸಾಮಾಜಿಕ ಚಿಂತಕ ಹಾಗೂ ನವೀನ ಆಹಾರ ಉತ್ಪನ್ನಗಳ ಪ್ರೋತ್ಸಾಹಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಿನ್ನೆಲೆಯನ್ನು ಹೊಂದಿರುವ ಅವರು ತಮ್ಮ ವೃತ್ತಿ ಜೀವನವನ್ನು ತಂತ್ರಜ್ಞಾನ ಮತ್ತು ಉದ್ಯಮಶೀಲತೆ ಕ್ಷೇತ್ರದಲ್ಲಿ ಆರಂಭಿಸಿದರು. ನಂತರ ಆರೋಗ್ಯ, ಪರಿಸರ ಹಾಗೂ ಸ್ಥಳೀಯ ಕೃಷಿ ಉತ್ಪನ್ನಗಳ ಮಹತ್ವವನ್ನು ಅರಿತು ಜೀವನದಲ್ಲಿ ಹೊಸ ದಿಕ್ಕನ್ನು ಆಯ್ಕೆ ಮಾಡಿಕೊಂಡರು. ತಮ್ಮ ಪತ್ನಿ ತನುಶ್ರೀ ಅವರೊಂದಿಗೆ ಸೇರಿ ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಹಲವು ಉಪಕ್ರಮಗಳನ್ನು ಕೈಗೊಂಡಿದ್ದಾರೆ. ಅವರು ನಿರ್ದೇಶಕರಾಗಿರುವ ಅನುಷಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ 2013 ಸ್ಥಾಪನೆಯಾಗಿ ವಿವಿಧ ಆಹಾರ ಸಂಸ್ಕರಣೆ ಮತ್ತು ಉದ್ಯಮ ಚಟುವಟಿಕೆಗಳಲ್ಲಿ ತೊಡಗಿದೆ. ಕೋವಿಡ್ ಅವಧಿಯಲ್ಲಿ ತಮ್ಮ ಆರೋಗ್ಯದ ಅನುಭವಗಳು ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದ ಪ್ರೇರಿತರಾಗಿ ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಹೊಸ ಉದ್ಯಮಗಳತ್ತ ಹೆಜ್ಜೆ ಹಾಕಿದರು. ಅವರ ಪ್ರಮುಖ ಸಾಧನೆಗಳಲ್ಲಿ ಚಿಕ್ಕಮಗಳೂರಿನ ಆರೋಗ್ಯಕರ ಮತ್ತು ನೈಸರ್ಗಿಕ ಆಹಾರ ಸಂಸ್ಕೃತಿಯನ್ನು ಜನಪ್ರಿಯಗೊಳಿಸುವುದು ವಿಶೇಷವಾಗಿದೆ. ಅವರು ಸ್ಥಾಪಿಸಿರುವ ಚೇಂಜ್ ಟು ರಾಕ್ ಕೆಫೆ ಮೂಲಕ ಸ್ಥಳೀಯವಾಗಿ ಬೆಳೆಯುವ ಹಲಸಿನ ಹಣ್ಣು, ನೀರ ಹಾಗೂ ಇತರ ಸಾಂಪ್ರದಾಯಿಕ ಆಹಾರ ಪದಾರ್ಥಗಳನ್ನು ಆಧರಿಸಿದ ವಿಶಿಷ್ಟ ಉತ್ಪನ್ನಗಳನ್ನು ಪರಿಚಯಿಸಿದ್ದಾರೆ. ಮಾರುಕಟ್ಟೆಯ ಕೊರತೆಯಿಂದ ರೈತರಿಗೆ ಸೂಕ್ತವಾಗಿ ಬೆಲೆ ಸಿಗದ ಹಲಸಿನ ಹಣ್ಣು ಮಹತ್ವವನ್ನು ಅರಿತು ಅದನ್ನು ಇಟ್ಟು ಚಿಪ್ಸ್ ಹಾಗೂ ಇತರ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳಾಗಿ ರೂಪಿಸಿ ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸಿದರು. ಇದರಿಂದ ರೈತರಿಗೆ ಹೆಚ್ಚುವರಿ ಆದಾಯದ ಅವಕಾಶ ದೊರೆಯುವುದರ ಜೊತೆಗೆ ವ್ಯರ್ಥವಾಗುತ್ತಿದ್ದ ಹಲಸಿನ ಹಣ್ಣು ಮೌಲ್ಯಯುತ ಕೃಷಿ ಉತ್ಪನ್ನವಾಗಿ ಪರಿವರ್ತನೆವಾಯಿತು. ಈ ಪ್ರಯತ್ನವು ಸ್ಥಳೀಯ ಕೃಷಿಗೆ ಉತ್ತೇಜನ ನೀಡುವುದರಿಗೆ ಆರೋಗ್ಯಕರ ಆಹಾರ ಸಂಸ್ಕೃತಿಯನ್ನು ಸಮಾಜದಲ್ಲಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ನಾಗ ಚೈತ್ರ ಅವರು ಉದ್ಯಮಶೀಲತೆ, ನವೀನತೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಚಿಕ್ಕಮಗಳೂರಿನ ಯುವ ಉದ್ಯಮಿಗಳಿಗೆ ಪ್ರೇರಣೆ ಆಗಿರುವ ಅವರು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜಾಗತಿಕ ಮಟ್ಟದ ಉದ್ಯಮಗಳನ್ನು ನಿರ್ಮಿಸಬಹುದೆಂಬುದನ್ನು ತಮ್ಮ ಕಾರ್ಯದ ಮೂಲಕ ತೋರಿಸಿದ್ದಾರೆ. ಅವರ ಪ್ರಯತ್ನಗಳು ಆರೋಗ್ಯ, ಕೃಷಿ ಮತ್ತು ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ಹೊಸ ಮಾದರಿಯನ್ನು ರೂಪಿಸುತ್ತಿದ್ದು ಭವಿಷ್ಯದಲ್ಲಿ ಕರ್ನಾಟಕದ ಪ್ರಮುಖ ಉದ್ಯಮಿಗಳಲ್ಲಿ ಒಬ್ಬರಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಧನ್ಯವಾದ ಚಿನ್ಮಯಿಯವರು ಉತ್ಪನ್ನಗಳ ಬಗ್ಗೆ ಮಾರಾಟ ಮಾಡುದು. ನಾನು ಇತ್ತೀಚೆಗೆ ಮೆಡಿಕಲ್ ಕಾಲೇಜಲ್ಲಿ ಕ್ಯಾಂಪಸ್ ಕಟ್ಟಿ ಮಾಡಿದ್ವಿ. ಅಲ್ಲೇ ಅಲ್ಲಿ ಬರ್ತಾ ಅವರು ಡಾಕ್ಟರ್ ಶ್ರೀನಿವಾಸ್ ಅಂತ ಹೇಳಿ ಒಂದು ಉತ್ಪನ್ನಕ್ಕೆ ಹೋಗಿ ಕರ್ಕೊಂಡು ಹೋಗಿದ್ರು, ಸ್ಥಳೀಯ ಉತ್ಪನ್ನದ ತಿನ್ಸು ಕರ್ಕೊಂಡು ಹೋಗಿದ್ರು. ಇಡೀ ಫ್ಯಾಕ್ಟರಿ ಎಲ್ಲ ನೋಡ್ಕೊಂಡು ಬಂದಿದೆ. ಒಳ್ಳೆ ಚಂದವಾಗಿ ಲೋಕಲ್ ಅನ್ನ ವಿಚಾರ ಇದನ್ನ ಇಟ್ಕೊಂಡೆ. ಸಿಹಿ ಉತ್ಪಾದನೆ ಇರ್ಬೋದು, ಖಾರದ ಇರ್ಬೋದು, ಕಾಫಿ ಇರ್ಬೋದು, ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಕರ್ಕೊಂಡು ಹೋಗಿದ್ರು. ಅವ್ರು ಹೇಳಿದ್ ಈಗ ನೆನಪಾಯ್ತು, ಅದಕ್ಕೆ ನಾನು ನೆನ್ಪ್ ಮಾಡ್ಕೊಂಡೆ ಮತ್ತೆ.
0: ಎಕ್ಸಾಕ್ಟ್ಲಿ ಬಸವರಾಜ್, ಆತರದ್ದು ನಮ್ಮಲ್ಲಿ ಇತ್ತೀಚೆ ಪ್ರಯತ್ನಗಳು ಜಾಸ್ತಿ ನಡೀತಾ ಇದೆ. ಅಂಡ್ ಅದಕ್ಕೆ ಡಿಮ್ಯಾಂಡ್ ಕೂಡ ಇದೆ. ಈಗ ಎಕ್ಸಾಂಪಲ್ ಹಲಸಿನಕಾಯಿ ಚಿಪ್ಸ್ ಅಂತ ಹೇಳಿದ್ರಲ್ವಾ, ಹಲಸಿನಕಾಯಿ ಚಿಪ್ಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ಡಿಮ್ಯಾಂಡ್ ಇದೆ. ಸೊ ಅದನ್ನ ಎಕ್ಸ್ಪೆಷಲಿ ಮಲೆನಾಡಿಗರು ಅಂತ ಬೇರೆ ಬೇರೆ ಊರ್ನಲ್ಲಿ ಹೋಗಿ ಏನ್ ಸೆಟಲ್ ಆಗಿದ್ದಾರೆ, ಅವರಿಗೆ ಇದ್ರದ್ದು ರುಚಿ ಗೊತ್ತು. ಸೊ ಅವರಿಗೆ ಈ ತರ ಪ್ರಾಡಕ್ಟ್ ಗಳನ್ನ ಮಾಡಿ ತಯಾರ್ ಮಾಡಿ ಕಳಿಸ್ಕೊಡೋದ್ರಿಂದ ಒಂದು ಇಲ್ಲಿರೋರಿಗೂ ಒಂದು ಅನುಕೂಲ, ಒಂದು ಉದ್ಯಮ ಸೃಷ್ಟಿ ಆಗುತ್ತೆ, ಒಂದಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಯಾರು ಕನ್ಸ್ಯೂಮರ್ ಇದ್ದಾರೆ ಅವ್ರಿಗೂ ಕೂಡ ಅದರಿಂದ ಹೆಲ್ಪ್ ಆಗುತ್ತೆ. ಈ ತರ ಕಾನ್ಸೆಪ್ಟ್ ಮಾತ್ರ ನಿಜವಾಗ್ಲು ಒಳ್ಳೆಯ ಅದ್ಭುತವಾದಂತಹ ಬೆಳವಣಿಗೆ. ಸ್ಥಳೀಯ ಮಟ್ಟದಲ್ಲಿ ಈ ತರ ಬೆಳವಣಿಗೆ ಆಗೋದು ಬಹಳ ಖುಷಿ ವಿಷಯ. ಪರಿಚಯ ಮಾಡಿಕೊಟ್ಟಿದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ. ನಮ್ಮ ಮುಂದಿನ ತಯಾರಿ ಸಿಂಧು, ಸಿದ್ಧರಿದ್ದಾರಾ?
2: ಸಿಂಧು ಸಿದ್ಧವಾಗಿದ್ದಾರೆ, ಅವ್ರ ಮೈಕ್ ಅನ್ನು ಕೊಡ್ತಿದ್ದೇನೆ.
0: ಎಸ್ ಪ್ಲೀಸ್.
3: ನಮಸ್ತೆ ಸರ್.
0: ನಮಸ್ತೆ ಸಿಂಧು ಅವರೇ, ನೀವು ಏನು ಓದ್ತಾ ಇರೋದು? ಸೆಕೆಂಡ್ ಇಯರ್? ನೀವು ಕೂಡ
3: ಇಲ್ಲ ಸರ್, ಫಸ್ಟ್ ಇಯರ್.
0: ನೀವು ಫಸ್ಟ್ ಇಯರ್ ಓದ್ತಾ ಇದ್ದೀರಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ ನಿಮ್ಗೆ? ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ತಿಂಡಿ ಕಾಫಿ ಜೊತೆಗೆ ನೀರ್ ದೋಸೆ ಬಿಟ್ಟು ಬೇರೆ ಏನಿದೆ ನೋಡ್ಬೇಕಾದಂತ ಪ್ಲೇಸ್ ಅಪ್ಪ ಇದನ್ನ ನಾವು ನೋಡ್ಬೇಕು ಅಂತ?
3: ತಿಂಡಿ ಇದ್ರಲ್ಲ,
0: ತಿಂಡಿ ಅದರಲ್ಲಿ ನೀರ್ ದೋಸೆ ಆಯ್ತು, ಅವ್ರು ನೀರ್ ದೋಸೆ ಹೇಳಿದ್ರು. ಅದನ್ ಬಿಟ್ಟು
3: ಕಡ್ಬು ಫೇಮಸ್ ಸರ್ ಚಿಕ್ಕಮಂಗ್ಳೂರ್ ಸೈಡ್.
0: ಓಕೆ, ಯಾವ್ದು? ಕೊಟ್ಟೆ ಕಡ್ಬಾ?

0: ಬರುತ್ತೆ, ಉಂಡ್ಗಡ್ಬು ಅಂತ ಬರುತ್ತೆ.
1: ಓ, ಉಸಿರಲ್ಲಿ ಬೇಯಿಸ್ತಾರಲ್ಲ, ಅದು ಹೊರಗಡೆ ಎಲ್ಲ ಸಿಗುತ್ತಾ? ಮನೆಯೊಳಗೆ ಮಾತ್ರ ಮಾಡೋದಲ್ವಾ, ಹೊರಗಡೆ ಸಿಗುತ್ತಾ?
0: ಹೊರಗಡೆ ಒಂದೊಂದ್ ಹತ್ರ ಸಿಗುತ್ತೆ, ಆದ್ರೆ ಜಾಸ್ತಿ ಸಿಗಲ್ಲ ಸರ್, ಎಲ್ಲ ಹತ್ರ ಸಿಗಲ್ಲ ಅದು.
1: ಓಕೆ ಓಕೆ, ಮನೇಲಿ ಮಾತ್ರ ಜಾಸ್ತಿ ಮಾಡ್ತಾರಲ್ವಾ?
0: ಹಾ ಸರ್.
1: ಓಕೆ ಓಕೆ ಸಿಂಧು, ಥ್ಯಾಂಕ್ ಯು ಸೋ ಮಚ್. ಯಾರನ್ನ ಪರಿಚಯ ಮಾಡ್ಕೊಡ್ತಿದ್ದೀರಾ
0: ಸರ್? ನಾನು ಸಂಸ್ಥೆ ಟೇಸ್ಟ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ.
1: ಎಸ್ ಪ್ಲೀಸ್ ಹೇಳಿ.
0: ಎಲ್ಲ ಆಕಾಶವಾಣಿ ಕೇಳುಗರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಿಂಧು ಕೆಆರ್, ಪ್ರಥಮ ವರ್ಷದ MBA ವಿದ್ಯಾರ್ಥಿನಿ, ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆ ಟೇಸ್ಟ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ. ಟೇಸ್ಟ್ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು 15 ಜುಲೈ 1998 ಸ್ಥಾಪನೆಯಾಯಿತು. ಸಾಂಪ್ರದಾಯಿಕ ಭಾರತೀಯ ತಿಂಡಿಗಳನ್ನು ಉತ್ತಮ ಗುಣಮಟ್ಟದಲ್ಲಿ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ತಯಾರಿಸಿ ಗ್ರಾಹಕರಿಗೆ ಒದಗಿಸುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭಿಸಲಾಯಿತು. ಕಳೆದ ಹಲವು ವರ್ಷಗಳಲ್ಲಿ ಕಂಪನಿಯು ಗುಣಮಟ್ಟ, ಸ್ವಚ್ಛತೆ ಮತ್ತು ನವೀನತೆಯ ಮೂಲಕ ಉತ್ತಮ ಹೆಸರು ಗಳಿಸಿ ಕರ್ನಾಟಕದ ಪ್ರಮುಖ ಆಹಾರ ಸಂಸ್ಕರಣಾ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆದಿದೆ. ಮುಖ್ಯ ಕಚೇರಿ ನಮ್ಮ ಚಿಕ್ಕಮಗಳೂರಿನ ಗೌಡನಹಳ್ಳಿ ಅಂಬಳೆಯಲ್ಲಿದೆ. ಟೇಸ್ಟಿ ವರ್ಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು ಶ್ರೀ ನಾಗರಾಜ್ ಮೈಸೂರು ರಾಮಚಂದ್ರ ಶೆಟ್ಟಿ ಅವರು ಸ್ಥಾಪಿಸಿದ್ದಾರೆ. ಅವರ ದೂರದೃಷ್ಟಿ, ಉದ್ಯಮಶೀಲತೆ ಮತ್ತು ಗುಣಮಟ್ಟದ ಮೇಲಿನ ಬದ್ಧತೆಯಿಂದ ಈ ಸಂಸ್ಥೆ ಕರ್ನಾಟಕದ ಪ್ರಮುಖ ಆಹಾರ ಸಂಸ್ಕರಣಾ ಸಂಸ್ಥೆಗಳಲ್ಲಿ ಒಂದಾಗಿ ಬೆಳೆಯಿತು. ಪ್ರಸ್ತುತ ಸಂಸ್ಥೆಯ ನಿರ್ವಹಣೆಯಲ್ಲಿ ಶ್ರೀ ಮೈಸೂರು ನಾಗರಾಜ್ ಅರವಿಂದ್ ಸೇರಿದಂತೆ ನಿರ್ದೇಶಕರ ತಂಡವು ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ತಯಾರಿಸುವಂತಹ ಉತ್ಪನ್ನಗಳು ಕೋಡುಬಳೆ, ಚಕ್ಕಲಿ, ಉರುಕು, ನಿಪ್ಪಟ್ಟು, ಮಿಕ್ಸ್ಚರ್, ಬಾಳೆ ಚಿಪ್ಸ್, ಆಲೂಗಡ್ಡೆ ಚಿಪ್ಸ್, ಮಸಾಲ ಕಡಲೆ, ಸಿಹಿ ಪದಾರ್ಥಗಳು, ಇತರ ಪ್ಯಾಕೇಜ್ ಸ್ನಾಕ್ಸ್ಗಳು, ಈ ಎಲ್ಲಾ ಉತ್ಪನ್ನಗಳನ್ನು ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತುಗಳು, ಆಧುನಿಕ ಯಂತ್ರೋಪಕರಣಗಳು ಮತ್ತು ಕಟ್ಟುನಿಟ್ಟಾದ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಅನುಸರಿಸಿ ತಯಾರಿಸಲಾಗುತ್ತದೆ. ಈ ಸಂಸ್ಥೆಯ ವಿಶೇಷತೆ ಎಂದರೆ ಕಾರ್ಖಾನೆಯಲ್ಲಿ ವೀಕ್ಷಣಾ ಗ್ಯಾಲರಿ, ಕೆಫೆ ಮತ್ತು ಫ್ಯಾಕ್ಟರಿ ಔಟ್ಲೆಟ್ ಸೌಲಭ್ಯಗಳಿದ್ದು ಸಂದರ್ಶಕರು ಉತ್ಪಾದನಾ ಪ್ರಕ್ರಿಯೆಯನ್ನು ನೇರವಾಗಿ ವೀಕ್ಷಿಸುವ ಅವಕಾಶವನ್ನು ಹೊಂದಿರುತ್ತಾರೆ. ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದರ ಜೊತೆಗೆ ಆಹಾರ ಸಂಸ್ಕರಣಾ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಗುಣಮಟ್ಟವನ್ನು ಉತ್ತೇಜಿಸುತ್ತಾ ಕರ್ನಾಟಕದ ಪ್ರಮುಖ ಆಹಾರ ಉತ್ಪಾದನಾ ಸಂಸ್ಥೆಗಳಲ್ಲಿ ಒಂದಾಗಿ ಟೇಸ್ಟ್ ವರ್ಲ್ಡ್ ಗುರುತಿಸಿಕೊಂಡಿದೆ. ಉತ್ತಮ ಗುಣಮಟ್ಟದ, ಸುರಕ್ಷಿತ ಮತ್ತು ರುಚಿಕರ ಆಹಾರ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಜನಪ್ರಿಯ ಆಹಾರ ಉತ್ಪಾದನಾ ಸಂಸ್ಥೆಯಾಗಿ ಬೆಳೆಯುವುದು ಸಂಸ್ಥೆಯ ದೃಷ್ಟಿಕೋನ. ಸ್ಥಳೀಯ ಯುವಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ರೈತರಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಸ್ಥಳೀಯ ಕೃಷಿಗೆ ಬೆಂಬಲ ನೀಡುತ್ತಿದೆ. ಸುರಕ್ಷಿತ, ಗುಣಮಟ್ಟದ ಮತ್ತು ಸ್ವಚ್ಛ ಆಹಾರ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೈಗಾರಿಕಾ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ. ಆಧುನಿಕ ಆಹಾರ ಸಂಸ್ಕರಣಾ ತಂತ್ರಜ್ಞಾನವನ್ನು ಬಳಸುವ ಮೂಲಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅರಿವು ಮೂಡಿಸುತ್ತಿದೆ. ಫ್ಯಾಕ್ಟರಿ ವಿಸಿಟ್ ಮೂಲಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಆಹಾರ ಉತ್ಪಾದನಾ ಪ್ರಕ್ರಿಯೆಯ ಬಗ್ಗೆ ಶಿಕ್ಷಣಾತ್ಮಕ ಅನುಭವ ನೀಡುತ್ತಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಅವರು ಬಾಯಲ್ಲಿ ನೀರು ಬಸದ್ರು ಕಣ್ರಿ, ಟೆಕ್ಲಿ, ನಿಪ್ಪಟ್ಟು, ಕೋಡುಬಳೆ ಎಲ್ಲ ಬಾಯಲ್ಲಿ ಹೇಳ್ತಾ ಇದ್ರು. ಇಲ್ಲೇ ಬಂತು ಅಂತ ಅನ್ಕೊಂಡೆ ನಾನು.
1: ಈ ನೀವು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತಿದೆ.
2: ಖಂಡಿತ ಇಲ್ಲ, ಈಗಾಗಲೇ ಭೇಟಿ ಕೊಟ್ಟೆ, ಅದ್ರ ಬಗ್ಗೆ ನಾನು ಈಗ ಮಾತಾಡಿದ್ದಾವಾಗ್ಲೇನೆ.
1: ಹೌದಾ?
2: ಫ್ಯಾಕ್ಟ್ರಿ ಬಗ್ಗೆ ನಾನು ಮಾತಾಡಿದ್ದಾವಾಗ್ಲೇ
1: ಸಿಕ್ಕ ನಮಗೂ ಸ್ವಲ್ಪ ತಗೊಂಬಂದು ಕೊಡಿ ಬಸವರಾಜ್, ಬರೀ ಬಾಯಲ್ಲಿ ಹೇಳೋದೇ ಆಗೋಯ್ತು.
2: ಖಂಡಿತ ಕೊಡುವ.
1: ಸಮಯ 10:44 ಆಗ್ತಿದೆ ಸ್ನೇಹಿತರೆ. ಈಗ ಪ್ರಶ್ನೆಯನ್ನ ಕೇಳುವಂತಹ ಸಮಯ ಬಸವರಾಜ್. ಪ್ರಶ್ನೆಯನ್ನ ಕೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಆಗ್ಬೋದಾ?
2: ಸ್ಟುಡಿಯೋ ಭದ್ರಾವತಿ.
1: ಎಸ್, ಥ್ಯಾಂಕ್ ಯು. ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಪ್ರಶ್ನೆ ಏನಪ್ಪ ಅಂದ್ರೆ, ಮುದ್ರಮನೆ ಕಾಫಿ ಕ್ಯೂರಸ್ ಈ ಸಂಸ್ಥೆಯ ಸಂಸ್ಥಾಪಕರು ಯಾರು? ಮುದ್ರಮನೆ ಕಾಫಿ ಕ್ಯೂರಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600948216801205600.

ಸಮಯ 10:46 ಪ್ರಶ್ನೆಯನ್ನು ಕೇಳಿದ್ದೆ. ಮುದ್ರಮನೆ ಕಾಫಿ ಕ್ಯೂರಿಯಸ್ ಸಂಸ್ಥೆಯ ಸಂಸ್ಥಾಪಕರು ಯಾರು ಅಂತ ನೀವು ಉತ್ತರವನ್ನು ಕಳಿಸ್ತಾ ಇದ್ದೀರಾ. ಹಾಗೇ ಕಳಿಸ್ತಾ ಇರಿ, ನನ್ನ ಜೊತೆಗೆ ಮತ್ತೊಮ್ಮೆ ಪಯಣಕ್ಕೆ ಸಿದ್ಧರಾಗಿ ಕ್ಯಾಂಪಸ್ ಕಟ್ಟೆಗೆ ಹೋಗೋಣ ಬನ್ನಿ.

0: ಸಮಯ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಈ ಶುಕ್ರವಾರದ ಕ್ಯಾಂಪಸ್ ಕಟ್ಟೆ ಆದಿಚುಂಚನಗಿರಿ ತಾಂತ್ರಿಕ ಶಿಕ್ಷಣ ಮಹಾವಿದ್ಯಾಲಯದ MBA ವಿಭಾಗದಲ್ಲಿದ್ದೀವಿ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ, ಕೊನೆಯ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ ಮಾತನಾಡಲಿಕ್ಕೆ.
1: ಸುಮುಖ ಸಿದ್ಧರಿದ್ದಾರಾ?
0: ಖಂಡಿತ ಸುಮುಖ ಅವರು ಸಿದ್ಧವಾಗಿದ್ದಾರೆ. ಇವತ್ತು ಬೇರೆ, ಅವತ್ತು ಇವತ್ತಿನ ವಿಶೇಷ ದಿನ ಬೇರೆ ಅವ್ರದ್ದು.
1: ಹೌದು,
0: ಸಂಕಷ್ಟಿ ಚತುರ್ಥಿ ಬೇರೆ, ಅದಕ್ಕೆ ಕೊಡ್ತಾ ಇದೀನಿ ಮೈಕ್.
2: ನಮಸ್ತೆ ಸರ್.
1: ನಮಸ್ತೆ ಸುಮುಖ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ. ಏನ್ ಓದ್ತಾ ಇರೋದು? ಫಸ್ಟ್ ಇಯರ, ಸೆಕೆಂಡ್ ಇಯರ, ಫೈನಲ್ ಇಯರ?
2: ದ್ವಿತೀಯ ವರ್ಷ MBA ಮಾಡ್ತಾ ಇದೀನಿ.
1: ದ್ವಿತೀಯ ವರ್ಷ MBA, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇದೆ?
2: ನಂಗೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಸರ್, ಸ್ಮಾರ್ಟ್ ಎಡ್ ಅಂತ, ಅಲ್ಲೇ ಮುಂದುವರಬೇಕು. ಹಾಗೂ ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಿದ ಹಾಗೆ ವೇದಾಧ್ಯಯನದಲ್ಲೂ ಮುಂದುವರಬೇಕೆಂಬ ಇಚ್ಛೆ ಇದೆ ಸರ್.
1: ಓಕೆ ಓಕೆ, ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್ ಪ್ಲೇಸ್ಮೆಂಟ್ ಆಗಿರೋದಕ್ಕೆ.
2: ಥ್ಯಾಂಕ್ ಯು ಸರ್.
1: ಯಾವ ವೇದ ನಿಮ್ದು?
2: ಋಗ್ವೇದ ಸರ್.
1: ಋಗ್ವೇದನಾ? ಓಕೆ ಓಕೆ. ಎಲ್ಲಿರೋದು ಊರಲ್ಲಿ? ಚಿಕ್ಕಮಂಗ್ಳೂರಲ್ಲೇ ಇರೋದಾ?
2: ಚಿಕ್ಕಮಂಗ್ಳೂರಲ್ಲೇ ಇರೋದು ಸರ್.
1: ಓಕೆ.
2: ಹುಟ್ಟು
1: ಬೆಳಿದಲ್ಲ. ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ದಾರೆ?
2: ಅಪ್ಪ ಇದು KSRTC ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಮ್ಮ ಶಿಕ್ಷಕಿ ಸರ್.
1: ಓ, ವೆರಿ ಗುಡ್. ಟೀಚರ್ ಆಗಿದ್ದಾರೆ ಅಮ್ಮ? ಅಮ್ಮ ಎಲ್ಲಿ? ಚಿಕ್ಕಮಂಗ್ಳೂರಲ್ಲಿ ಟೀಚರ್ ಆಗಿರೋದಾ?
2: ಚಿಕ್ಕಮಂಗ್ಳೂರ ಸರ್, ಚಿಕ್ಕಮಂಗ್ಳೂರಲ್ಲೇ ಸರ್.
1: ಓ ಸೂಪರ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೈನ್. ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ ಸುಮುಖ?
2: ಸರ್, ನಾನು ಕ್ಯಾಪಲಸ್ ಟೆಕ್ನಾಲಜೀಸ್ ಅಂತ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಸರ್.
1: ಓಕೆ, ಪ್ಲೀಸ್ ಹೇಳಿ.
2: ಎಲ್ಲರಿಗೂ ಶುಭೋದಯ. ಎಲ್ಲ ಆಕಾಶವಾಣಿ ಶ್ರೋತರರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸುಮುಖ MN. ನಾನು ಆರ್ಯುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ MBA ದ್ವಿತೀಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಪರಿಚಯ ಮಾಡಿಕೊಡಲಿರುವ ಸಂಸ್ಥೆ ಕ್ಯಾಪಲಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಕ್ಯಾಪಲಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ವೇಗವಾಗಿ ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಾಗಿದೆ. ಸಂಸ್ಥೆಯು 22 ಮೇ 2017 ಸ್ಥಾಪನೆಯಾಗಿದ್ದು, ಭಾರತ ಸರ್ಕಾರದ ಕಂಪನಿಗಳ ಕಾಯ್ದೆಯಡಿ ಖಾಸಗಿ ಲಿಮಿಟೆಡ್ ಕಂಪನಿಯಾಗಿ ನೋಂದಾಯಿತವಾಗಿದೆ. ಸಂಸ್ಥೆಯ ಮುಖ್ಯ ಉದ್ದೇಶವು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಸರ್ಕಾರ, ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ ಸೇವಾ ಕ್ಷೇತ್ರಗಳಿಗೆ ನವೀನ, ಸುರಕ್ಷಿತ ಮತ್ತು ಪರಿಣಾಮಕಾರಿ ಡಿಜಿಟಲ್ ಪರಿಹಾರಗಳನ್ನು ಒದಗಿಸುವುದಾಗಿದೆ. ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಸಂಸ್ಥೆಯು ಕರ್ನಾಟಕ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಲ್ಲಿ ತನ್ನ ಸೇವೆಯನ್ನು ವಿಸ್ತರಿಸಿಕೊಂಡು ಸ್ಮಾರ್ಟ್ ಗವರ್ನೆನ್ಸ್ ಮತ್ತು ಗವರ್ನಮೆಂಟ್ ಟೆಕ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸ್ಥಾನವನ್ನು ಗಳಿಸಿದೆ. ಸಂಸ್ಥೆಯು ಸ್ಟಾರ್ಟ್ಅಪ್ ಇಂಡಿಯಾ ಹಾಗೂ ಸ್ಟಾರ್ಟ್ಅಪ್ ಕರ್ನಾಟಕ ಯೋಜನೆಗಳ ಅಡಿಯಲ್ಲಿ ಮಾನ್ಯತೆ ಪಡೆದಿದೆ. ಸಂಸ್ಥೆಯ ಧ್ಯೇಯ ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ನವೀನ ಮಾಹಿತಿ ತಂತ್ರಜ್ಞಾನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿ ಅವರ

ಕಾರ್ಯಕ್ಷಮತೆ ಹೆಚ್ಚಿಸುವುದಾಗಿದೆ. ಅದರ ದೃಷ್ಟಿಕೋನ ಕೃತಕ ಬುದ್ಧಿಮತ್ತೆ, ಡೇಟಾ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ಸ್ಮಾರ್ಟ್ ವ್ಯವಸ್ಥೆಗಳ ಮೂಲಕ ಸುರಕ್ಷಿತ, ಸುಸ್ಥಿರ ಮತ್ತು ತಂತ್ರಜ್ಞಾನ ಆಧಾರ ಸಮಾಜವನ್ನು ನಿರ್ಮಿಸುವುದಾಗಿದೆ. ನಮ್ಮ ಚಿಕ್ಕಮಗಳೂರಿನ ಕೋಡವಳ್ಳಿ ರವಿಕುಮಾರ್ ಅರ್ಜುನ್ ಅವರು ಕ್ಯಾಪಲಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ನ ಸಹ ಸಂಸ್ಥಾಪಕರಾಗಿದ್ದು 22 ಮೇ

0: ಬಳಸಿಕೊಂಡು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಿಗಾಗಿ ಗುಣಮಟ್ಟದ ಡಿಜಿಟಲ್ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕಂಪನಿಯ ವ್ಯವಹಾರ ವಿಸ್ತರಣೆ, ತಾಂತ್ರಿಕ ಯೋಜನೆಗಳ ಅನುಷ್ಠಾನ ಹಾಗೂ ಗ್ರಾಹಕರ ಅಗತ್ಯಗಳಿಗೆ ಅನುಗುಣವಾಗಿ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನ ಮಹತ್ವದ್ದಾಗಿದೆ. ಯಾಪಲಸ್ ಟೆಕ್ನಾಲಜೀಸ್ ವಿವಿಧ ಕ್ಷೇತ್ರಗಳಿಗೆ ಮಾಹಿತಿ ತಂತ್ರಜ್ಞಾನ ಸೇವೆಗಳನ್ನು ಒದಗಿಸುತ್ತಿದೆ. ಅದರಲ್ಲಿ ಕಸ್ಟಮೈಸ್ ಮಾಡೆಲ್ ಸಾಫ್ಟ್ವೇರ್ ಅಭಿವೃದ್ಧಿ, ವೆಬ್ ಅಪ್ಲಿಕೇಶನ್ ಅಭಿವೃದ್ಧಿ, ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿ, ಮಾಹಿತಿ ಭದ್ರತಾ ಸೇವೆಗಳು, ಕ್ಲೌಡ್ ಕಂಪ್ಯೂಟಿಂಗ್ ಸೇವೆಗಳು ಮುಂತಾದವು. ಈ ಸೇವೆಗಳ ಮೂಲಕ ಸರ್ಕಾರಿ ಇಲಾಖೆ, ಪೊಲೀಸ್ ಇಲಾಖೆ, ಸ್ಮಾರ್ಟ್ ಸಿಟಿ ಯೋಜನೆಗಳು, ಆರೋಗ್ಯ, ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ತಂತ್ರಜ್ಞಾನ ಆಧಾರ ಸಮಗ್ರ ಪರಿಹಾರಗಳನ್ನು ಒದಗಿಸುತ್ತಿದೆ. ಯಾಪಲಸ್ ಟೆಕ್ನಾಲಜೀಸ್ ಅನೇಕ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳೊಂದಿಗೆ ಕಾರ್ಯನಿರ್ವಹಿಸಿದೆ. ಅದರಲ್ಲಿ ಪ್ರಮುಖವಾದವು ಕರ್ನಾಟಕ ರಾಜ್ಯ ಪೊಲೀಸ್, ಬೆಂಗಳೂರು ನಗರ ಪೊಲೀಸ್, ಕರ್ನಾಟಕ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಕರ್ನಾಟಕ ಅಬಕಾರಿ ಇಲಾಖೆ, ಭುವನೇಶ್ವರ ಸ್ಮಾರ್ಟ್ ಸಿಟಿ, ಹನಿವೆಲ್, HPCL ಮತ್ತು ಮುಂತಾದವು. ಈ ಸಂಸ್ಥೆಗಳೊಂದಿಗೆ ತಂತ್ರಜ್ಞಾನ ಆಧಾರಿತ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವುದರಿಂದ ಕ್ಯಾಪಲಸ್ ಟೆಕ್ನಾಲಜೀಸ್ ವಿಶ್ವಾಸಾರ್ಹ IT ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ ಆರ್ಯುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯದ MBA ವಿಭಾಗದ ಎಲ್ಲಾ ಸಿಬ್ಬಂದಿಗಳಿಗೂ ಹಾಗೂ ಮುಖ್ಯಸ್ಥರಿಗೂ ಧನ್ಯವಾದಗಳು.
1: ಮತ್ತೊಂದು ಸ್ಟಾರ್ಟ್ಅಪ್ ಬಗ್ಗೆ ತುಂಬಾ ಚಂದವಾಗಿ ಪರಿಚಯ ಮಾಡಿಕೊಟ್ರು, ಅವರಿಗೆ ಧನ್ಯವಾದಗಳು ತಿಳಿಸೋಣ.
2: ಎಸ್, ಮುಂದಿನ ತಯಾರಿ ಸಿಂಚನ. ಹಲೋ,
1: ಸಿಂಚನ ಅವರಿಗೆ ನಾನು ಈಗ ಮೈಕ್ ಕೊಡ್ತಾ ಇದ್ದೇನೆ.
2: ಎಸ್,
3: ನಮಸ್ತೆ ಸರ್.
2: ನಮಸ್ತೆ ಸಿಂಚನ ಅವರೇ, ನೀವು ಯಾವ ಊರಿನವರು, ಎಷ್ಟನೇ ವರ್ಷದಲ್ಲಿ ಓದ್ತಾ ಇದ್ದೀರಾ?
3: ಕೊಪ್ಪದಿಂದ ಬಂದಿರೋದು ಸರ್.
2: ಓಹ್, ಕೊಪ್ಪದಿಂದ ಬಂದಿರೋದ? ಎವ್ರಿಡೇ ಅಪ್ ಅಂಡ್ ಡೌನ್ ಮಾಡ್ತೀರಾ ಅಥವಾ ಚಿಕ್ಕಮಂಗ್ಳೂರಲ್ಲೇ ಸ್ಟೇ ಆಗಿದ್ದೀರಾ?
3: ಚಿಕ್ಕಮಂಗ್ಳೂರಲ್ಲೇ ಸ್ಟೇ ಆಗಿದ್ದೀನಿ.
2: ಹೌದಾ, ಕೊಪ್ಪದಲ್ಲಿ ಎಲ್ಲಿ?
3: ಕೊಪ್ಪದಲ್ಲಿ ಸಿಗ್ದಾಳ್ ಅಂತ ಹೇಳಿ ಸರ್.
2: ಸಿಗ್ದಾಳ್, ಅಲ್ಲೊಂದು ಗಣಪತಿ ದೇವಸ್ಥಾನ ಇರಬೇಕಲ್ವಾ?
3: ಎಸ್ ಸರ್.
2: ಓಕೆ. ಎಸ್ ಸಿಂಚನ, ಏನು ಸೆಕೆಂಡ್ ಇಯರ್ ಐಸಲಿ ಫಸ್ಟ್ ಇಯರ್?
3: ಫಸ್ಟ್ ಇಯರ್ ಸರ್.
2: ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು ಅಂತ?
3: ನೆಕ್ಸ್ಟ್ ವರ್ಕ್ ಮಾಡಬೇಕು ಅಂತ ಸರ್. ಇಲ್ಲೇ ಎಲ್ಲಾದರೂ
2: ಇನ್ನು ಏನು ಯೋಚನೆ ಮಾಡಿಲ್ಲ ಸರ್. ಫಸ್ಟ್ ಓದ್ ಮುಗಿಸ್ಕೊಳ್ಳೋಣ, ತಡೀರಿ, ನೀವು ಏನು ಈಗಲೇ ಕೇಳ್ತಾ ಇದ್ದೀರಾ ಅಂತ. ಓಕೆ ಸಿಂಚನ, ಯಾರನ್ನ ಪರಿಚಯ ಮಾಡ್ಕೊಡ್ತೀರಾ?
3: ಶ್ಯಾಮ್ ಪ್ರಸಾದ್ ಅಂತ ಹೇಳಿ.
2: ಎಸ್ ಪ್ಲೀಸ್.
3: ವಿದ್ಯಾ ಕಾಫಿ ಸಂಸ್ಥೆಯವರು.
2: ಓಕೆ ಓಕೆ, ಹೇಳಿ.
3: ಎಲ್ಲ ಆಕಾಶವಾಣಿ ಕೇಳುಗರಿಗೆ ಶುಭೋದಯಗಳು. ನಾನು ಸಿಂಚನ ಕೆವಿ, ಪ್ರಥಮ ವರ್ಷದ MBA ವಿದ್ಯಾರ್ಥಿನಿ, AIIT ಚಿಕ್ಕಮಗಳೂರು. ನಾನು ಪರಿಚಯಿಸುತ್ತಿರುವ ಸಂಸ್ಥೆ ವಿದ್ಯಾ ಕಾಫಿ ಸಂಸ್ಥೆ. ವಿದ್ಯಾ ಕಾಫಿ ಸಂಸ್ಥೆಯು ವಿದ್ಯಾ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ನ ಒಂದು ಪ್ರಮುಖ ವಿಭಾಗವಾಗಿದೆ. ಇದು ಕರ್ನಾಟಕದ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ 10 ಎಕರೆಗೂ ಅಧಿಕ ವಿಸ್ತರಣದ ಅತ್ಯಾಧುನಿಕ ಸಂಸ್ಕರಣಾ ಘಟಕವನ್ನು ಹೊಂದಿದೆ. ಈ ಸಂಸ್ಥೆಯು ಬೆಳ್ಳಿಯಿಂದ ಕಪ್ಪೊರೆಗೆ ಎಂಬ ಪರಿಕಲ್ಪನೆಯಡಿಯಲ್ಲಿ ಸಂಪೂರ್ಣವಾಗಿ ಸಂಯೋಜಿತಗೊಂಡ ವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ವಿದ್ಯಾ ಹಬ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸ್ಥಾಪನೆ 2014ರಲ್ಲಿ ಹಸಿರು ಕಾಫಿ ಬೀಜಗಳ ರಫ್ತುದಾರರಾಗಿ ಆರಂಭಗೊಂಡು ಇಂದು ಪೂರ್ಣ ಪ್ರಮಾಣದ ಕಾಫಿ ಸಂಸ್ಕರಣಾ ಸಂಸ್ಥೆಯಾಗಿ ಬೆಳೆದಿದೆ. ಮುಖ್ಯ ಕಚೇರಿಯು 2004ರಲ್ಲಿ ಕಾರ್ಪೊರೇಟ್ ಕಚೇರಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿದ್ದು ಪ್ರಮುಖ ಸಂಸ್ಕರಣಾ ಘಟಕವು ನಮ್ಮ ಚಿಕ್ಕಮಗಳೂರಿನ ಅಂಬಳೆ ಹೋಬಳಿ ಆರದಾವಳ್ಳಿ ಗ್ರಾಮದಲ್ಲಿದೆ. ಇದು ತನ್ನದೇ ಆದ ಕಾಫಿ ತೋಟಗಳು, ಸ್ಥಳೀಯ ಬೆಳೆಗಾರರ ಜಾಲದಿಂದ ಕಾಫಿ ಹಣ್ಣುಗಳನ್ನು ನೇರವಾಗಿ ಪಡೆದು ಸಂಸ್ಕರಿಸುತ್ತದೆ. ಇದರ ಸ್ಥಾಪಕರು ಮತ್ತು ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಕೋಡಿಮುಲೆ. ಇವರು ವಿದ್ಯಾ ಗ್ರೂಪ್ ಸಂಸ್ಥೆಯ ಹಿಂದಿರುವ ಮುಖ್ಯ ದೂರದೃಷ್ಟಿ ಉಳ್ಳವರಾಗಿದ್ದಾರೆ. ಇವರ ನಾಯಕತ್ವದಲ್ಲಿ ವಿದ್ಯಾ ಕಾಫಿ ಸಂಸ್ಥೆಯು ಭಾರತದ 4ನೆಯ ಅತಿದೊಡ್ಡ ಹಸಿರು ಕಾಫಿ ಬೀಜಗಳ ಉತ್ಪಾದಕ ಮತ್ತು ರಫ್ತುದಾರರಾದ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಕಂಪನಿಯು ಮಾನವ ಹಸ್ತಕ್ಷೇಪವಿಲ್ಲದೆ ಕೆಲಸ ಮಾಡುವ, ವಿದೇಶದಿಂದ ಆಮದು ಮಾಡಿಕೊಳ್ಳಲಾದ ಅತ್ಯಾಧುನಿಕ ಸ್ವಯಂಚಾಲಿತ ಯಂತ್ರೋಪಕರಣಗಳನ್ನು ಬಳಸುತ್ತದೆ. ಚಿಕ್ಕಮಗಳೂರಿನ ಮುಖ್ಯ ಘಟಕವು ವರ್ಷಕ್ಕೆ 25,000 ಮೆಟ್ರಿಕ್ ಟನ್ಗೂ ಹೆಚ್ಚು ಕಾಫಿ ಸಂಸ್ಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೂ ಉತ್ತಮ ಗುಣಮಟ್ಟದ ತಪಾಸಣೆಯನ್ನು ಮಾಡಲಾಗುತ್ತದೆ ಹಾಗೂ ಕಾರ್ಖಾನೆಗೆ ಅಗತ್ಯವಿರುವ ವಿದ್ಯುತ್ ಶಕ್ತಿಯಲ್ಲಿ ಸುಮಾರು 50% ಭಾಗವನ್ನು ಆವರಣದಲ್ಲಿರುವ ಸೌರಶಕ್ತಿ ಪ್ಯಾನೆಲ್ಗಳ ಮೂಲಕ ಉತ್ಪಾದಿಸಲಾಗುತ್ತದೆ. ಉತ್ಪನ್ನಗಳ ಶ್ರೇಣಿಗಳನ್ನು ನಾವು ನೋಡುವುದಾದರೆ ಗ್ರೀನ್ ಕಾಫಿ ಬೀನ್ಸ್, ಇದೊಂದು ಉತ್ತಮ ದರ್ಜೆಯ ಕಚ್ಚಾ ಕಾಫಿ ಬೀಜಗಳ ರಫ್ತು ಮಾಡಲಾಗುತ್ತದೆ. ಇನ್ಸ್ಟೆಂಟ್ ಕಾಫಿ, ಇದೊಂದು ಸ್ಪ್ರೇ ಡ್ರೈಡ್ ಮತ್ತು ಗ್ರಾನ್ಯುಲೇಟೆಡ್ ತಕ್ಷಣದ ಕಾಫಿ ಪುಡಿಗಳು. ಸ್ಪೆಷಾಲಿಟಿ ಬ್ಲೆಂಡ್, ಇದು ಶುದ್ಧ ಅರೇಬಿಕಾ ರೋಬಸ್ಟಾ ಮತ್ತು ಸಾಂಪ್ರದಾಯಿಕ ಚಿಕೋರಿ ಮಿಶ್ರಿತ ಫಿಲ್ಟರ್ ಕಾಫಿ ಪುಡಿಗಳನ್ನು ಮಾಡಲಾಗುತ್ತದೆ. ನನಗೆ ಆಕಾಶವಾಣಿಯ

0: ಅಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಸಿಂಚನ ಅವರು ತುಂಬಾ ಮತ್ತೊಂದು ಕಾಫಿ ಕ್ಯೂರಿಯಂ ಬಗ್ಗೆ ಪರಿಚಯ ಮಾಡಿಕೊಟ್ರು. ಈಗ ನಮ್ಮ ಈ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪ್ರಕಾಶ್ ಅವರ ನಮ್ಮ ಜೊತೆಗಿದ್ದಾರೆ, ಅವ್ರಿಗೆ ಮೈಕ್ ಅನ್ನು ಕೊಡ್ತಾ ಇದೆ.
3: ನಮಸ್ಕಾರ ವಸಿಷ್ಠ ಅವರೇ, ನಮಸ್ಕಾರ.
1: ನಮಸ್ಕಾರ, ಚೆನ್ನಾಗಿದ್ದೀರಾ? ನೀವು
3: ಚೆನ್ನಾಗಿದ್ದೀರಿ, ತಾವ್ ಹೆಂಗಿದ್ದೀರಾ?
1: ನಾವು ಬಹಳ ಚೆನ್ನಾಗಿದ್ದೀವಿ, ಬಹಳ ಖುಷಿ ಆಯ್ತು. ನಿಮ್ಮ ವಿದ್ಯಾರ್ಥಿಗಳು ಬಹಳ ಹೆಮ್ಮೆ ವಿಷಯ ಇದೆ, ಯಾಕೆ ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ, ಸ್ಥಳೀಯಲ್ಲೇ ಸ್ಥಳೀಯವಾಗಿ ಸಂಸ್ಥೆಯನ್ನ ಕಟ್ಟಿ ಅಥವಾ ಸ್ಟಾರ್ಟ್ಅಪ್ ಕಟ್ಟಿ ಅಲ್ಲೊಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡಿ ತನ್ಮೂಲಕ ಸ್ಥಳೀಯ ಪ್ರಾಡಕ್ಟ್ಗಳನ್ನ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸೋದು ತುಂಬಾ ಸಹಜವಾದ ಅಥವಾ ಸಾಮಾನ್ಯವಾದ ವಿಷಯ ಖಂಡಿತ ಅಲ್ಲ, ಅದ್ರಲ್ಲಿ ತುಂಬಾ ಸ್ಟ್ರಗಲ್ ಇದೆ. ಅಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ, ಸ್ಥಳೀಯರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಕಾಲೇಜಿನ ಈ ಇದೊಂದು ಥಾಟ್ ಪ್ರೊಸೆಸ್ಗೆ ನನಗೆ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಅದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
3: ನಾವು ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಮತ್ತು ಇಲ್ಲಿ ಕಾರ್ಯಕ್ರಮ ಸಂಚಾಲನೆ ಮಾಡುತ್ತಿರುವಂತಹ ಬಸವರಾಜ್ ಅವರಿಗೆ, ಅಲ್ಲಿಂದ ನಡೆಸಿಕೊಡ್ತಿದ್ದಂತ ತಮಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಿನ ನೀವು ಹೇಳದಂತೆ ಮತ್ತೆ ಹಳ್ಳಿಗಳಲ್ಲೇ ಜೀವನ ಇರೋದು ಎಂಬುದು ರೂಪಿಸಿಕೊಂಡು ಒಂದು ಮೆಸೇಜ್ ಯುವ ಜನತೆಗೆ ಹೋಗ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿಜವಾಗ್ಲೂ ಅತ್ಯಂತ ಅರ್ಥಪೂರ್ಣವಾಗಿರುತ್ತದೆ ಈ ಸಂದರ್ಭ. ಯಾಕಂದ್ರೆ ಈಗ ಮಾಹಿತಿ ಪ್ರಕಾರ 2025 ವಾರ್ಷಿಕ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ 150,000 ಹೆಚ್ಚು ಸ್ಟಾರ್ಟ್ಅಪ್ಸ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ. ಅದರಲ್ಲೂ 75,000 ಹೆಚ್ಚು ಸ್ಟಾರ್ಟ್ಅಪ್ಸ್ ಮಹಿಳೆಯರೇ ನಡೆಸಿದ್ದಾರೆ ಮಾಹಿತಿ ಇದೆ. ಮಾಸಿವ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಇನ್ನೋವೇಷನ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಕ್ಲೂಷನ್, ಆಮ್ಯಾಕ ಗ್ರಾಮೀಣ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್, ಆಮ್ಯಾಕ ಈ ಎಂಟರ್ಪ್ರಿನರ್ ಕಲ್ಚರ್ ನ ಇನ್ಕಲ್ಕೇಟ್ ಮಾಡೋದು, ಇದೆಲ್ಲವಕ್ಕೂ ಸ್ಟಾರ್ಟ್ಅಪ್ ಒಂದು ಒಂದು ಒಳ್ಳೆ ಅವಕಾಶ ನೀಡ್ತಾ ಇದೆ. ಈಗಿನ ಯುವಕರು ತಮ್ಮ ಸ್ಥಳಗಳನ್ನ ಬಿಟ್ಟು ವಿದೇಶಗಳಿಗೋ ಅಥವಾ ಗ್ರಾಮೀಣ ಪ್ರಾಂತಗಳನ್ನ ಬಿಟ್ಟು ಪಟ್ಟಣಕ್ಕೆ ಹೋಗೋದು ತಡೆಯಲು, ಅಲ್ಲೇ ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡಲು ಇದೊಂದು ಒಳ್ಳೆ ಅವಕಾಶ ಅಂತ ಈ ಕಾರ್ಯಕ್ರಮದಲ್ಲಿ ಈ ಟಾಪಿಕ್ ನ ಆರಿಸಿದ್ದಕ್ಕೆ ನಾನು ತಮ್ಮ ಆಕಾಶವಾಣಿ ಕೇಂದ್ರಕ್ಕೂ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್. ವಸಿಷ್ಠ ಅವರೇ,
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕಾಲೇಜಿನ ಬಗ್ಗೆ ಹೇಳೋದಾದ್ರೆ,
3: ನಮ್ಮ ಕಾಲೇಜಿ ಐ ಥಿಂಕ್ ವಿ ಆರ್ ವೆರಿ ಬ್ಲೆಸ್ಡ್ ಸರ್. ಯಾಕಂದ್ರೆ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾತ್ ಸ್ವಾಮೀಜಿ ಅವರ ಸಂಕಲ್ಪದಿಂದ 1980 ಸ್ಥಾಪನೆ ಆದಂತಹ ಕಾಲೇಜು. ಎಲ್ಲ ಒಂದು 8 ಇಂಜಿನಿಯರಿಂಗ್ UG ಬ್ರಾಂಚಸ್ ಇದೆ ಹಾಗೂ 4 PG ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ನಲ್ಲೂ ರಿಸರ್ಚ್ ಸೆಂಟರ್ಸ್ ಇದೆ. ಅದರ ಜೊತೆಗೆ ಒಂದು ಡಿಗ್ರಿ ಕಾಲೇಜು, ಒಂದು ಪಾಲಿಟೆಕ್ನಿಕ್ ಕಾಲೇಜು ಚಿಕ್ಕಮಂಗ್ಳೂರು ಕಾಲೇಜಿನ ಅಡಿಯಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕಾಲೇಜಿ ಪ್ರಾಂಶುಪಾಲರು ಈ ಮಧ್ಯೆ ಯುವ ಪ್ರಾಂಶುಪಾಲರು ನಮಗೆ ಸಿಕ್ಕಿದ್ದಾರೆ, ಡಾಕ್ಟರ್ ಗೌತಮ್ ಅಂತ. ಅವರ ನೇತೃತ್ವದಲ್ಲಿ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನ ಹೊಸ ಯಾವ ರೀತಿ ಅಭ್ಯದಾಯಕವಾಗಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೋರ್ಸ್ ಡಿಸೈನಿಂಗ್ ಆಗ್ಬೋದು, ಸ್ವಲ್ಪ ಸಿಲೆಬಸ್ ಮತ್ತೆ ನಾವು ಔಟ್ಕಮ್ ಬೇಸ್ಡ್ ಎಜುಕೇಶನ್ ಫೋಕಸ್ ಇಟ್ಕೊಂಡು ಅಟಾನಮಸ್ ಹೋಗ್ಲಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. NBA ಪ್ರಾಸೆಸ್ ನಲ್ಲೂ ಇನ್ವಾಲ್ವ್ ಆಗಿದ್ದೀವಿ. ಸೊ ಇದಕ್ಕೆಲ್ಲವಕ್ಕೂ ಐ ಥಿಂಕ್ ನಮ್ಮ ಗುರುಗಳ ಆಶೀರ್ವಾದ ಕಾರಣ. ಈಗಿರೋ ಪೀಠಾಧ್ಯಕ್ಷರಂತ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರು ಸ್ವತಃ ಟೆಕ್ನೋಕ್ರಾಟ್ ಆಗಿದ್ದರಿಂದ ನಮಗ ಮಕ್ಕಳ ಅಭ್ಯುದಯಕ್ಕೆ ಏನ್ ಬೇಕಾಗಿತ್ತು ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸ್ಥಳೀಯವಾಗಿ ಶ್ರೀ ಶ್ರೀ ಗುರುನಾಥ ಸ್ವಾಮೀಜಿ ಸೆಕ್ರೆಟರಿ ಅಂತ ಶೃಂಗೇರಿ ಕಡೆಯಿಂದ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇರುತ್ತಾರೆ. ಸೊ ನಮ್ಮ ಪ್ರಯತ್ನ ಸ್ವಾಮೀಜಿಗಳ ಆಶೀರ್ವಾದ ಬಲದಿಂದ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಥವಾ ಮಕ್ಕಳಿಗೆ ಸಮಾಜ ಮುಖ್ಯಗಳಾಗಿ ಬೆಳಿಬೇಕೆಂಬ ಸಂಕಲ್ಪದಿಂದ ಅದೇ ರೀತಿ ಟೆಕ್ನಾಲಜಿಕಲ್ ಸ್ಕಿಲ್ಸ್ ಆಗ್ಬೋದು, ಡಿಜಿಟಲೈಸೇಷನ್, ಈಗ ಬೇಕಾಗದ ಮಾರ್ಕೆಟ್ ಬೇಕಾದಂತ ಮಕ್ಕಳಿಗೆ ಬೇಕಾದಂತ ಸ್ಕಿಲ್ಸ್ ನ ಡೆವಲಪ್ ಮಾಡೋಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಎಷ್ಟು ಆಗಿದ್ದೀವಿ ಎಂಬುದು ಹೇಳೋಕನ್ನ ಇನ್ನೂ ದಾರಿ ಇನ್ನೂ ದೊಡ್ಡದಿದೆ. ಸೊ ಈ ನಿಟ್ಟಿನಲ್ಲಿ ತಮ್ಮದು ಒಂದು ಏನಂತಾರ ಒಂದು
1: ವಿಶೇಷ ಕಾರ್ಯಕ್ರಮ
3: ಇರುವ ತಮ್ಮದು ಕೂಡ ಒಂದು ಅನಿಸಿಕೆ ನಮ್ಮ ಜೊತೆಗೆ ಇರ್ಲಿ ಅಂತ
1: ಖಂಡಿತ
3: ಕೇಳಿಕಂತ ಐ ಥಿಂಕ್ ಒಂದ್ಸಾರಿ ನಮ್ಮ ಕಾಲೇಜಿನ ವಿಸಿಟ್ ಮಾಡಲು ತಮ್ಮನಿಗೂ ವಿಸಿಟ್ ಮಾಡಲು ಆಮಂತ್ರಣ ಮಾಡಲು ಇಷ್ಟಪಡ್ತೀನಿ ಸರ್.
1: ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
3: ಥ್ಯಾಂಕ್ ಯು ವಸಿಷ್ಠ ಅವರು, ಥ್ಯಾಂಕ್ ಯು.
2: ಸ್ನೇಹಿತ ಇದಾಗಿತ್ತು ಈ ವಾರದ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ. ಈ ವಾರದ

0: ಕಟ್ಟೆಯನ್ನ ಆದಿಚುಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯದ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಅಡಿಯಲ್ಲಿರುವ MBA ವಿಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಇಲ್ಲಿಯ ವಿದ್ಯಾರ್ಥಿಗಳು ಅನೇಕ ಸ್ಥಳೀಯ ಸ್ಟಾರ್ಟ್ಅಪ್ ಗಳ ಬಗ್ಗೆ ತುಂಬಾ ಚಂದವಾಗಿ ಪತ್ತೆ ಮಾಡಿಕೊಟ್ರು. ಈ ಪರಿಚಯ ಮಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು, ಅದರಲ್ಲೂ ಸಹ ಡಾಕ್ಟರ್ ರವಿ ಸರ್ ಅವರು ತುಂಬಾ ಮುತುವರ್ಜಿ ವಹಿಸಿ ವಿದ್ಯಾರ್ಥಿಗಳನ್ನೆಲ್ಲವನ್ನ ಉತ್ತೇಜಿಸಿ ಮತ್ತೆ ವಿಭಾಗದ ಮುಖ್ಯಸ್ಥರಿರ್ಬೋದು, ಅಧ್ಯಾಪಕ ವೃಂದದವರು ಇರ್ಬೋದು, ಇವರು ಮತ್ತು ಸಂಸ್ಥೆಯ ಎಲ್ಲರಿಗೂ ಸಹ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ವಂದನೆಗಳು. ಮತ್ತೆ ಇದುವರೆಗೂ ನಮ್ಮ ಜೊತೆಗೆ ತಾವು ಇದ್ದು ವಿದ್ಯಾರ್ಥಿಗಳನ್ನ ಲವಲವಿಕೆಯಿಂದ ಮಾತಾಡಿಸ್ತಾ, ಪ್ರೀತಿಯಿಂದ ಮಾತಾಡಿಸ್ತಾ, ಅವರ ವಿಚಾರಧಾರೆಗಳನ್ನ ಹೊರ ಹೆಕ್ಕುತ್ತಾ, ತಮ್ಮ ಒಂದು ಹಾಗಾಗಿ ಮಧ್ಯೆ ಮಧ್ಯೆ ಕಾಲನ್ನ ಎಳೆಯುತ್ತಾ ಇದ್ದಂತ ತಮಗೂ ಸಹ ಮತ್ತೆ ನಮ್ಮ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ವಂದನೆಗಳು, ಧನ್ಯವಾದಗಳು.
1: ಥ್ಯಾಂಕ್ ಯು ಬಸವರಾಜ್. ನೀವು ಬಹಳ ಪ್ರತಿ ಶುಕ್ರವಾರ ಬಹಳ ವಿಶೇಷ ಮುತುವರ್ಜಿ ತಗೊಂಡು ಮಲೆನಾಡಿನ ಅನೇಕ ನಗರಗಳಿಗೆ, ಪ್ರಾಂತ್ಯಗಳಿಗೆ, ಕಾಲೇಜುಗಳಿಗೆ ಹೋಗಿ ಅಲ್ಲಿನ ವಿದ್ಯಾರ್ಥಿಗಳನ್ನ, ಅವರಲ್ಲಿರುವಂತಹ ಪ್ರತಿಭೆಗಳನ್ನ ಹೊರತರುವಲ್ಲಿ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ದೀರಾ. ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ, ಎಸ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಬಸವರಾಜ್. ಎಸ್, ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆ ಏನಪ್ಪ ಅಂದ್ರೆ, ಮುದ್ರಮನೆ ಕಾಫಿ ಕ್ಯೂರೆಸ್ ಈ ಸಂಸ್ಥೆಯ ಸ್ಥಾಪಕರು ಯಾರು ಎಂದು, ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಹಂಪಣ್ಣ ನ್ಯಾಮ್ತಿ ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ ದೇರಿ ಸರ್ಕಲ್, ನಾಗಶ್ರೀ ಗಣಪತಿ ನುಗ್ಗಿಗ್ರಾಮ, ಶಾಂತಾಚಾರ್ ಬಡಿಯರ್ ಕೊಕನೂರು, ಅಜಯ್ ವನ್ಕರ್ ಲೋಯರ್ ಹುತ್ತಾ ಭದ್ರಾವತಿ, ಪ್ರಶಾಂತ್ ಶೆಟ್ಟರ್ ಭದ್ರಾವತಿ, ಸಂತೋಷ್ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತಾ ಭದ್ರಾವತಿ. ಮುದ್ರೆ ಮನೆ ಕಾಫಿ ಸಂಸ್ಥೆಯ ಸಂಸ್ಥಾಪಕರು ಎಸ್ ಮಂಜುನಾಥ್ ಲಕ್ಷ್ಮೀಶೇಖರ ಶ್ಯಾಮ್ ಜನ್ನಾಪುರ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ಉಮಾದೇವಿ ಪಿಡಬ್ಲ್ಯೂ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಜಗದೀಶ್ ಚಿಕ್ಕಮಗಳೂರು, ಬಿಎಂ ಜಗದೀಶ್ ಚಿಕ್ಕಮಗಳೂರು. ಇಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಸಂತೋಷ್, BS ಸಂತೋಷ್ ಅವರು ಮುದ್ರೆ ಮನೆ ಕಾಫಿ ಕ್ಯೂರಿಯಸ್ನ ಸಂಸ್ಥಾಪಕರಾಗಿದ್ದರು. ಸರಿಯಾದ ಉತ್ತರವನ್ನು ಕಳಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿದ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್, ವಸಿಷ್ಠ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ.
2: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
1: ಸಮಯ 11:04. ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ. ಕುನ್ನಕ್ಕುಡಿ ವೈದ್ಯನಾಥನವರ ವೈಲಿನ್ ವಾದನ, ಇಸಾಯಲ್ ಪೋರುಲಗ ಧರ್ಮಾವತಿ ರಾಗ, ಆದಿತಾಳ ತಿರುಚ್ಚಿ ಭರತನವರ ರಚನೆ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುನ್ನಕುಡಿ ವೈದ್ಯನಾಥನ್ ಅವರ ವೈಲಿನ್ ವಾದನ ಕೇಳಿದಿರಿ. ಸಮಯ 11:33. ಮುಂದಿನ ಕಾರ್ಯಕ್ರಮ ಸೇವಾ ಮಾಹಿತಿ. ಇಂದಿನಿಂದ ಹಲಸು ಮಾವು ಮೇಳ. ರೋಟರಿ ಕ್ಲಬ್ ಶಿವಮೊಗ ಸೆಂಟ್ರಲ್, ಬಂಟರ ಸಂಘ ಕುಂದಾಪುರ, ಕುಂದಾಪುರದ ಬೆನಕ ಇವೆಂಟ್ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ನಗರದ ಬಂಟರ ಭವನದಲ್ಲಿ ಜುಲೈ 3 ಅಂದರೆ ಇಂದು 3 ದಿನಗಳ ಕಾಲ ಹಲಸು ಮತ್ತು ಮಾವು ಮೇಳ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:00 ರಾತ್ರಿ 9:30 ಮೇಳ ನಡೆಯಲಿದ್ದು ಉಚಿತ ಪ್ರವೇಶ ಇರಲಿದೆ. ಮೇಳದಲ್ಲಿ 90 ಸ್ಟಾಲ್ಗಳಲ್ಲಿ ಹಲಸು ಮತ್ತು ಮಾವಿನ ವಿವಿಧ ಉತ್ಪನ್ನಗಳು, ಖಾದ್ಯಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಲಿವೆ. ಹಲಸಿನ ಹಣ್ಣಿನ ಜಾಮ್, ಉಪ್ಪಿನಕಾಯಿ ಮುಳುಕ, ಕಬಾಬ್, ಜಾಮೂನು, ಹಲಸಿನ ಬೀಜದ ಬಿಸ್ಕೆಟ್ ಸೇರಿದಂತೆ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪ್ರದರ್ಶನದಲ್ಲಿ ದೊರೆಯಲಿದೆ. ರಾಮನಗರದ ಮಾವು, ಖಾದಿ ಉತ್ಪನ್ನಗಳು, ಚನ್ನಪಟ್ಟಣದ ಗೊಂಬೆಗಳು, ಕರಾವಳಿಯ ಮಸಾಲೆ ಪದಾರ್ಥಗಳು ಮೇಳದ ವಿಶೇಷ ಆಕರ್ಷಣೆಯಾಗಿ ಇರಲಿವೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಆಸಕ್ತರು ಬಂಟರ ಭವನಕ್ಕೆ ತೆರಳಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಅಥವಾ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಬಹುದು. ಹಲಸು ಮತ್ತು ಮಾವಿನ ಋಷಿಯನ್ನು ಸವಿಯಬಹುದು ಅಂತ ಹೇಳ್ತಾ 11:35 ಮುಂದಿನ ಕಾರ್ಯಕ್ರಮ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಇಲ್ಲೇ ಇರು ಅಲ್ಲಿಗೆ ಹೋಗಿ ಮಲ್ಲಿಗೆಯನ್ನು, ವಿ ಕೆ ಗೋಕಾಕ್ ಅವರ ರಚನೆ, ಎಸ್ ಆರ್ ಕೃಪಾ ಅವರ ದನಿಯಲ್ಲಿ

ಸಮಯ 11:45 ಆಗ್ತಾ ಇದೆ. ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನಾಡವರು ನಾವು, ರಂಶ್ರೀ ಮೊಗಳಿಯವರ ರಚನೆ ವೃಂದಗಾನ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಜನಪದ ಗೀತೆ, ವೀರಭದ್ರ ದೇವರ ಉಡುಪುಗಳು, ಶಿವಮೊಗ್ಗದ ಈರಪ್ಪ ಮತ್ತು ತಂಡದಿಂದ.

Bruxelles.

ಬಹು ಕದನದಿಂದ ರಜತಾದ್ರಿ ಹೇಮಾದ್ರಿ ಪರ್ವತ ಸುತ್ತಿ ಬಂದು ಒಡಬಾಗ್ನಿಯಲ್ಲಿ ಜಡಿಯ ಮೇಘಳ ಗಂಗೆ ಕಳಕಳನೆ ಕುದಿದು ನಟಿಸುತ್ತ

ಬೆಳೆಸದಿರಬೇಕು, ಸಕಲ ಪ್ರಪಂಚವನ್ನು ಮರೆಯಬೇಕು, ಲಿಂಗಕ್ಕೆ ಮನವನ್ನು ಸಮರ್ಪಿಸಬೇಕು, ಜಂಗಮಕ್ಕೆ ಧನವನ್ನು ಸಮರ್ಪಿಸಬೇಕು, ಗುರುವಿಗೆ ತಮ್ಮ ತನವನ್ನು ಸಮರ್ಪಿಸಬೇಕು. ಎಂತೆ ತ್ರಿವಿಧ ಲಿಂಗಕ್ಕೆ ತ್ರಿವಿಧ ಪದಾರ್ಥಗಳನ್ನು ಸಮರ್ಪಿಸಿದ ತುಡೇ

0: ಗಾಬೆಯ ಮನುಜರು ಎತ್ತಬಲ್ಲರಯ್ಯ. ಪಿಂಡದೊಳಗೆ ಪ್ರಾಣವಿರ್ಪದನ್ನೆಲ್ಲರೂ ಬಲ್ಲರಲ್ಲದೆ ಇಂತಪ್ಪ ಇದೆ ಪ್ರಾಣದೊಳಗೆ ಅಗಾಧವಾದ ಶಬ್ದವಿರ್ಪದನ್ನಾರು ಅರಿಯರಲ್ಲ.
1: ಇಂತಪ್ಪ ಪ್ರಾಣದೊಳಗೆ ಶಬ್ದವಿರ್ಪದನ್ನೆಲ್ಲರೂ ಬಲ್ಲರಲ್ಲದೆ ಈ ಶಬ್ದದೊಳಗೆ ನಾದವಿರ್ಪದನ್ನ ಯಾರು ಅರಿಯರಲ್ಲ. ಶಬ್ದದೊಳಗೆ ನಾದವಿರ್ಪದ ಎಲ್ಲರೂ ಬಲ್ಲರಲ್ಲದೆ
2: ನಾದದೊಳಗೆ ಮಂತ್ರವಿರುವುದನ್ನೆಲ್ಲರೂ ಬಲ್ಲರಲ್ಲದೆ ಇದೇ ಮಂತ್ರದೊಳಗೆ ನಮ್ಮ ಶಿವನಿರುವುದನ್ನಾರು ಅರಿಯರಲ್ಲ.
1: ಮಂತ್ರದೊಳಗೆ ಶಿವನಿರುವುದನ್ನೆಲ್ಲರೂ ಬಲ್ಲರಲ್ಲದೆ ಆ ಶಿವನು ಕೂಡುವಂತ ಅವಿರಳ ಸಮರ ಸೋಮ್ ಯಾರು ಅರಿಯರಲ್ಲ. ವೇದ ಶಾಸ್ತ್ರ ಆಗಮ ಪುರಾಣ ತರ್ಕ ವ್ಯಾಕರಣ ಇತಿಹಾಸಗಳನ್ನು ಓದಿ ಕೇಳಿ ಹೇಳುವಾತ ಜಾಣನೆ ಅಲ್ಲಲ್ಲ. ಮತ್ಯಾವರು ಜಾಣನೆಂದರೆ ಸರ್ವ ಜಾತಿಗೊಂದು ಮಾತು ಕಲಿತು ಸರ್ವರಿಗೆ ಹೇಳುವಾತ ಜಾಣನೆ ಅಲ್ಲಲ್ಲ.

0: ಸಂಜಾತ ಪೌರ್ಣಿಮ ಅಮಾವಾಸ್ಯೆಗಳನ್ನು ಒಂದಾಗಿಸಿದಂತ ಅಸಮ ಮಹಿಮಾ ಶಾಲೆ ಕುಷ್ಠನಿಕ್ಷುಕ್ತ ಕುಷ್ಠರೋಗವನ್ನೇ ಕಳೆದು ಅದೃಷ್ಟ ರೇಖಿಣ್ಯ ಬದಲಿಸಿದಂತ ಭವರೋಗ ಧನವಂತರೇ
1: ಇದುವರೆಗೂ ಜನಪದ ಗೀತೆ ಕಾರ್ಯಕ್ರಮದಲ್ಲಿ ವೀರಭದ್ರ ದೇವರ ಒಡುಪುಗಳು ಶಿವಮೊಗ್ಗದ ಈರಪ್ಪ ಮತ್ತು ತಂಡದಿಂದ ಕೇಳಿದಿರಿ.
2: ಆನೆ ಮಲೆ ಜೇನು ಮಲೆ.

0: ಸಮಯ 12 ಗಂಟೆ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ

0: ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: ಪಿಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರಾಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಕೇಳ್ಕೊಂಡು
0: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ ಶೇಕಡ 5.2 ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಭಾಷಣ ರೂಪಾ ಕುಲಕರ್ಣಿ ಅವರಿಂದ.
3: ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಕೋಲ ಕೋಲನ್ನಿ ಕೋಲ ಮುತ್ತಿನ ಕೋಲೆನ್ನಿ ಮುತ್ತಿನ ಕೋಲ ಕಾಲ ಕಾಲಕ್ಕೆ ಸುಭದ್ರೆಯ ಮನ ಕಳೆದು ನಾಚಿಸಿ ನಗುತ್ತಲೆ ಬನ್ನಿ. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಸುವಿ ಸತ್ಯ ಭಾವೆ ಸುವಿ ಸುವಿ ರುಕ್ಮಿಣಿ ದೇವಿ ಸುವಿ ಸುವಿ ಕೃಷ್ಣರಾಯ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಮುಯ್ಯ ತಂದು ದ್ರೌಪದಿ ಸಯ್ಯ ಸಯ್ಯ ಎನಿಸಿಕೊಂಡು ಕೈಯ ಹೊಯ್ದು ನಗುತ್ತ ಕೃಷ್ಣ ಸುವಿ ಎಂದರು. ಈ ಕೋಲಾಟದ ಹಾಡು ಸುವಿ ಹಾಡುಗಳನ್ನ ಯಾರು ರಚಿಸಿದ್ರು, ಈ ಪರಂಪರೆ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನ ನೋಡೋಣ. ನಮ್ಮ ಕನ್ನಡ ನಾಡಿನೊಳಗ ಜನಪದ ಸಾಹಿತ್ಯದ ನಂತರ ಮನೆ ಮನೆಯೊಳಗ ಪ್ರಚಲಿತವಾದ ಸಾಹಿತ್ಯ ಅಂದ್ರ ಶರಣ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಶರಣ ಸಾಹಿತ್ಯದೊಳಗ ವಚನಗಳಿಗೆ ಪ್ರಾಮುಖ್ಯತೆ ದೊರೆತರ ದಾಸ ಸಾಹಿತ್ಯದೊಳಗ ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ಮುಖ್ಯ ಅದು. ಇನ್ನು ಹರಿದಾಸ ಸಾಹಿತ್ಯದ ಬಗ್ಗೆ ನೋಡಲಾಗಿ ಈ ಸಾಹಿತ್ಯದ ಆಕರಗಳಂದ್ರ ಉಪನಿಷತ್ತು ಪುರಾಣ ಇತಿಹಾಸ ಸರ್ವ ಮೂಲ ಪಂಚರಾತ್ರಾಗಮದಂತಹ ಗ್ರಂಥಗಳ ಜೊತೆ ಜೊತೆಗೆ ಲೋಕರೂಢಿ ನೀತಿಗಳು ಮುಂತಾದವುಗಳು ಅಂತ ಹೇಳಬಹುದು. ದಾಸ ಸಾಹಿತ್ಯದ ರಚನೆಗೆ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ದೊರೆತಿದ್ದು ಆಚಾರ್ಯ ಮಧ್ವರಿಂದ. ಮುಂದೆ ಅವರ ನಂತರ ಅನೇಕ ಯತಿವರ್ಯರಿಂದ ಹಾಗೂ ಶ್ರೇಷ್ಠ ಹರಿದಾಸ ವರಣ್ಯರಿಂದ ಈ ಪರಂಪರೆ ಮುಂದುವರಿಯಿತು. ಹರಿದಾಸ ವರಣ್ಯರಂತೆ ಅನೇಕ ಹರಿದಾಸ ಮಹಿಳೆಯರು ಸಹ ಈ ನಿಟ್ಟಿನೊಳಗ ಮುಂದುವರೆದು ದಾಸ ಸಾಹಿತ್ಯಕ್ಕೆ ಅಮೋಘವಾದ ಕೊಡುಗೆಯನ್ನು ನೀಡಿದ್ರು. ಇಂದಿನವರೆಗೂ ಸುಮಾರು 300 ಹೆಚ್ಚು ಹರಿದಾಸ ಮಹಿಳೆಯರು ದಾಸ ಸಾಹಿತ್ಯಕ್ಕೆ ತಮ್ಮ ಔಚಿತ್ಯಪೂರ್ಣ ಕಾಣಿಕೆಯನ್ನ ನೀಡ್ಯಾರ. ಈಗ ನಾವು ಎಲ್ಲಾ ಹರಿದಾಸ ಮಹಿಳೆಯರಲ್ಲಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿದ ಗಲಗಲಿ ಅವ್ವನವರ ಜೀವನ ಸಾಧನೆ ಹಾಗೂ ಅವರ ಕೃತಿಗಳ ಪಕ್ಷಿ ನೋಟದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯಲು ಪ್ರಯತ್ನಿಸೋಣ. ವಿದ್ವಾಂಸರ ಅಭಿಪ್ರಾಯದಂಗ ಅವನವರ ಕಾಲ ಸುಮಾರು 1650-1770. ಆ ಸಮಯದೊಳಗ ಹರಿದಾಸ ವರಣ್ಯರು ರಚಿಸಿದ ಕೀರ್ತನೆಗಳು ಬಹಳಷ್ಟು ಪ್ರಚಲಿತವಾದ್ರೂ ಮಹಿಳೆ ಎನ್ನುವ ಕಾರಣಕ್ಕೋ ಏನೋ ಅವ್ವನವರು ರಚಿಸಿದ ಕೃತಿಗಳು ಬೆಳಕನ್ನೇ ಕಾಣಲಿಲ್ಲ. ಅದು ಕೇವಲ ತೋಂಡಿ ಸಾಹಿತ್ಯವಾಗಿ ಅಂದ್ರೆ ಹೆಂಗಸರ ಬಾಯಿಯಿಂದ ಬಾಯಿಗೆ ಬಂದಿವೆ ಹೊರತು ಕಾಗದದೊಳಗ ಮೂಡಲಿಲ್ಲ. ಅವರ ಶಿಷ್ಯ ಭಾಗಮ್ಮ ಅವರ ಕೀರ್ತನೆಗಳೆಲ್ಲವನ್ನೂ ಒಂದು ಸೀರೆಯೊಳಗೆ ಬರೆದಿಟ್ಟಿದ್ಲಂತ. ಆದ್ರ ಆ ಸೀರೆ ನೀರಿಗೆ ಬಿದ್ದಾಗ ಆ ಕೀರ್ತನೆಗಳೆಲ್ಲ ಅಳಸಿ ಹೋದವು ಅಂತ ಮುಂಬೈಯಲ್ಲಿದ್ದ ಒಬ್ಬ ವೃದ್ಧ ಮಹಿಳೆ ಹೇಳ್ತಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇತ್ತೀಚೆಗೆ ನಡೆಸಿದ ಸಂಶೋಧನೆಯಿಂದ ಹಾಗೂ ಕ್ರಿಸ್ತಶಕ 1927 ಬೆಳಗಾವಿಯ ರಾಮತತ್ವ ಪ್ರಕಾಶನದ ಶಂಕರ್ ಅಬಾಜಿ ಸಾವಂತ್ ಅವರ ಬಾಳಬೋಧ ಲಿಪಿಯೊಳಗ ಇವರ ಮುಯ್ಯಾದ ಹಾಡುಗಳ ಪ್ರಥಮ ಭಾಗ ಪ್ರಕಟಿಸಿದ್ರಂತೆ. ಮುಂದೆ ಪಂಡರಿನಾಥಾಚಾರ್ ಗಲ್ಗಲಿಯವರು ಸಂಗ್ರಹಿಸಿದ ಮಧ್ವ ವಾಂಗ್ಮಯ ತಪಸ್ವಿಗಳು ಈ ಗ್ರಂಥದೊಳಗ ಅವನವರನ್ನು ಕುರಿತು ಅಲ್ಪ ಸ್ವಲ್ಪ ಪರಿಚಯ ಮಾತ್ರ ಸಿಕ್ತು. ಆದ್ರೆ 2011 ಹಣಮಂತ ತಾಸಗಾಂವಕರ್ ಅವರು ಬರೆದು ಪ್ರಕಟಿಸಿದ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವನವರು ಎನ್ನುವ ಪುಸ್ತಕದೊಳಗೆ ಮಾತ್ರ ಅವನವರ ಜೀವನ ಮತ್ತು ಕೃತಿಗಳ ಬಗ್ಗೆ ಬಹಳಷ್ಟು ಲಭ್ಯವಾಗ್ಯದ. ಆದರೂ ಸಹಿತ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಹೀಗಾಗಿ ಈ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಅಗತ್ಯ ಇದೆ ಅಂತ ಹೇಳಬಹುದು. ನವಲಿ ಭೋಗಾಪರೇಶನ ಅರ್ಚಕ ಕುರ್ಮಾಚಾರ್ಯರ ಮಗಳಾದ ರಮಾ 12 ಬಾಲೆ. ಈಕೆ ನಮ್ಮ ಕಥಾನಾಯಕಿ. ಈ ರಮಾ 95 ಗಲಗಲಿಯ ಮುದ್ಗಲಾಚಾರ್ಯನ್ನು ಮದುವೆಯಾದ್ಲು. ಮದುವೆಯಾಗಿ ಮುಂದೆ ಒಂದೇ ವಾರದೊಳಗ ಗಲಗಲಿ ಆಚಾರ್ಯರು ಹರಿಪಾದ ಸೇರಿದ್ರು. ಆಗ 12 ಪುಟ್ಟ ಬಾಲೆ ರಮಾ ವಿಧವೆ. ತಮಗಿಂತ ಹಿರಿಯರಾದ ಮಲಮಕ್ಕಳ ಜೊತೆಗೆ ಇದ್ದು ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾ ಅವರಿಂದಲೇ ವೇದೋಪನಿಷತ್ತುಗಳ ಶ್ರವಣ ಮಾತ್ರದಿಂದ ಆಧ್ಯಾತ್ಮ ವಿದ್ಯೆಯನ್ನು ಕಲಿತು ಶ್ರೇಷ್ಠ ಪಂಡಿತೆಯಾಗಿ ಸ್ತ್ರೀ ಕುಲಕ್ಕೆ ಮಾದರಿ ಆಗಿದ್ದು ಇದು ಒಂದು ದೊಡ್ಡ ಒಂದು ವಿಷಯ ಅಂತ ಹೇಳಬಹುದು. ಅಲ್ಲದೆ ತಮ್ಮ ಮಕ್ಕಳು ಮತ್ತು ಶಿಷ್ಯರ ಜೊತೆಗೆ ದೇಶದೆಲ್ಲೆಡೆ ಸಂಚರಿಸಿ ಅನೇಕ

ಅಭ್ಯರ್ಥಿಗಳನ್ನು ಸೋಲಿಸಿದರು. ಅದಲ್ಲದೆ ಎಲ್ಲಿ ಹೋಗ್ತಿದ್ರು ಅಲ್ಲೆಲ್ಲ ಅವರು ತಮ್ಮ ಪುರಾಣ ಪ್ರವಚನಗಳನ್ನು ನೀಡ್ತಿದ್ರು. ಹೀಗೆ ಅನೇಕ ಪ್ರಶಸ್ತಿ ಸನ್ಮಾನಗಳನ್ನು ಅವರು ದೊರಕಿಸ್ಕೊಂಡ್ರು ಅನ್ನೋದು ಅವರ ಜೀವನಕ್ಕೆ ಹಿಡಿದ ಕನ್ನಡಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವರು ರಮಿಯರಸ, ರಮೇಶ, ರಾಮೇಶ ಹಿಂಗ ವಿಧ ವಿಧದ ಅಂಕಿತಗಳಿಂದ ಬರೆದು ತಮ್ಮ ಕೃತಿಗಳನ್ನು 1695 ಮೇ 22 ಅಂದರೆ ಗಲ್ಗಲಿ ಮತ್ತು ಶೂರ್ಪಾಲಿಯಲ್ಲಿ ಒಂದು ವಾರದವರೆಗೆ ನಡೆಯುವ ಆಗಿ ಹುಣ್ಣಿಮೆ ಉತ್ಸವದ ಸಮಯದೊಳಗ ಬಲ್ಲಿದ ಗುರುಗಳಿಗೆ ಎಲ್ಲ ಹಿರಿಯರಿಗೆ ಎರಗಿ ಬಲ್ಲಷ್ಟು ತತ್ವ ರಚಿಸಿದೆ. ಭಾವ ಸಂವತ್ಸರದ ಜ್ಯೇಷ್ಠ ಪಂಚಮಿ ತಿಥಿ ಶ್ರೇಷ್ಠವಾಗಿದ್ದ ಬುಧವಾರ ಈ ಕವನ ಪಾವನವಾದ ಚರಿತೆ ರಚಿಸಿದೆ ದೇವ ಮಧ್ವೇಶೋ ಕೊಳ್ಳು. ಅಂತ ಹೇಳ್ತಾ ಶ್ರೀಕೃಷ್ಣನಿಗೆ ತಮ್ಮ ಕೃತಿಗಳನ್ನು ಅರ್ಪಿಸಿದ್ರು ಅಂತ ಹೇಳಲಾಗ್ತದೆ. ಇನ್ನು ಇವರ ಸಾಧನೆ ಮತ್ತು ಕೃತಿಗಳಿಗೆ ದೃಷ್ಟಿ ಹಾಯಿಸಲಾಗಿ 266 ಮುಯ್ಯಾದ ಹಾಡುಗಳು, ಸೇತು ಬಂಧನದ ಹಾಡು, ಜೋಗುಳ ಹಾಡು, ಕೋಲಾಟದ ಹಾಡುಗಳು, ಅಲಂಕಾರ ತಾರತಮ್ಯದ ಹಾಡುಗಳು ಮುಂತಾದವುಗಳು ನಮಗೆ ಲಭ್ಯವಾಗಿವೆ. ಇವರ ಕೃತಿಗಳಲ್ಲಿ ಏನಿದೆ ಅಂದ್ರೆ ಗಹನವಾದ ವಿಚಾರಗಳು, ವೇದೋಪನಿಷತ್ತುಗಳಲ್ಲಿ ಅಡಕವಾಗಿರುವ ಗೂಢ ತತ್ವಗಳು, ವೇದ ಶಾಸ್ತ್ರ ಪುರಾಣ ಭಾಗವತ ಭಾರತದ ಮಹಾಭಾರತದ ಸಾರದ ಮತ್ತು ತಮ್ಮ ಪಾಂಡಿತ್ಯದ ಅನುಭವಗಳ ಮೂಲಕ ದೊರೆತ ನೀತಿ ಸುಧೆ ಶುದ್ಧಾಂತಕರಣ ಹರಿಭಕ್ತಿ ಜೊತೆ ಜೊತೆಗೆ ಶೃಂಗಾರ ಹಾಸ್ಯ ಹಾಗೂ ಕರುಣಾರಸಗಳು ಇವರ ಕೃತಿಯ ಹೂರಣವಾಗಿವೆ. ಇವರ ಕೀರ್ತನೆಗಳಲ್ಲಿ ಗೇಯತೆಯೂ ಇದೆ. ಆದ್ದರಿಂದಲೇ ಅವು ತಲೆಮಾರುಗಳಿಂದ ಬಾಯಿಂದ ಬಾಯಿಗೆ ದಾಟಿಸುತ್ತಾ ಇಲ್ಲಿಯವರೆಗೂ ಉಳಿದುಕೊಂಡು ಬಂದಿವೆ ಅಂತ ಹೇಳಲಾಗ್ತದೆ. ಗಲ್ಗಲಿ ಅವನವರು ಪ್ರತಿವಾದಿಗಳೊಡನೆ ವಾದ ಮಾಡಿ ಜಯಿಸುತ್ತಿದ್ದರೆನ್ನುವ ವಿಷಯ ಮೇಲೆ ತಿಳಿಸಿದಿವಿ. ಅಂಥ ಒಂದು ಉದಾಹರಣೆಯನ್ನು ಈಗ ನಾವು ನೋಡಲಾಗಿ ಒಂದು ಸಲ ಪುಣೆಯೊಳಗೆ ಪೇಶ್ವೆ ಬಾಜಿರಾವ್ ಮಹಾರಾಜರ ಆಸ್ಥಾನದೊಳಗ ಉತ್ತರದ ಮತ್ತು ದಕ್ಷಿಣದ ಪಂಡಿತರ ಮಧ್ಯದೊಳಗ ಕೋಟಿ ಪ್ರಮೇಯದ ಬಗ್ಗೆ ವಾಕ್ಯಾರ್ಥ ಏರ್ಪಡಿಸಲಾಗಿತ್ತು. ಆ ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ದಕ್ಷಿಣದ ಪಂಡಿತರಾಗಿ ಭಾಗವಹಿಸಿ ಉತ್ತರದ ಪಂಡಿತರೊಡನೆ ಕೋಟಿ ಪ್ರಮೇಯದ ಬಗ್ಗೆ ವಾದ ಮಾಡಿದ್ರಂತ. ಕೋಟಿ ಪ್ರಮೇಯ ಅಂದ್ರ ಇದು ಸಂಖ್ಯಾವಾಚಕ ಅಲ್ಲ. ಕೋಟಿ ಪ್ರಮೇಯ ಅಥವಾ ಕೋಟಿ ಕ್ರಮ ಅಂದ್ರೆ ಎದುರಾಳಿಗಳು ಕೇಳಿದ ಪ್ರಶ್ನೆಗಳಿಗೆ ಕ್ರಮವಾಗಿ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರಕ್ಕನುಗುಣವಾಗಿ ನಿದರ್ಶನಗಳೊಂದಿಗೆ ಸಮರ್ಥನೆ ಮಾಡಬೇಕು. ಅಂತಹ ಒಂದು ಸಭೆಯೊಳಗ ಅವನವರು ತಮ್ಮ ಮಕ್ಕಳೊಂದಿಗೆ ಜೊತೆ ಸೇರಿ ವಾದ ಮಾಡಿ ವಿಜಯ ಸಾಧಿಸಿದ್ರಂತೆ. ಆಗ ಪೇಶ್ವೆ ಮಹಾರಾಜರು ಇವರಿಗೆ ಸನ್ಮಾನ ಮಾಡಿದ್ದಲ್ಲದೆಯೇ ವರ್ಷಾಸನವನ್ನು ಹಾಕಿಕೊಟ್ಟ ನಿದರ್ಶನ ಬಿಜಾಪುರ್ ಜಿಲ್ಲೆಯ ಬೀಳಗಿ ಟ್ರೆಜರಿ ಒಳಗ ಅದ ಅಂತ ಹೇಳಲಾಗ್ತದೆ. ಅಲ್ಲದೆ ಸ್ವಾತಂತ್ರ್ಯ ನಂತರ ಭಾಷಾವಾರು ಪ್ರಾಂತಗಳ ರಚನೆಯ ನಂತರ ಆ ಎಲ್ಲ ಕಾಗದ ಪತ್ರಗಳು ಮಹಾರಾಷ್ಟ್ರದ ಪುಣೆಯ ಪೂರ್ವೇತಿಹಾಸ ಆಡಳಿತ ಮಂಡಳಿ ವಶದಲ್ಲಿ ಅಂದರೆ ಪುಣೆಯ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಇವೆ ಅಂತಲೂ ಹೇಳಲಾಗ್ತದೆ. ಆ ಸನ್ನದು ನಮಗೆ ಸಿಗದೇ ಇದ್ರೂ ಸಹಿತ 1771 ಅವನವರ ಮೊಮ್ಮಗನು ಅಥವಾ ಮರಿಮೊಮ್ಮಗನು ಬಾಳಾಚಾರ್ಯರು ಅಂತಿದ್ರು, ಅವರಿಗೆ ದೊರೆತ ವೇದ ಶಾಸ್ತ್ರ ಸಂಪನ್ನ ರಾಜಶ್ರೀ ಬಾಳಾಚಾರ್ಯ ಸ್ವಾಮೀಜಿ ಚರಣ ಸೇವಿಸಿ ಆಜ್ಞಾಧಾರಕ ದೇಸಾಯಿ ಪರ್ಗಣ್ ಗಲ್ಗಲಿ ಸುರಸನ 1171 ಯಜ್ಞಯಾಗಾದಿಗಳನ್ನು ಮಾಡಿಕೊಂಡು ಸುಖವಾಗಿದ್ದು ಆಶೀರ್ವದಿಸುವುದಕ್ಕಾಗಿ ವಂಶ ಪಾರಂಪರಿಕವಾಗಿ ಮುನ್ನಡೆಯುವಂತೆ ಬರೆದುಕೊಟ್ಟದ್ದು ತಾರೀಖ್ 15 ಅಂದ್ರೆ ಕ್ರಿಸ್ತಶಕ 1771 ಸನ್ನದು. ಇದನ್ನು ನೋಡಿದಾಗ ಅವನವರಿಗೆ ನೀಡಿದ ವರ್ಷಾಸನವನ್ನೇ ಮುಂದುವರಿಸಿದ್ದು ಎನ್ನುವ ವಿಷಯ ತಿಳಿಯುತ್ತದೆ. ಈ ವಿಷಯ ತಿಳಿದಾಗ ಅವನವರ ಹಿರಿಮೆ ಗರಿಮೆಯ ಅರಿವು ಉಂಟಾಗಿ ಮನ ಮುದಗೊಳ್ಳುತ್ತದೆ. ಹಿಂಗ ಮತ್ತೊಂದು ಸಲ ಸಂಚಾರ ಸಮಯದೊಳಗ ತಮ್ಮ ಶಿಷ್ಯರೊಡನೆ ಅವನವರು ಮೈಸೂರಿನ ಆಂಜನೇಯ ದೇವಸ್ಥಾನದೊಳಗೆ ತಂಗಿದ್ರಂತೆ. ಅಲ್ಲಿ ಆಂಜನೇಯ ದೇವಸ್ಥಾನದ ಮುಂದೆ ಭಾಗವತದಲ್ಲಿ ಇರ್ತಕ್ಕಂಥ ಆಂಜನೇಯನನ್ನು ರಂಗೋಲಿಯಲ್ಲಿ ಬಿಡಿಸಿದ್ರಂತೆ. ಅದನ್ನು ಆ ಮಹಾರಾಜರ ಪುರೋಹಿತರು ಅದನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಆ ವಿಷಯವನ್ನು ಅವನವರು ಬಂದ ವಿಷಯವನ್ನು ಕೃಷ್ಣರಾಜ ಒಡೆಯರಿಗೆ ಹೇಳಲಾಗಿ ಆ ಸಮಯದೊಳಗಿದ್ದ ಮೈಸೂರಿನ ಅರಸರಾದ ದೊಡ್ಡ ಕೃಷ್ಣರಾಜ ಒಡೆಯರವರು ಅವನವರ ಪಾಂಡಿತ್ಯವನ್ನು ತಿಳಿದು ಅವರನ್ನು ಅರಮನೆಗೆ ಆಹ್ವಾನಿಸಲೆಂದು ಸ್ವತಃ ತಾವೇ ದೇವಸ್ಥಾನಕ್ಕೆ ಬಂದರಂತ. ನಂತರ

ಅವರನ್ನು ಬಹು ಗೌರವಪೂರ್ವಕವಾಗಿ ಅರಮನೆಗೆ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋದ್ರಂತ. ಅಲ್ಲಿ ಅವರ ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಅವರ ಪಾಂಡಿತ್ಯಕ್ಕೆ ಬೆರಗಾದ ಅರಸರು ಅವರಿಗೆ 1200 ಬೆಳ್ಳಿ ನಾಣ್ಯಗಳನ್ನು, ಪಲ್ಲಕ್ಕಿ, ಛತ್ರ, ಚಾಮರಗಳನ್ನು ನೀಡಿ ಗೌರವಿಸಿದ ಉಲ್ಲೇಖನೂ ಇದೆ. ಅರಸರು ಅವನವರಿಗೆ ಸನ್ಮಾನ ಮಾಡಿದ ಉದಾಹರಣೆಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಶ್ರೇಷ್ಠ ಮಠಾಧೀಶರಿಗೂ ಸಹಿತ ಅವನವರ ಪಾಂಡಿತ್ಯದ ಮೇಲೆ ಎಷ್ಟೊಂದು ನಂಬಿಕೆ ಇತ್ತು ಎನ್ನುವ ಬಗ್ಗೆ ಒಂದು ಉದಾಹರಣೆಯನ್ನ ಈಗ ನೋಡೋಣ. ಒಂದು ಸಲ ಆ ಸಮಯದಲ್ಲಿ ಉತ್ತರಾದಿ ಮಠಾಧೀಶರಾಗಿದ್ದ ಶ್ರೀಗಳು ಸುಧಾಪಾಠದ ಜಟಿಲ ವಿಷಯಗಳ ಬಗ್ಗೆ ಅರ್ಥವನ್ನು ಕೇಳಲು ಬಂದ ತಮ್ಮ ಕೆಲವು ಶಿಷ್ಯರನ್ನು ಅವನವರ ಬಳಿಗೆ ಕಳಿಸಿದರಂತೆ. ಆಗ ಅವನವರು ಆ ಶಿಷ್ಯರಿಗೆ ಆ ವಿಷಯದ ಅರ್ಥಾನುಸಂಧಾನವನ್ನು ಬಹಳ ಸುಂದರವಾಗಿ ತಿಳಿಸಿ ಹೇಳಿದರು ಅನ್ನೋ ಮಾತು ಸಹಿತ ಇದೆ. ಹೀಗೆ ಕರ್ಮಠ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದ ಒಬ್ಬ ಸ್ತ್ರೀ ಅಡಿಗೆ ಮಾಡುತ್ತಾ ಶಾಸ್ತ್ರ ಪುರಾಣಗಳನ್ನೆಲ್ಲ ಅರಿತುಕೊಂಡು ವಿದ್ವನ್ಮಣಿಯಾಗಿ ಪ್ರಥಮ ಹರಿದಾಸ ಮಹಿಳೆ ಎನಿಸಿಕೊಂಡ ಅವನವರ ಚರಿತ್ರೆ ಅದ್ಭುತ, ಅತ್ಯದ್ಭುತ. ಇನ್ನು ಅವರ ಕೃತಿಗಳ ವಿಷಯ ಹಾಗೂ ನಿರೂಪಣೆಯೆಡೆಗೆ ಕಣ್ಣು ಹಾಯಿಸಿದಾಗ ಅವರಲ್ಲಿದ್ದ ವಿದ್ವತ್ತು, ಜ್ಞಾನ, ಭಕ್ತಿ ಎಷ್ಟಿತ್ತು ಅನ್ನೋದರ ಅರಿವು ನಮಗೆ ಉಂಟಾಗ್ತ. ಅವನವರು ತಮ್ಮ ಒಂದು ಕೀರ್ತಿನೊಳಗ ಕೃಷ್ಣನ ದ್ವಾರಿಕೆಯನ್ನು ವರ್ಣಿಸುತ್ತ, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು, ಎಂಥ ನಗರ ಎಂಥ ನಗರ ನಿಂತು ವರ್ಣಿಸಬೇಕು, ಶ್ರೀಕಾಂತೆಯಿಂದ ಇಂತೂ ರಮಿಸುವುದು ಅಂದ್ರ ಇನ್ನು ಅಲ್ಲಿಯ ಪ್ರಕೃತಿ ಪರಿಸರದ ಬಗ್ಗೆ, ನೆಲ್ಲಿ ನೇರಲ ಕೊಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ, ನೆಲ್ಲಿ ನೇರಲ ಕೊಕಿಲವು ಸೊರಗೈವ ಸೊಬಗು ಇನ್ನೆಲ್ಲೂ ಕಾಣೆ. ಹಿಂಗ ಮುಂದೆ ನಾನಾ ರೀತಿಯ ಗಿಡಮರಗಳ ಪಕ್ಷಿಗಳ ವರ್ಣನೆ ಬಹು ಸುಂದರ. ಇನ್ನು ಅಲ್ಲಿರೋ ಮನೆಗಳ, ಜನಗಳ ಹಾಗೂ ಮಕ್ಕಳ ಬಗ್ಗೆ ಹೇಳುತ್ತ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಮುಂದಕ್ಕೆ ನೋಡಲು ಹೊಂದಿದ್ದ ಮನೆಗಳು ಹಂದರದ ಜಗಲಿ ಸುಳಿಗೋಳ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ, ಹಂದರದ ಜಗಲಿ ಸುಳಿಗೋಳ ತುಂಬಿದ ಜನರು ಕಡೆಯಿಲ್ಲ. ಕೋಗಿಲೆ ಸ್ವರದಂತ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಕೋಗಿಲ ಸ್ವರದಂತೆ ಮಕ್ಕಳ ಜೋಗುಳ ಹಾಡೋತ ಮನೆ ಮುಂದೆ, ಮಕ್ಕಳ ಲಾಲಿ ಪಾಡುವರು ಕಡೆಯಿಲ್ಲ ಅಂತ ವರ್ಣಿಸ್ತಾರೆ. ವೃಂದಾವನ ಗೋಪಿಕೆಯರನ್ನು ಕುರಿತು, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಕುಸುರಿನ ಸಿಂಬಿಯಲ್ಲಿ ಮೊಸರ ಗಡಿಗೆ ಎಸಗೂತ, ಮೊಸರ ಗಡಿಗೆ ಎಸಗೂತ ಮಾರುವ ಬಿಸಜನೇತ್ರಿಯರು ಕಡೆಯಿಲ್ಲ ಅಂತ ಹೇಳ್ಯಾರ. ಇನ್ನ ಕೃಷ್ಣನ ಅರಮನೆಯ ಸಿರಿವಂತಿಕೆಯನ್ನು ವರ್ಣಿಸುತ್ತ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಸಗಳು ಹೊಳೆವೋವೆ, ರನ್ನಾದ ಬಾಗಿಲು ಚಿನ್ನದ ಚೌಕಟ್ಟು ಹೊನ್ನು ಕಳಸಗಳು ಹೊಳೆವೋವೆ, ಹೊನ್ನು ಕಳಸಗಳು ಹೊಳೆವೋವೆ, ಇದು ನಮ್ಮ ಪನ್ನಂಗ ಶಯನನ ಅರಮನೆ ಅಂತ ಹೇಳ್ಯಾರೆ. ಹಂಗೆ ಮುಂದುವರಿಸಿ, ನೀಟಾದ ಬೀದಿ ಥಾಟಾದ ಮನೆಗಳು, ರಥ ಮುತ್ತಿನ ತೋರಣ, ಧ್ವಜ ತೇಜಿ, ಆನೆಗಳ ಸಾಲು, ಬೆಳ್ಳಿ ಬಂಗಾರದ ಅಂಗಡಿ, ಕಂಚುಗಾರರ ಸಾಲು, ಸುಂದರ ಬಾಲಿಕೆಯರ ಹಿಂಡು, ಹಿಂಗ ವರ್ಣನೆ ತನ್ನ ಪರಾಕಾಷ್ಠತೆ ತಲುಪ್ತದೆ. ಬಾಜಾರದ ಬಗ್ಗೆ ವರ್ಣಿಸುತ್ತ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ, 18 ಸಾಲಿನ ಬತ್ತಾಸದಂಗಡಿ ಅರಳು ಮೊದಲಾಗಿ ಏನಾರಿ, ಸಕ್ಕರೆ ತಂದಿಟ್ಟು ಮಾರುವವರು ಕಡೆಯಿಲ್ಲ. ಹಿಂಗ ಬಣ್ಣಿಸುವ ದ್ವಾರಕಾ ನಗರದ ವರ್ಣನೆ ಅವನವರ ಕಾವ್ಯ ಕಲ್ಪನಾ ಶಕ್ತಿಗೆ ಹಚ್ಚಿದ ಕುಂದಣ ಅಂತ ಹೇಳಬಹುದು. ಇನ್ನು ಬಾಲಕೃಷ್ಣನ ಲೀಲೆಗಳನ್ನು ಹೆತ್ತ ತಾಯಿ ವರ್ಣಿಸುವಂತೆ ಬಹಳ ಸುಂದರವಾಗಿ ಕೀರ್ತನೆ ಮೂಲಕ ಹೇಳಿದ್ದಾರೆ. ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಕಲಕು ಮಾಡಿ ದೈತ್ಯರನ್ನ ನೆಲಕ್ಕೆ ಒತ್ತಿದ ಪಾದವಮ್ಮ, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸವರಿದ ಪಾದವೆಂದು, ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಅಂತ ಹೇಳ್ತಾ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಕನಾದ ಶ್ರೀಹರಿ ಮಹಿಮೆಯನ್ನು ಸಾರಿದ್ದಾರೆ. ಇನ್ನು ನಾಟ್ಯಪ್ರಿಯ ಹರಿಯನ್ನು ವರ್ಣಿಸುತ್ತ, ತಕ್ಕಡ ತಕ್ಕಡ ತಾತಾಯನ ತಲೆ, ತಕ್ಕಡ ತಕ್ಕಡ ತಾತಾಯನ ತಲೆ, ಧಿಕ್ಕಿ ಧಿಕ್ಕಿರಿ ಎನ ತಲೆ, ಧಿಮಿಕಿ ಧಿಮಿಕಿರಿ ಎನ ತಲೆ, ಘಲು ಘಲು ಘಲುಕು ಎನ ತಲೆ, ಘಲು ಘಲು ಘಲುಕು ಎನ ತಲೆ, ಚಲುವ ರಾಮೇಶನು ಸುಲಭದೇ ನಲಿವ ಅಂತ ಹೇಳ್ಯಾರ. ಇನ್ನು ಮುಯ್ಯಾದ ಹಾಡುಗಳೊಳಗ ಎರಡು ವಿಧ. ಮುಯ್ಯ ತಗೊಂಡು

ಸುಭದ್ರೆ ದ್ರೌಪದಿಯವರು ದ್ವಾರಕೆಗೆ ಬಂದದ್ದು. ನಂತರ ಸತ್ಯಭಾಮೆ ರುಕ್ಮಿಣಿಯರು ಬಂಧು ಬಳಗದೊಡನೆ ಮುಯ್ಯ ತಿರುಗಿಸಿದ್ದು. ಮುಯ್ಯ ತಂದ ದ್ರೌಪದಿ ಸುಭದ್ರೆ ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿ ಮನೆಗೆ ಬಂದು ಬಹಳ ಹೊತ್ತಾಯಿತು, ತಾಯಿಯ ಸೊಸೆಯರು ಬರಲಿಲ್ಲ, ತಾಯಿಯ ಸೊಸೆಯರು ಬರಲಿಲ್ಲ, ನಮಗಂಜಿ ಬಾಯಿ ಬಿಡುತ್ತಾರೆ ಒಳಗಿನ್ನು ಅಂತ ಅತ್ತಿಗೆಯರಾದ ರುಕ್ಮಿಣಿ ಸತ್ಯಭಾಮೆಯರ ಕಾಲೆಳಿತಾರೆ. ಆಗ ರುಕ್ಮಿಣಿ ಸತ್ಯಭಾಮೆಯರು ಕೇಳ ಸುಭದ್ರ ಮುಯ್ಯ ಕಾಳಾರಾತ್ರಿಲಿ ತಂದು ಬಹಳ ಕೋಪಿಸುವ ಬಗೆ ಹೇಳ, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು, ಬಹಳ ಕೋಪಿಸುವ ಬಗೆ ಹೇಳ, ಮುತ್ತಿನ ತೋಳ ತಾಯಿತವ ಕೊಡುವೇನು ಅಂತ ಅವರಿಗೆ ತಕ್ಕ ಉತ್ತರವನ್ನೇ ಕೊಡ್ತಾರೆ. ಈ ಮುಯ್ಯ ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತ ಆಗದೆ ಕೃಷ್ಣ ಪಾಂಡವರ ಮಧ್ಯದೊಳಗೂ ಮಾತಿನ ಚಕಮಕಿ ಕೀರ್ತನೆಯ ರೂಪದಲ್ಲಿ ಇರೋದನ್ನ ನೀನು ಮುಂದೆ ಕೇಳೋಣ. ಕೃಷ್ಣ ಪಾಂಡವರನ್ನು ಕುರಿತು ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಿಕ್ಷೆ ಬೇಡಿ ಬಂದವರು ರಾಜ್ಯ ರಕ್ಷಿಸಬಲ್ಲವರಲ್ಲ, ಭಕ್ಷಿಸಿರೋ ಬಂಡಿ ತುಂಬಾ ಭಕ್ಷವಲ್ಲ ಅಂದ್ರ ಪಾಂಡವರು ಬಂದಿ ಏನಯ್ಯ ಕೃಷ್ಣ, ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಬಂದೇ ಏನಯ್ಯ ಕೃಷ್ಣ ವಂದಿಸಿ ಭಕ್ತರು ಕರೆದರು ನೀನು ಹಿಂದಕ್ಕೆ ಹೋಗುವಿ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ, ಕೃಷ್ಣ ಇನ್ಯಾತರ ಶ್ರೇಷ್ಠನೇ, ಸ್ತನ ಕೊಟ್ಟ ನಾರಿಯ ಕೊಂದು ಬಿಟ್ಟಾನೆ ಅಂತ ಪೂತನಿ ಸಂಹಾರದ ಕುರಿತು ಚೇಷ್ಟೆ ಮಾಡ್ತಾರೆ. ಇನ್ನು ಅವನವರು ತಮ್ಮ ಮುಯ್ಯಾದ ಹಾಡುಗಳೊಳಗೆ ವರ್ಣನೆ ಮಾಡಿದ ಸೀರೆಗಳ ಸಾಲಂತೂ ನಾವು ಕೇಳಲೇಬೇಕು. ಸೃಷ್ಟಿಗಧಿಕವಾದ ಪಟ್ಟಾವಳಿಯ ಸೀರೆ, ಬಿಳಿಯ ಬಣ್ಣದ ಸೀರೆ, ರನ್ನ ಮಾಣಿಕದ ಆಭರಣ, ಸಕಲಾತಿ ಸೀರೆ, ದೋರೆ ಕಂಕಣ ಸರಿಗೆ, ಸೂರ್ಯರಗದ ಸೀರೆ, ಸಾಲೆವಲಿಯ ಕುಪ್ಪಸ, ತೋರ ಮಾಣಿಕದ ನೆನದಂಡೆ, ಉದಯ ರಗದ ಸೀರೆ, ಪದ್ಮರಗದ ಕುಪ್ಪಸ, ಪದ್ಮದ ಹೂವಿನ ನೆನದಂಡೆ, ಅತ್ತಿ ಹೂವಿನ ಸೀರೆ, ಕುತ್ತನಿ ಕುಪ್ಪಸ, ಸುತ್ತ ಮುತ್ತಿನ ನೆನದಂಡೆ, ಮೋತಿ ಚೂರಿನ ಸೀರೆ, ಜಾತಿ ಮುತ್ತಿನ ದಂಡೆ, ಸಾರಸನ ಸೀರೆ, ತೋರ ಮುತ್ತಿನ ದಂಡೆ, ಅಂಬುಜಾಕ್ಷಿಯ ತಕ್ಕ ಗೊಂಬಿಪೇಟಣ ಸೀರೆ, ಜಂಬೂ ದ್ವೀಪದ ನೆನದಂಡೆ, ಖಡ್ಡಿ ಪೇಟಣ ಸೀರೆ, ದೊಡ್ಡ ಮುತ್ತಿನ ನೆನೆದಂಡೆ, ಸಾಸಿವೆ ಬಣ್ಣದ ಸೀರೆ, ಕುಸುಬೆ ಬಣ್ಣದ ಕುಪ್ಪಸ, ಹಿಂಗ ಸೀರೆಗಳ ವರ್ಣನೆ ಅಮೋಘ. ಮುಯ್ಯಾದ ಹಾಡುಗಳೊಳಗ ಸೀರೆಗಳ ವರ್ಣನೆ ಕೇಳಿದ್ವಲ್ಲ, ಈಗ ಮುಯ್ಯಾದ ಹಾಡಿನೊಳಗೆ ಒಂದು ಅಥವಾ ಎರಡು ಶಬ್ದಗಳೊಳಗ ಬಹಳ ಸುಂದರವಾಗಿ ದಶಾವತಾರದ ರೂಪರೇಷೆಯನ್ನು ನಿರ್ಮಿಸಿ ನೀಡಿರುವುದು ಅವರ ಕೃತಿ ರಚನೆಯ ಚಾಕಚಕ್ಯತೆಗೆ ನಿದರ್ಶನ ಅಂತ ಅನ್ಬಹುದು. ಈಗ ಅಂತಹ ಕೀರ್ತನೆಡೆಗೆ ನೋಡಲಾಗಿ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದಲಿಂದ ಮುಯ್ಯ ಗೆಲಸಂಬೆ, ಜಗದೋದ್ಧಾರನ ಸಖಿ ಮೊದಲಿಗೆ ಬಲಗೊಂಬೆ, ಮೊದಲಿಂದ ಮುಯ್ಯ ಗೆಲಸಂಬೆ, ನಿಗಮ ತಂದವನಿಗೆ ಮುಗಿವೇವು ಕರಗಳ ಎನ್ನುವಲ್ಲಿ ಮತ್ಸ್ಯಾವತಾರ, ನಗವ ಪತ್ತವನ ಬಲಗೊಂಬೆ ಎನ್ನುವಲ್ಲಿ ಕೂರ್ಮಾವತಾರ, ಜಗವನೆತ್ತಿದವ ಜಾಣೆ ವಂದೀಸಿ ಎನ್ನುವಲ್ಲಿ ವರಹಾವತಾರ, ಕರುಳು ಬಗೆದ ಎನ್ನುವಲ್ಲಿ ನರಸಿಂಹಾವತಾರ, ಪಡವಿಯ ನಳೆದವ ಎನ್ನುವಲ್ಲಿ ವಾಮನಾವತಾರ, ಕೊಡಲಿಯ ಪಿಡಿದ ಎನ್ನುವಲ್ಲಿ ಭಾರ್ಗವ, ಸೇತುವೆ ಕಟ್ಟಿದವ ಎನ್ನುವಲ್ಲಿ ಶ್ರೀರಾಮಾವತಾರ, ಪಾರಿಜಾತ ತಂದವ ಎನ್ನುವಲ್ಲಿ ಶ್ರೀಕೃಷ್ಣಾವತಾರ, ವಸ್ತ್ರಹೀನ ಎನ್ನುವಲ್ಲಿ ಬೌದ್ಧಾವತಾರ, ಹಾಗೂ ಕುದುರೆ ಹತ್ತಿದ ಎನ್ನುವಲ್ಲಿ ಕಲ್ಕಿ ಅವತಾರವನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ಬಣ್ಣಿಸಿರುವ ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪೌಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪೌಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರ ವಿದ್ವತ್ತಿಗೆ ಯಾರು ಸಾಟಿ? ಇನ್ನು ಅವನವರ ಕೋಲಿನ ಪದಗಳ ಕೇವಲ ಒಂದೆರಡು ಸಾಲುಗಳನ್ನು ನೋಡಲಾಗಿ, ಕೋಲೆಂದು ಪಾಡೀರೆ ಕೋಮಲೆಯರೆಲ್ಲ ಅಮ್ಮಯ್ಯ, ಗೋಪಾಲ ಕೃಷ್ಣಯ್ಯಗ ಶರಣೆಂದು ಕೋಲ, ಪಚ್ಚ ಪೌಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಪಚ್ಚ ಪೌಳದ ಕೋಲ, ಅಚ್ಚ ಮುತ್ತಿನ ಕೋಲ, ತುಚ್ಛ ಗೊಯಿಸಿ ದ್ರೌಪದಿಗೆ ಹುಚ್ಚು ಹಿಡಿಸುವ ಕೋಲ, ಹಿಂಗ ಅವನವರ ಕಲ್ಪನಾ ಪ್ರಪಂಚ ಶ್ರೀಹರಿಯ ಸುತ್ತಲೇ ಸುತ್ತುತ್ತಿದ್ದಾದ್ದರಿಂದ

0: ತಮ್ಮ ಎಲ್ಲ ಕೃತಿಗಳೊಳಗ ಹರಿಸರ್ವೋತ್ತಮತ್ವವನ್ನು ಮೆರೆದಿದ್ದಾರೆ. ಅವರು ರಚಿಸಿದ 58 ನುಡಿಗಳ ದೀರ್ಘ ಜೋಳದ ಹಾಡಿನೊಳಗ ಒಂದೇ ಒಂದು ನುಡಿಯಲ್ಲಿ ಬರುವ ಶ್ರೀಕೃಷ್ಣನ ಹೆಸರುಗಳನ್ನು ನೋಡೋಣ. ಅಚ್ಯುತನಂತನೆಂಬುದು ಒಂದು ನಾಮ, ಕುಕ್ಷಿಲೋಕನೆಂಬುದು ಒಂದು ನಾಮ, ಪಕ್ಷಿ ವಾಹನನೆಂಬುದೊಂದು ನಾಮ, ಲಕ್ಷ ಕೋಟಿ ಅನಂತ ಅಕ್ಷಯ ನಾಮ ಜೋಜೋ. ಅವನವರ ಮತ್ತೊಂದು ಶ್ರೇಷ್ಠ ಕೃತಿಯಾದ ಸೇತು ಬಂಧನದ ಕೇವಲ 4 ಸಾಲುಗಳನ್ನು ನೋಡಲಾಗಿ, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ಸರ್ವರಮಣೀಯರೆಲ್ಲ ಕುಳಿತು ಕೇಳಿರಿ ರಾಮಕೃಷ್ಣ ಭಕ್ತರ ಷರತ್ತು, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ, ರಾಮ ಹೆಚ್ಚು ಎನ್ನುವ ಮಾರುತಿ ಕೃಷ್ಣ ಹೆಚ್ಚು ಎನ್ನುವ ಪಾರ್ಥ. ಹಿಂಗ ಇಲ್ಲಿ ಹನುಮಂತ ಮತ್ತು ಅರ್ಜುನ್ನೊಳಗ ನಡೆದ ವಾದ ವಿವಾದ ದೃಶ್ಯ ಅಂತ್ಯದೊಳಗ ವೃದ್ಧ ರೂಪದಲ್ಲಿ ಬಂದ ಶ್ರೀಹರಿ, ರಾಮ ಮತ್ತು ಕೃಷ್ಣ ಬೇರೆ ಅಲ್ಲ, ನಾನೊಬ್ಬನೇ ಅಲ್ಲ ಅನ್ನೋದನ್ನ ಅವರಿಬ್ಬರಿಗೂ ಮನದಟ್ಟು ಮಾಡಿಕೊಟ್ಟಾಗ ಹನುಮಂತ ಮತ್ತು ಅರ್ಜುನರಿಗೆ ತಮ್ಮ ತಪ್ಪಿನ ಅರಿವಿನ ಉಂಟಾಗುತ್ತದೆ. ಅರ್ಜುನ ಮತ್ತು ಹನುಮಂತ ದೇವರ ಸಂವಾದದ ಈ ಕೃತಿ ನಮಗೆ ದ್ವಾಪರ ಯುಗದ ಚಿತ್ರವನ್ನು ಮನಮುಟ್ಟುವಂತೆ ದರ್ಶಿಸುತ್ತದಂದ್ರ ಅತಿಶಯೋಕ್ತಿ ಅಲ್ಲ. ಹಿಂಗ ಅವನವರು ಒಂದೊಂದು ಕೃತಿಗಳು ಒಂದೊಂದು ಅಮೋಘ ರತ್ನಗಳಿದ್ದಂಗ. ಅವನವರು ಸಹ ಭುವಿಗಿಳಿದು ಬಂದಿರುವ ಒಂದು ಅನರ್ಘ್ಯ ರತ್ನ. ಅವನವರು ತಮ್ಮ ಕೊನೆಯ ದಿನಗಳೊಳಗ ತಮ್ಮ ಪೂರ್ವಜರ ಸ್ಥಳವಾದ ಶೂರ್ಪಾಲಿಯೊಳಗೆ ನೆಲೆಸಿ ಅಲ್ಲಿಯೇ ಹರಿಪಾದ ಸೇರುವ ತಮ್ಮ ಇಚ್ಛೆಯಂತೆ ಶೂರ್ಪಾಲಿಯ ನರಸಿಂಹದೇವರ ಸನ್ನಿಧಾನದೊಳಗ ತಮ್ಮ ಜೀವನಕ್ಕೆ ಅಂತ್ಯ ಹಾಡಿದ್ರು ಅಂತ ಹೇಳಲಾಗ್ತದೆ. ಅಲ್ಲಿ ನದಿ ಹತ್ತಿರವೇ ಅವರ ಅಂತ್ಯ ಸಂಸ್ಕಾರ ನಡೆದಿದ್ದು ಒಂದು ಕಲ್ಲನ್ನು ನಡೆಸಲಾಗಿತ್ತಂತ. ಆದ್ರೆ ಈಗ ಅದು ಕೃಷ್ಣೆಯ ಒಡಲೊಳಗೆ ಸೇರಿಕೊಂಡಿದೆ ಅಂತ ಹೇಳಲಾಗ್ತದೆ. ಈಗ ಆ ಕಲ್ಲು ನಮಗೆ ಕಾಣಿಸೋದಿಲ್ಲ. ಆದರೆ ಅವರ ಅಂತ್ಯ ಯಾವಾಗ ಆಯ್ತೆನ್ನುವ ವಿಷಯ ಹಾಗೂ ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ನಡೆದ ಚರ್ಚೆಯ ವಿಷಯ, ಇನ್ನು ಅನೇಕ ಸಂಗತಿಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆದು ಅವರ ಜೀವನದ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲುವ ಕಾರ್ಯ ಆಗಲಂತ, ಹಾಗೂ ಈ ತರಹದ ಅನೇಕ ಹರಿದಾಸ ಮಹಿಳೆಯರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆಯಲೆಂದು ಆಶಿಸುತ್ತಾ, ಹರಿದಾಸ ಮಹಿಳೆಯರಿಗೆ ಜಯವಾಗಲಿ, ಗಲಗಲಿ ಅವನವರಿಗೆ ಜಯವಾಗಲಿ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಥಮ ಹರಿದಾಸ ಮಹಿಳೆ ಗಲಗಲಿ ಅವ್ವ ಈ ಕುರಿತು ರೂಪಾ ಕುಲಕರ್ಣಿ ಅವರಿಂದ ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು

ವಿವಾದ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಅದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಸಮಯ 12:32 ಸ್ನೇಹಿತರೆ, ಸರಿಯಾಗಿ 12:35 ಹೆಲ್ತ್ ಪ್ರೋಗ್ರಾಂನಲ್ಲಿ ಮಾನವರ ದೇಹದಲ್ಲಿ ಹಾರ್ಮೋನುಗಳ ಪಾತ್ರ ಕುರಿತು ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳುವಾರ್. ಇನ್ನು 1:00 ಪ್ರಗತಿ ಪಥ. ಪಿಎಂ ಫಸಲ್ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:20 ಚಿತ್ರಗೀತೆಗಳ ಕಾರ್ಯಕ್ರಮ. 1:40 ಭಾವಗೀತೆಗಳ ಕಾರ್ಯಕ್ರಮ. 1:03 ಓನ್ಲಿ ಆನ್ 101.4 FM ಚಾಟ್ ಶೋ. 4:00 ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ 101.4 FM. 5:00 ಚಿತ್ರಗೀತೆಗಳ ಕಾರ್ಯಕ್ರಮ 101.4 FM ಮಾತ್ರ. ಇನ್ನು 5:30 ಚಿತ್ರಗೀತೆಗಳ ಕಾರ್ಯಕ್ರಮ 101.4 FM ಹಾಗೂ 103.5 FM. 6:00 ಸಿಬಾ ಮಾಹಿತಿ. 6:30 ಅವಲೋಕನ. 6:50 ಹಲೋ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೋಭಾ HB ಜಂಟಿ ಕೃಷಿ ನಿರ್ದೇಶಕರು ಬೆಳೆ ವಿಮೆ ವಿಭಾಗ ಇವರಿಂದ ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ. 7:20 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:00 ಚಿತ್ರಗೀತೆಗಳು. ರಾತ್ರಿ 10:00 ರೂಪಕ ಸಾಕ್ಷಾತ್ಕಾರ ವಿಜಯ, ರಚನೆ ಹಾರೋನಹಳ್ಳಿ ಸ್ವಾಮಿ, ನಿರ್ಮಾಣ MS ನಾಗೇಂದ್ರ. 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಇಂದು ಮಧ್ಯಾಹ್ನ ಹಾಗೂ ಇಂದು ಸಂಜೆ FM 103.5 ಹಾಗೂ 101.4 ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮದ ಇಂದಿನ ಮಧ್ಯಾಹ್ನ ಹಾಗೂ ಸಂಜೆ ಕಾರ್ಯಕ್ರಮದ ವಿವರ ಕೇಳಿದಿರಿ. ಎಲ್ಲ ಕಾರ್ಯಕ್ರಮದ ವಿವರ ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಪೇಜ್ನಲ್ಲೂ ಲಭ್ಯ ಇದೆ. ಇನ್ನು ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಪ್ರಸಾರ ಆಗುವ ವಿಶೇಷ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲೂ ಲಭ್ಯ. ಸಬ್ಸ್ಕ್ರೈಬ್ ಮಾಡಿ, ಹೊಸ ಕಾರ್ಯಕ್ರಮಗಳು ಅಪ್ಲೋಡ್ ಆದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. 12:35 ಕೆಲವೇ ಕ್ಷಣಗಳಲ್ಲಿ ಹೆಲ್ತ್ ಪ್ರೋಗ್ರಾಂ ಬೆಂಗಳೂರು ಕೇಂದ್ರದಿಂದ.

0: ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ದಾನವಿ ವೈಪಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೈನಾಲಜಿಸ್ಟ್ ಆಗಿರುವಂತಹ ಹಾಸನದ ಡಾಕ್ಟರ್ ಗಾನವಿ ವೈಪಿ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ದೇಹ ಕೆಲಸ ಮಾಡುತ್ತೆ, ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಏಳ್ತೀವಿ, ಕೆಲಸ ಮಾಡ್ತೀವಿ, ಯಾವಾಗ ಯಾವಾಗೋ ಸುಸ್ತಾಗುತ್ತೆ, ಇನ್ಯಾವಾಗ ತುಂಬಾ ಚೆನ್ನಾಗಿರ್ತೀವಿ, ಒಮ್ಮೊಮ್ಮೆ ಸುಮ್ಮನೆ ಆಗುತ್ತೆ ದೇಹಕ್ಕೆ, ಇದೆಲ್ಲ ಬಹಳ ಸಹಜ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಏ ಆಗುತ್ತೆ, ಮನುಷ್ಯಂಗ್ ಬರದೆ ಮರಗ್ ಬರುತ್ತಾ, ದುಃಖ ನಗು ಅಳು ಇವೆಲ್ಲ ಬಹಳ ಸಹಜವಾಗಿರುತ್ತೆ ಅಂತ. ಆದ್ರೆ ತಿಳ್ಕೊಳ್ತಾ ಹೋದಂಗೆ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನುಗಳು ಕೆಲಸ ಮಾಡ್ತಾ ಇರುತ್ತೆ. ಹಾರ್ಮೋನುಗಳ ವ್ಯತ್ಯಯದಿಂದ ಅಥವಾ ವ್ಯತ್ಯಾಸದಿಂದ ಹೆಚ್ಚಾದ್ರೂ ಒಂದು, ಕಡಿಮೆ ಆದ್ರೂ ಒಂದು, ಏನೇನೋ ಲಕ್ಷಣಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಮ್ಗೆ ಈಗ ಗೊತ್ತಾಗಿದೆ. ಏನಾರು ಆದಾಗ ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗೋರು, ಅವರೇನೋ ಮಾತ್ರೆ ಕೊಡೋದು, ಅದೆಲ್ಲ ನಡೀತಾ ಇತ್ತು. ಆದ್ರೆ ಈಗ ವೈದ್ಯಕೀಯ ರಂಗ ಕೂಡ ಬೆಳೆದ ಹಾಗೆ ಎಂಡೋಕ್ರೈನಾಲಜಿ ಅನ್ನುವಂತಹ ವಿಭಾಗ ಅಥವಾ ಹಾರ್ಮೋನುಗಳ ಒಂದು ವಿಭಾಗ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ. ಆ ವಿಭಾಗ ಅತಿ ಹೆಚ್ಚಿನ ಮಹತ್ವವನ್ನ ಇತ್ತೀಚಿನ ದಿನಗಳಲ್ಲಿ ಪಡೆದುಕೊಂಡಿದೆ. ನೀವು ಎಂಡೋಕ್ರೈನಾಲಜಿಸ್ಟ್ ಆಗಿ ಅಥವಾ ಹಾರ್ಮೋನುಗಳ ತಜ್ಞೆಯಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಮೋನ್ ಅಂದ್ರೆ ಏನು, ಮೊದಲನೇದು ನಮ್ಮ ದೇಹದಲ್ಲಿ ಏನೇನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಯಾವ್ಯಾವ ರೀತಿಯ ಹಾರ್ಮೋನುಗಳನ್ನ ಉತ್ಪಾದಿಸುತ್ತೆ, ಯಾವಾಗ ಶುರು ಆಗುತ್ತೆ, ಎಲ್ಲವೂ ಒಂದೇ ಸರ್ತಿ ಹುಟ್ಟಿದ ತಕ್ಷಣನೇ ಏನ್ ಶುರು ಆಗಿರೋದಿಲ್ಲ, ಒಂದೊಂದು ಹಂತದಲ್ಲಿ ಒಂದೊಂದು ಹಾರ್ಮೋನು ಹೆಚ್ಚು ಶ್ರವಿಸುತ್ತೆ, ಇನ್ನ ವಯಸ್ಸಾದ ಹಾಗೆ ಕೆಲವು ಹಾರ್ಮೋನುಗಳು ಕಡಿಮೆ ಶ್ರವಿಸ್ತವೆ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು ಅಂತ ಅನ್ಸುತ್ತೆ. ಮೊದಲನೇದಾಗಿ ಹಾರ್ಮೋನ್ ಅಂದ್ರೆ ಏನು ಮೇಡಮ್?
2: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ ಅಂದ್ರೆ ಕೆಮಿಕಲ್ ಮೆಸೆಂಜರ್ಸ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇವು ನಮ್ಮ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬ್ಲಡ್ ಸ್ಟ್ರೀಮ್ ಅಂದ್ರೆ ರಕ್ತದ ಮೂಲಕ ಸಂದೇಶನ ಕಳಿಸುತ್ತೆ. ಸೊ ನಾವು ನಮ್ಮ ದೇಹದ ಸೆಲ್ಸ್ ಮತ್ತು ಆರ್ಗನ್ಸ್ ಗಳ ನಡುವೆ ಸಂದೇಶವನ್ನು ತಲುಪಿಸಲು ಕೆಮಿಕಲ್ ಮೆಸೆಂಜರ್ಸ್ ಆಗಿ ಇವು ಕೆಲಸ ಮಾಡುತ್ತೆ. ಸೊ ಹಾರ್ಮೋನ್ಗಳನ್ನು ನಮ್ಮ ದೇಹದ ಕೆಮಿಸ್ಟ್ರಿ ಆಮೇಲೆ ಹೋಮಿಯೋಸ್ಟೆಸಿಸ್ ಅಂತ ನಾವು ಹೇಳ್ತೀವಿ, ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ ಈ ಹಾರ್ಮೋನ್ಗಳು. ಹಾರ್ಮೋನ್ಗಳು ಸರಿಯಾದ ಬ್ಯಾಲೆನ್ಸ್ ನಲ್ಲಿ ಇದ್ದಾಗ ನಮ್ಮ ದೇಹದ ಆರೋಗ್ಯ ಕೂಡ ಸರಿಯಾಗಿರುತ್ತೆ ಮತ್ತು ಎಲ್ಲಾ ಬಾಡಿ ಫಂಕ್ಷನ್ಸ್ ಕೂಡ ಸರಿಯಾಗಿ ನಡೀತಾ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದ್ ಸಿಂಪಲ್ ಉದಾಹರಣೆ ಹೇಳ್ತೀನಿ. ಸೊ ಇದು ಲಾಕ್ ಅಂಡ್ ಕೀ ಉದಾಹರಣೆ. ಸೊ ಹಾರ್ಮೋನ್ಸ್ ಅನ್ನು ನಾವು ಕೀ ಎಂದು ಊಹಿಸಬಹುದು. ಕೀಗೆ ಲಾಕ್ ಬೇಕಾಗೇ ಬೇಕಾಗುತ್ತಲ್ವಾ? ಸೊ ಅದೇ ತರ ನಮ್ಮ ದೇಹದ ಪ್ರತಿಯೊಂದು ಸೆಲ್ಸ್ ಅಥವಾ ಆರ್ಗನ್ಸ್ ಮೇಲೆ ವಿಶೇಷವಾದ ರಿಸೆಪ್ಟರ್ಸ್ ಅಂತ ಇರುತ್ತೆ. ಈ ರಿಸೆಪ್ಟರ್ಸ್ ಗಳನ್ನ ನಾವು ಲಾಕ್ ಅಂತ ಭಾವಿಸಬಹುದು. ಸೊ ಸರಿಯಾದ ಕೀ ಸರಿಯಾದ ಲಾಕ್ ಗೆ ಮಾತ್ರ ಹೊಂದಂತೆ ಸೊ ಪ್ರತಿಯೊಂದು ಹಾರ್ಮೋನ್ಸ್ ಕೂಡ ತನ್ನದೇ ಆದ ರಿಸೆಪ್ಟರ್ಸ್ ಗೆ ಕೂಡ ಅಂಟ್ಕೊಳ್ಳುತ್ತೆ. ಸೊ ಈಗ ಹಾರ್ಮೋನ್ಸ್ ರಿಸೆಪ್ಟರ್ಸ್ ಗೆ ಬೈಂಡ್ ಆದಾಗ ಮಾತ್ರ ಆ ಸೆಲ್ ಗೆ ಸಂದೇಶ ತಲುಪುತ್ತೆ ಮತ್ತು ಅದರ ಕೆಲಸ ಪ್ರಾರಂಭವಾಗುತ್ತೆ. ಅಂದ್ರೆ ರೈಟ್ ಹಾರ್ಮೋನ್ಸ್ ರೈಟ್ ರಿಸೆಪ್ಟರ್ ರೈಟ್ ಆಕ್ಷನ್. ಸೊ ಇದೇ ಕಾರಣಕ್ಕೆ ಒಂದು ಹಾರ್ಮೋನ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೆಲಸ ಮಾಡಲ್ಲ, ಅದು ತನ್ನ ಟಾರ್ಗೆಟ್ ಆರ್ಗನ್ ಅಥವಾ ಟಾರ್ಗೆಟ್ ಟಿಶ್ಯೂ ನಲ್ಲಿ ಇರುವ ರಿಸೆಪ್ಟರ್ಸ್ ಗಳ ಮೇಲಷ್ಟೇ ಪರಿಣಾಮ ಬೀರುತ್ತೆ. ಸೊ ಈ ತರ ಹಾರ್ಮೋನ್ಸ್ ಗಳು ಕೆಮಿಕಲ್ ಮೆಸೆಂಜರ್ಸ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತೆ.
1: ಈಗ ಹೆಣ್ಣು ಮಕ್ಕಳಿಗೆ ಕೆಲವು ಹಾರ್ಮೋನುಗಳು ವಿಶೇಷವಾಗಿ ಶ್ರವಿಸ್ತವೆ ಮತ್ತೆ ಗಂಡು ಮಕ್ಕಳಲ್ಲಿ ಕೆಲವು ಹಾರ್ಮೋನುಗಳು ಹೆಚ್ಚಾಗಿ ಶ್ರವಿಸ್ತವೆ, ಅದನ್ನ ಆಮೇಲೆ ನೋಡೋಣ. ಈಗ ಹಾರ್ಮೋನುಗಳ ಪ್ರಭಾವ ನಮ್ಮ ದೇಹದ ಮೇಲೆ ಎಷ್ಟಿದೆ ಅಂದ್ರೆ, ನೀವೇ ಹೇಳಿದ ಹಾಗೆ ಕೆಲವು ಹಾರ್ಮೋನು ಶ್ರವಿಸದೇ ಇದ್ರೂ ದೇಹಕ್ಕೆ ತೊಂದರೆ ಆಗುತ್ತೆ, ಹೆಚ್ಚು ಶ್ರವಿಸಿದ್ರೂ ತೊಂದರೆ ಆಗುತ್ತೆ, ಕಡಿಮೆ ಆದ್ರೂ ತೊಂದರೆ ಆಗುತ್ತೆ. ಅದಕ್ಕೆಲ್ಲ ವೈದ್ಯಕೀಯ ರಂಗದಲ್ಲಿ ಇತ್ತೀಚೆಗೆ ಅಂದ್ರೆ ಹಾರ್ಮೋನ್ ಯಾವ್ದು ಕಮ್ಮಿ ಇದೆ ಯಾವ್ದು ಹೆಚ್ಚಿದೆ ಅದನ್ನ ಕಡಿಮೆ ಮಾಡಕ್ಕೆ ಅಥವಾ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಈಗ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಸಂಶೋಧನೆಗಳಾಗಿ ಮಾತ್ರೆಗಳಿದೆ, ಔಷಧಿಗಳಿದೆ, ಎಲ್ಲ ನಡೆಯುತ್ತೆ. ಆದರೆ ಹಾರ್ಮೋನುಗಳ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ
2: ಓಕೆ. ಸೊ ಹಾರ್ಮೋನ್ಗಳು ಓವರ್ ನೈಟ್ ಯೂಶಲಿ ಕೆಲಸ ಮಾಡೋದಿಲ್ಲ, ಇವು ನಿಧಾನವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಬಹಳ ಮುಖ್ಯವಾದ ಫಂಕ್ಷನ್ಸ್ ಅನ್ನು ಇವು ಕಂಟ್ರೋಲ್ ಮಾಡುತ್ತೆ. ಉದಾಹರಣೆಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ನಾವು ತಿನ್ನುವ ಆಹಾರದಿಂದ ಎನರ್ಜಿ ಪಡೆಯುವ ಮೆಟಬಾಲಿಸಮ್, ಸೆಕ್ಷುಯಲ್ ಹೆಲ್ತ್, ರೀಪ್ರೊಡಕ್ಷನ್ ಮತ್ತು ನಮ್ಮ ಮೂಡ್, ಬೋನ್ ಹೆಲ್ತ್ ಇವೆಲ್ಲವೂ ಕೂಡ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
1: ಹೌದಾ? ನಾವ್ ಅನ್ಕೊಂಡಿರೋದು ಇಷ್ಟ ದಿವಸ ಒಳ್ಳೆ ಊಟ ತಿಂದ್ರೆ ಒಳ್ಳೆ ಶಕ್ತಿ ಬರುತ್ತೆ, ಒಳ್ಳೆ ಬೆಳವಣಿಗೆ ಆಗುತ್ತೆ, ಹಾಗೆ ಅನ್ಕೊಂಡಿದೀವಿ, ತಪ್ಪು ಆಗಿದೆ.
2: ಸೋ ಹಾರ್ಮೋನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಫಂಕ್ಷನ್ಸ್ ಗೆ, ಬರೀ ಅಂದ್ರೆ ತಿನ್ನೋದು, ಉಣ್ಣೋದು ಅಥವಾ ಫಿಸಿಕಲ್ ಆಕ್ಟಿವ್
1: ಆಗಿರೋದು
2: ಒಂದೇ ಡಿಪೆಂಡ್ ಆಗಿರಲ್ಲ, ಬೇರೆ ಹಲವಾರು ಫ್ಯಾಕ್ಟರ್ಸ್ ಮೇಲೂ ಕೂಡ ನಮ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಗ್ರಂಥಿಗಳಿಗೆ ನಾವು ಎಂಡೋಕ್ರೈನ್ ಗ್ಲಾನ್ಸ್ ಅಂತ ಕರಿತೀವಿ. ಇವು ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸಿದ್ರೆ ಮಾತ್ರ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅಕಸ್ಮಾತ್ ಉತ್ಪಾದನೆ ಇಲ್ಲ ಅಂತ ಅಂದ್ರೆ ಹಾರ್ಮೋನ್ ರಿಲೇಟೆಡ್ ಡಿಸೀಸಸ್ ಉಂಟಾಗಬಹುದು. ಸೊ ಇವು ನಮ್ಮ ಆರೋಗ್ಯದ ಜೊತೆಗೆ ಡೇ ಟು ಡೇ ಲೈಫ್ ಮೇಲೂ

0: ಸಾಕಷ್ಟು ಪರಿಣಾಮ ಬೀರುತ್ತದೆ.
1: ಈಗ ಒಂದು ಮಗು ಹುಟ್ಟಿದ್ಮೇಲೆ ಹೇಗೆ ಆರಂಭ ಆಗುತ್ತೆ, ಯಾವ ಹಾರ್ಮೋನು ಅಂದ್ರೆ ಪ್ರಿಡಾಮಿನೆಂಟ್ ಆಗಿ ಇರುತ್ತೆ, ಅಂದ್ರೆ ಒಂದು ಹುಟ್ಟಿದ ಮಗುಗೆ ಏನೇನು ಹಾರ್ಮೋನ್ಸ್ಗಳು ಅದು ಹುಟ್ಟಿದ ತಕ್ಷಣನೋ ಅಥವಾ ಭ್ರೂಣದಲ್ಲಿನೇ ಸ್ರವಿಸಕ್ಕೆ ಆರಂಭ ಆಗುತ್ತೆ, ಯಾವ್ಯಾವ
0: ಹಾರ್ಮೋನ್ಸ್? ಗಳು ಸುಮಾರು ಅಂದ್ರೆ ಮಗು ಯೂಟ್ರಸ್ ಅಲ್ಲಿ ಇದ್ದಾಗಲೇ ಕೂಡ ಸುಮಾರು ಹಾರ್ಮೋನ್ಸ್ ಗಳು ಉತ್ಪತ್ತಿ ಆಗುತ್ತೆ. ಲೈಕ್ ಈವನ್ ಥೈರಾಯ್ಡ್ ಹಾರ್ಮೋನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಬ್ರೈನ್ ಡೆವಲಪ್ಮೆಂಟ್ ಗೆ ಬೇಕಾಗಂತ ಹಾರ್ಮೋನ್ ಗಳು, ಪ್ಲಸ್ ಇನ್ಸುಲಿನ್, ಪ್ಲಸ್ ಅಡ್ರಿನಲ್ ಗ್ರಂಥಿ ಇಂದ ಹಾರ್ಮೋನ್ ಉತ್ಪತ್ತಿ ಆಗೋದು, ಅವೆಲ್ಲ ಕೂಡ ಅಂದ್ರೆ ಫೀಟಲ್ ಲೈಫ್ ಇಂದನೇ ಡೆವಲಪ್ ಆಗ್ತಾ ಹೋಗುತ್ತೆ. ಈವನ್ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಈಸ್ಟ್ರೋಜನ್, ಟೆಸ್ಟೋಸ್ಟಿರೋನ್ ಕೂಡ ಫೀಟಲ್ ಲೈಫ್ ಅಲ್ಲೇ ಪ್ರೊಡ್ಯೂಸ್ ಆಗಕ್ಕೆ ಶುರುವಾಗುತ್ತೆ. ಪ್ಲಸ್ ಹುಟ್ಟದಾಗಿಂದನೂ ಕೂಡ ಈ ಹಾರ್ಮೋನ್ಸ್ ಗಳು ಅದರದೇ ಆದಂತ ಕೆಲಸ ಆ ಟೈಮ್ ಅಲ್ಲಿ, ಅಂದ್ರೆ ಮಗು ಡೆವಲಪ್ಮೆಂಟ್ ಆಗ ಟೈಮ್ ಅಲ್ಲಿ ಯಾವ್ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕೋ ಕರೆಕ್ಟ್ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಇವಾಗ ಅಂದ್ರೆ ಪ್ಯೂಬರ್ಟಿ ಟೈಮ್ ಅಲ್ಲಿ ಯಾವ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು, ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ಅದು ಕೂಡ ಇಟ್ಸ್ ಅ ವೆರಿ ಟೈಟ್ಲಿ ರೆಗ್ಯುಲೇಟೆಡ್ ಪ್ರೋಸೆಸ್ ಅಂತ ನಾವ್ ಹೇಳ್ಬೋದು. ಸೊ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಹಾರ್ಮೋನ್ಸ್ ರಿಲೀಸ್ ಆದ್ರೆ ಎಲ್ಲಾ ಫಂಕ್ಷನ್ಸ್ ಗಳು ಕೂಡ ನಾರ್ಮಲ್ ಆಗಿರುತ್ತೆ. ಇವಾಗ ಅಕಸ್ಮಾತ್ ಸುಮಾರು ಸತಿ ಪ್ಯೂಬರ್ಟಿ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ ಸರಿಯಾದ ಟೈಮಲ್ಲಿ, ಅವಾಗ ಡಿಲೇಡ್ ಪ್ಯೂಬರ್ಟಿ ಅಂತ ನಾವ್ ಹೇಳ್ತೀವಿ. ಸುಮಾರು ಸತಿ ಥೈರಾಯ್ಡ್ ಹಾರ್ಮೋನ್ ಸರಿಗೆ ಉತ್ಪತ್ತಿ ಆಗಲ್ಲ, ಅವಾಗ ಮಕ್ಕಳಲ್ಲೂ ಕೂಡ ಹುಟ್ಟಿದ ಮಗುಗೂ ಕೂಡ ಥೈರಾಯ್ಡ್ ಪ್ರಾಬ್ಲಮ್ ಬರ ಸಾಧ್ಯತೆ ಇರುತ್ತೆ. ಸೊ ಈವನ್ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಹುಟ್ಟಿದ ಮಗು ಇಂದ ಎಲ್ಡರ್ಲಿ ಇಂಡಿವಿಜುವಲ್ಸ್ ಗೂ ಕೂಡ, ಅಂದ್ರೆ ವಯಸ್ಸಾದವರಿಗೂ ಕೂಡ ಬರ್ಬೋದು. ಸೊ ಈ ಹಾರ್ಮೋನ್ಸ್ ಫ್ರಮ್ ಬರ್ತ್ ಟಿಲ್ ಎಂಡ್ ಆಫ್ ಲೈಫ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ.
1: ಒಂದು ಮಗುವಾಗಿ ಹುಟ್ಟಿದಾಗಿನಿಂದ ವಯಸ್ಸಾಗಿ ಸಾಯುವವರೆಗೂ ಹಾರ್ಮೋನ್ಗಳ ಮೇಲೆ ನಮ್ ಜೀವನ ನಿಂತಿದೆ, ಅದು ನಮ್ಗೆ ಗೊತ್ತಿಲ್ಲ, ಅದು ಸಹಜವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ತರ. ಈಗ ನೀವು ಹೇಳಿದ್ರಿ ಒಂದು ಋತುಮತಿ ಆಗುವಾಗ ಆಗುವ ಸಂದರ್ಭದಲ್ಲಿ ಅಥವಾ ಒಬ್ಬ ಯುವಕ ವಯಸ್ಕನಾಗುವಾಗ ಅವನಿಗೆ ಗಡ್ಡ ಮೀಸೆಗಳೆಲ್ಲ ಬರುವಾಗ, ಒಂದು ಹೆಣ್ಮಗುಗೆ ತನ್ನ ಋತುಸ್ರಾವ ಆರಂಭ ಆಗುವಾಗ, ಇಂತಿಷ್ಟೇ ಹಾರ್ಮೋನು, ಇವೇ ಹಾರ್ಮೋನುಗಳು ಇಷ್ಟೇ ಪ್ರಮಾಣದಲ್ಲಿ ರಿಲೀಸ್ ಆಗ್ಬೇಕು, ರಿಲೀಸ್ ಆದಾಗ ಮಾತ್ರ ಸರಿಯಾದ ಸಮಯಕ್ಕೆ ಆಗುತ್ತೆ ಅಂತೆಲ್ಲ ಹೇಳಿದ್ರಿ. ಆದ್ರೆ ಕೆಲವು ವಿಷಯಗಳನ್ನು ಕೂಡ ನೀವು ಹೇಳಿದ್ರಿ, ಚಿಕ್ಕ ಮಕ್ಕಳಿಗೂ ಕೂಡ ಥೈರಾಯ್ಡ್ ಸಮಸ್ಯೆಗಳು ಬರಬಹುದು, ಅಥವಾ ಈಗ
0: ಪ್ಲಸ್ ಎಂಡೋಕ್ರೈನ್ ಡಿಸ್ಟರ್ಬ್ಸ್, ಇದರಿಂದ ಎರಡರಿಂದನು ಈಗ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಹೇಳ್ಬಹುದು.
1: ಅದಕ್ಕೆ ಒಂದು ಜೀವನ ಶೈಲಿ, ಮತ್ತೆ ಅದೇ ನೀವು ಹೇಳಿದ ಹಾಗೆ ಗಾಳಿಯಲ್ಲಿರುವಂತಹ, ನೀರಿನಲ್ಲಿರುವಂತಹ, ಮತ್ತೆ ನಾವು ಬಳಸುವಂತಹ ಆಹಾರ ಪದಾರ್ಥಗಳಲ್ಲಿರಬಹುದು, ಅದೇ ಡಿಸ್ರಪ್ಟರ್ಸ್ ಅಂತ ಹೇಳಿದ್ರಲ್ಲ, ದೇಹಕ್ಕೆ ಬೇಡದಿರುವಂತಹ ವಸ್ತುಗಳು ನಮ್ಮ ದೇಹವನ್ನ ಪ್ರವೇಶ ಮಾಡೋದ್ರಿಂದ ಸಹ ಹಾರ್ಮೋನುಗಳ ವ್ಯತ್ಯಯ ಆಗ್ತಿದೆ ಅಥವಾ ವ್ಯತ್ಯಾಸ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಮೇಡಮ್, ಈಗ ಮನುಷ್ಯನ ದೇಹಕ್ಕೆ ಇಂತಿಷ್ಟೇ ಹಾರ್ಮೋನ್ಗಳು ಇದೇ ಸಮಯಕ್ಕೆ ಇಷ್ಟು ಸ್ರವಿಸಬೇಕು, ಈಗ ಹೆಣ್ಣು ಮಕ್ಕಳಿಗೆ ತಗೊಂಡ್ರೆ ಋತುಮತಿ ಆಗುವಾಗಿರ್ಬಹುದು ಅಥವಾ ಗರ್ಭಾವಸ್ಥೆಯಲ್ಲಿರಬಹುದು, ಹೆರಿಗೆ ಸಮಯದಲ್ಲಿರಬಹುದು, ಇಂತಿಷ್ಟು ಹಾರ್ಮೋನ್ ಮೇಲೆ ಹೋಗಿ ಕೆಳಗ್ ಬಂದು ಮತ್ತೆ ಸಮಸ್ಥಿತಿನಲ್ಲಿ ಚಲಿಸ್ತಾ ಇರುತ್ತೆ, ಮತ್ತೆ ಋತುಬಂಧದ ಸಮಯದಲ್ಲಿ ಮತ್ತಿನ್ನೇನೇನು ಬದಲಾವಣೆಗಳು ಆಗ್ತಾ ಇರುತ್ತೆ, ಹಾಗೆ ಗಂಡು ಮಕ್ಕಳಿಗೂ ಸಹ ಇನ್ನೇನು ಬೇರೆ ಬೇರೆ ಹಾರ್ಮೋನ್ಗಳು ಬೇರೆ ಬೇರೆ ಪ್ರಭಾವವನ್ನ ಬೀರುತ್ತೆ. ಯಾವ್ಯಾವ ಗ್ಲ್ಯಾಂಡ್ಸ್ ಅಂತ ಹೇಳಿದ್ರಿ ನೀವು ನಮ್ಗೆ? ಈಗ ಇತ್ತೀಚೆಗೆ ಕೇಳಿ ಕೇಳಿ ಕೇಳಿ ಅಭ್ಯಾಸ ಆಗಿರೋದು ಥೈರಾಯ್ಡ್ ಗ್ಲ್ಯಾಂಡ್ ಒಂದೇ, ಅದು ಬಿಟ್ರೆ ಬೇರೆ ಬೇರೆ ಯಾವ್ಯಾವ ಗ್ಲ್ಯಾಂಡ್ಸ್ ಇಂದ ಯಾವ್ಯಾವ ಹಾರ್ಮೋನುಗಳು ಹೇಗೆ ಬಳಕೆ ಆಗುತ್ತೆ ದೇಹಕ್ಕೆ?
0: ಸೊ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಅನ್ನು ಉತ್ಪಾದಿಸುವಂತ ಹಲವು ಎಂಡೋಕ್ರೈನ್ಸ್ ಗ್ಲ್ಯಾಂಡ್ಸ್ ಗಳು ಇದಾವೆ. ಪ್ರತಿಯೊಂದು ಗ್ಲ್ಯಾಂಡ್ಗೂ ಕೂಡ ತನ್ನದೇ ಆದ ವಿಶೇಷ ಕೆಲಸ ಇದೆ. ಸೊ ಫಸ್ಟ್ ಅನ್ನೋದು ಅಡ್ರಿನಲ್ ಗ್ಲ್ಯಾಂಡ್ಸ್, ಇವು ಕಿಡ್ನಿ ಮೇಲಿರಂತ ಟ್ರಯಾಂಗ್ಯುಲರ್ ಶೇಪ್ ಗ್ಲ್ಯಾಂಡ್ಸ್, ಇವು ಕಾರ್ಟಿಸೋಲ್ ಮತ್ತು ಆಂಡ್ರೋಜೆನ್ಸ್ ಎಂಬ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟ್ರೆಸ್ ಬಂದಾಗ ದೇಹ ಹೇಗೆ ರೆಸ್ಪಾಂಡ್ ಮಾಡಬೇಕು, ಬ್ಲಡ್ ಪ್ರೆಷರ್ ಅನ್ನು ಹೇಗೆ ನಿಯಂತ್ರಿಸುವುದು, ಪ್ಯೂಬರ್ಟಿ ಸಮಯದಲ್ಲಿ ಬಾಡಿ ಓಡರ್ ಮತ್ತೆ ಪ್ಯೂಬಿಕ್ ಹೇರ್ ಬೆಳವಣಿಗೆಗೆ ಸಹಾಯ ಮಾಡುವುದು, ಇದೆಲ್ಲವೂ ಕೂಡ ಅಡ್ರಿನಲ್ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿಯಾದಂತ ಹಾರ್ಮೋನ್ ಗಳದ್ದು ಕೆಲಸ. ಸೊ ಹೈಪೋಥಾಲಮಸ್ ಅನ್ನೋದು ಇನ್ನೊಂದು ಅಡ್ರಿನಲ್ ಗ್ರಂಥಿ. ಸೊ ಇದು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಸೊ ಬಾಡಿ ಟೆಂಪರೇಚರ್, ಆಪೆಟೈಟ್, ಬಾಡಿ ವೇಟ್, ಮೂಡ್, ಸ್ಲೀಪ್, ಥರ್ಸ್ಟ್ ಮತ್ತು ಸೆಕ್ಸ್ ಡ್ರೈವ್, ಇದನ್ನೆಲ್ಲ ನಿಯಂತ್ರಿಸುವ ಹಾರ್ಮೋನ್ಸ್ ಇಲ್ಲಿಂದ ಬರುತ್ತೆ.
1: ಹಸಿವು, ನಿದ್ದೆ, ನಮ್ಮ ಬೆಳವಣಿಗೆ, ನಮ್ಮ ಮನಸ್ಸು ಸಂತೋಷವಾಗಿರ್ಬೇಕ, ದುಃಖದಲ್ಲಿ ಇರ್ಬೇಕ, ಇದೆಲ್ಲಾನು ನಿಯಂತ್ರಣ ಮಾಡುವಂತದ್ದು
0: ಹೈಪೋಥಾಲಮಸ್. ಆಮೇಲೆ ನೆಕ್ಸ್ಟ್ ಓವರೀಸ್. ಸೊ ಮಹಿಳೆಯರಲ್ಲಿ ಇರುವಂತ ಇದು ರಿಪ್ರೊಡಕ್ಟಿವ್ ಗ್ಲ್ಯಾಂಡ್ ಅಂತ ನಾವು ಹೇಳ್ಬೋದು. ಇವು ಮೊಟ್ಟೆ ಉತ್ಪಾದಿಸುವ ಜೊತೆಗೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಮತ್ತು ಸ್ವಲ್ಪ ಮಟ್ಟಿಗೆ ಟೆಸ್ಟೋಸ್ಟೆರಾನ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಇವು ರಿಪ್ರೊಡಕ್ಟಿವ್ ಹೆಲ್ತ್, ಪ್ರೆಗ್ನೆನ್ಸಿ, ಫರ್ಟಿಲಿಟಿ, ಆಮೇಲೆ ಬ್ರೆಸ್ಟ್ ಡೆವಲಪ್ಮೆಂಟ್ ಮತ್ತು ಬೋನ್ ಹೆಲ್ತ್ ಗೆ ಕೂಡ ಇದು ಪ್ರಮುಖ ಆಗಿರುವಂತಹ ಹಾರ್ಮೋನ್. ಸೊ ನೆಕ್ಸ್ಟ್

0: ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾನ್ಕ್ರಿಯಸ್. ಇವಾಗ ಎಲ್ಲರೂ ಡಯಾಬಿಟೀಸ್ ಬಗ್ಗೆ ತುಂಬಾ ಮಾತಾಡ್ತಾರೆ. ಸೊ ಇದು ಇನ್ಸುಲಿನ್ ಮತ್ತು ಗ್ಲುಕಗಾನ್ ಸೇರಿದಂತೆ ಸುಮಾರು ಬೇರೆ ಹಾರ್ಮೋನ್ಸ್ ಗಳನ್ನು ಕೂಡ ಇದು ಉತ್ಪಾದಿಸುತ್ತೆ. ಮುಖ್ಯವಾಗಿ ಇದು ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಡುವಂತ ಕೆಲಸ ಮಾಡುತ್ತೆ ಪ್ಯಾನ್ಕ್ರಿಯಸ್. ಸೊ ನೆಕ್ಸ್ಟ್ ಗ್ರಂಥಿ ಪ್ಯಾರಥೈರಾಯ್ಡ್ ಗ್ರಂಥಿ ಅಂತ, ಇದು ತುಂಬಾ ಚಿಕ್ಕದಾಗಿರುವಂತ ಗ್ರಂಥಿ, ಬಟ್ ಇದು ತುಂಬಾ ಮುಖ್ಯ. ಸೊ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಅನ್ನು ಇದು ಸರಿಯಾಗಿ ಮೇಂಟೈನ್ ಮಾಡುತ್ತೆ, ಪ್ಲಸ್ ಬೋನ್ ಅನ್ನು ಆರೋಗ್ಯಕರವಾಗಿರಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಗ್ರಂಥಿ ಅಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ, ಇದು ಮೆಲಟೋನಿನ್ ಹಾರ್ಮೋನ್ ನ ಕೂಡ ಇದು ಉತ್ಪಾದಿಸುತ್ತೆ. ಸೊ ಮೆಲಟೋನಿನ್ ಅನ್ನೋದು ನಮ್ಮ ಸ್ಲೀಪ್ ಸೈಕಲ್ ಅಂದ್ರೆ ನಿದ್ರೆಯ ಸಮಯವನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಗ್ಲ್ಯಾಂಡ್ ಇನ್ ಆ ಬಾಡಿ ಪಿಚ್ಯುಟ್ರಿ ಗ್ರಂಥಿ ಅಂತ. ಸೊ ದಿಸ್ ಇಸ್ ಕಾಲ್ಡ್ ದ ಮಾಸ್ಟರ್ ಕಂಟ್ರೋಲರ್, ಮಾಸ್ಟರ್ ಗ್ಲ್ಯಾಂಡ್ ಅಂತ ನಾವ್ ಹೇಳ್ತೀವಿ ಇದನ್ನ. ಯಾಕೆಂದ್ರೆ ಇದು ಗ್ರೋತ್, ರೀಪ್ರೊಡಕ್ಷನ್, ಬ್ರೆಸ್ಟ್ ಫೀಡಿಂಗ್, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ ಮತ್ತೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮೇಲೆ ಇದು ಕೆಲಸವನ್ನು ಕಂಟ್ರೋಲ್ ಮಾಡುತ್ತೆ.
1: ಮಹಾಗ್ರಂಥಿ
0: ಅಂತ ಹೇಳ್ಬೋದು. ನೆಕ್ಸ್ಟ್ ಟೆಸ್ಟಿಸ್. ಸೊ ಟೆಸ್ಟಿಸ್ ಅನ್ನೋದು ಪುರುಷರಲ್ಲಿ ಇರುವಂತ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್. ಸೊ ಇದು ಸ್ಪರ್ಮ್ ಅನ್ನು ಉತ್ಪಾದಿಸುವುದರ ಜೊತೆಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನ ಕೂಡ ಬಿಡುಗಡೆ ಮಾಡುತ್ತೆ. ಸೊ ಇದು ಪುರುಷರ ಬೆಳವಣಿಗೆಗೆ, ಮಸಲ್ ಸ್ಟ್ರೆಂತ್, ಮತ್ತೆ ಮುಖದ ಮೇಲೆ ಕೂದಲು ಬರುವಂತದ್ದು, ಪ್ಲಸ್ ರೀಪ್ರೊಡಕ್ಟಿವ್ ಹೆಲ್ತ್ ಗೆ ಕೂಡ ತುಂಬಾ ಮುಖ್ಯ. ನೆಕ್ಸ್ಟ್ ಗ್ರಂಥಿ ಥೈರಾಯ್ಡ್ ಗ್ಲ್ಯಾಂಡ್. ನೀವು ಹೇಳ್ದಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಗ್ರಂಥಿ. ಸೊ ಇದು ಕುತ್ತಿಗೆಯ ಮುಂಭಾಗದಲ್ಲಿರುವಂತ ಗ್ಲ್ಯಾಂಡ್. ಇದು ನಮ್ಮ ದೇಹದ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ. ಅದರ ಜೊತೆ ದೇಹ ಎಷ್ಟು ಬೇಗ ಕ್ಯಾಲರೀಸ್ ಅನ್ನು ಬರ್ನ್ ಮಾಡಬೇಕು, ಹಾರ್ಟ್ ರೇಟ್ ಎಷ್ಟು ವೇಗವಾಗಿ ಬಡಿಯಬೇಕು, ಎನರ್ಜಿ ಹೇಗೆ ಬಳಸಬೇಕು, ಇವೆಲ್ಲವನ್ನು ಕೂಡ ಥೈರಾಯ್ಡ್ ಹಾರ್ಮೋನ್ ನಿಯಂತ್ರಿಸುತ್ತೆ. ಸೊ ನೋಡಿದ್ರೆ ಈ ಎಲ್ಲಾ ಗ್ಲ್ಯಾಂಡ್ಸ್ ಒಂದಕ್ಕೊಂದು ಸಂಪರ್ಕ ಹೊಂದಿರುವಂತ ಒಂದು ಅದ್ಭುತ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಇವು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯಕರವಾಗಿ ಈ ಕಾರ್ಯ ನಿರ್ವಹಿಸುತ್ತೆ.
1: ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಯಾಲೆನ್ಸ್ ತಪ್ಪುತ್ತೆ. ಈಗ ಬಹಳ ಸಹಜವಾಗಿ ನಮ್ಗೆ ಮೀಡಿಯಾಗಳು ಹಂಗೆ ಇದೆ, ಕೈಯಲ್ಲೆಲ್ಲ ಮೊಬೈಲ್ ಇದೆ, ಏನ್ ಬೇಕಾದ್ರೂ ಅಲ್ಲಿ ಹೋಗಿ ಸರ್ಚ್ ಮಾಡೋ, ಅದಕ್ಕೆ ತಾವೇ ನನಗೂ ಡೌಟ್ ಇದೆ ಏನಂತಂದ್ರೆ, ಇಷ್ಟೆಲ್ಲ ಇರೋವಾಗ್ಲೂ ಈ ಮನೆ ಮದ್ದಿಂದ ಈ ಹಾರ್ಮೋನ್ಗಳನ್ನು ಸರಿ ಮಾಡ್ಕೋಬಹುದು? ಯಾಕಂದ್ರೆ ನೀವೆಲ್ಲಾದ್ರೂ ನೋಡಿ, ನೀವು ಈ ಸೊಪ್ಪು ತಿನ್ನಿ ಈ ಹಾರ್ಮೋನ್ ಸರಿ ಹೋಗುತ್ತೆ, ಈ ಕಾಳು ತಿನ್ನಿ ಇದು ಸರಿ ಹೋಗುತ್ತೆ, ನಿಜನಾ?
0: ಸೊ ಏನಂತಂದ್ರೆ, ಇವಾಗ ಹರ್ಬಲ್ ಸಪ್ಲಿಮೆಂಟ್ಸ್, ನ್ಯಾಚುರೋಪತಿ ಮೆಡಿಸಿನ್ಸ್ ಇವೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಬಟ್ ಏನಂತಂದ್ರೆ, ಇದು ಕೂಡ ಹಾರ್ಮೋನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗೆ ವೈದ್ಯರು ಸುಮಾರು ಸತಿ ಸ್ಟಿರಾಯ್ಡ್ಸ್ ಅಥವಾ ಓಪಿಯಾಯ್ಡ್ ಅಂತ ಪೇನ್ ಮೆಡಿಸಿನ್ಸ್ ಎಲ್ಲ ಕೊಡೋದ್ರ ಜೊತೆ ಕೂಡ ಇದು ಕೂಡ ಹಾರ್ಮೋನ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈ ಸ್ಟಿರಾಯ್ಡ್ಸ್ ತಗೊಂಡಾಗ ನಮ್ಮ ದೇಹದಲ್ಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಹೊರಗಡೆಯಿಂದ ಸೇವಿಸಿದಾಗ.
1: ಯಾವ ಹಾರ್ಮೋನ್?
0: ಕಾರ್ಟಿಸೋಲ್ ಅನ್ನೋದು ತುಂಬಾ ಮುಖ್ಯ ಹಾರ್ಮೋನ್. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಸೊ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆದಾಗ ನಾನು ಹೇಳಿದ್ನಲ್ಲ, ಸೊ ಅಕಸ್ಮಾತ್ ನಮ್ಗೇನಾದ್ರು ಸ್ಟ್ರೆಸ್ ಇದ್ದಾಗ ಈ ಹಾರ್ಮೋನು ಜಾಸ್ತಿ ಆಗ್ಬೇಕು. ಸೊ ಹಾರ್ಮೋನ್ ಜಾಸ್ತಿ ಆಗ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಸೋಡಿಯಂ ಲೆವೆಲ್ ಎಲ್ಲ ಮೇಂಟೈನ್ ಮಾಡುತ್ತೆ ಈ ಹಾರ್ಮೋನು. ಸೊ ಈ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ, ನಾವು ಹೊರಗಡೆ ಮೆಡಿಸಿನ್ಸ್ ತಗೊಂಡು ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಈ ಸ್ಟ್ರೆಸ್ ರಿಲೇಟೆಡ್ ರೆಸ್ಪಾನ್ಸ್ ಇರಲ್ಲ. ಅವಾಗ ಪೇಷಂಟ್ಸ್ ಸಡನ್ ಆಗಿ ಏನಾದ್ರು ಇನ್ಫೆಕ್ಷನ್ ಬಂದ್ರೆ ಸಡನ್ ಆಗಿ ಬಿಪಿ ಕಮ್ಮಿ ಆಗ್ಬೋದು, ಐಸಿಯು ಅಡ್ಮಿಷನ್ ಬೇಕಾಗ ಸಾಧ್ಯತೆ ಇರುತ್ತೆ, ಲೋ ಶುಗರ್ ಆಗ್ಬೋದು, ಲೋ ಸೋಡಿಯಂ ಆಗ್ಬೋದು, ಇದೆಲ್ಲ ತುಂಬಾ ಎಮರ್ಜೆನ್ಸಿ ಕಂಡೀಷನ್. ಹಂಗಾಗಿ ಯೂಶಲಿ ನಾವು ಈ ಹರ್ಬಲ್ ಸಪ್ಲಿಮೆಂಟ್ಸ್ ಎಲ್ಲ ಯೂಶ್

0: ತರ ತಗೊಂಡು ಈ ಹಾರ್ಮೋನ್ ವ್ಯತ್ಯಾಸಗಳು ಆಗುತ್ತೆ ಅಂತ ಹೇಳ್ತಾರಲ್ಲ ನಿಜ?
1: ಎಸ್, ಜಿಮ್ ಸಪ್ಲಿಮೆಂಟ್ಸ್ ಎಸ್ಪೆಷಲಿ ಜಿಮ್ಮಿಗೆ ಹೋಗೋರಿಗೆ ಸುಮಾರು ಸತಿ ಪ್ರೋಟೀನ್ ಪೌಡರ್ಗಳ ಜೊತೆ ಟೆಸ್ಟೋಸ್ಟಿರಾನ್ ಅನ್ನ ಹಾರ್ಮೋನು ಕೂಡ ಕೊಡ್ತಾರೆ. ಸೊ ಈ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ಮೂಲಕನೂ ತಗೊಂಬಹುದು, ಪ್ಲಸ್ ಇಂಜೆಕ್ಷನ್ ಮೂಲಕನೂ ತಗೊಂಬಹುದು. ಸುಮಾರು ಸತಿ ಜಿಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಕೂಡ ಕೊಡ್ತಾರೆ. ಸೊ ಈ ತರ ಕೊಡೋದ್ರಿಂದ ಹೊರಗಡೆಯಿಂದ ನಾವು ಹಾರ್ಮೋನ್ಸ್ ಅತಿಯಾಗಿ ತಗೊಂಡಾಗ ನಮ್ಮ ದೇಹದ ಉತ್ಪತ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಉತ್ಪತ್ತಿ ಕಮ್ಮಿ ಆದಾಗ, ಟೆಸ್ಟೋಸ್ಟಿರಾನ್ ಕಮ್ಮಿ ಆದಾಗ ಇನ್ಫರ್ಟಿಲಿಟಿ ಇಶ್ಯೂಸ್, ಸ್ಪರ್ಮ್ ಪ್ರೊಡಕ್ಷನ್ ಇವೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬಹುದು, ಬಿಪಿ ಜಾಸ್ತಿ ಆಗ ಸಾಧ್ಯತೆ, ಹಿಮೋಗ್ಲೋಬಿನ್ ತೀರಾ ಜಾಸ್ತಿ ಆಗಿ ಪಾಲಿಸೈಥಿಮಿಯಾ ಅಂತ ನಾವ್ ಹೇಳ್ತೀವಿ ಅದು ಆಗ್ಬಹುದು. ಅದರಿಂದ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್ಸ್, ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋದು ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಪ್ರೋಟೀನ್ ಹೌದು ಇಂಪಾರ್ಟೆಂಟ್ ನಮ್ಮ ದೇಹದಕ್ಕೆ, ಬಟ್ ಪ್ರೋಟೀನ್ ಜೊತೆ ಬೇರೆ ಜಿಮ್ ಸಪ್ಲಿಮೆಂಟ್ಸ್ ಅವೆಲ್ಲ ತಗೊಳ್ಳೋದನ್ನ ಯೂಶಲಿ ನಾವು ಎನ್ಕರೇಜ್ ಮಾಡಲ್ಲ.
0: ನಮ್ಮ ಇಡೀ ಬದುಕು ಮತ್ತು ನಮ್ಮ ಚಟುವಟಿಕೆಗಳು, ನಮ್ಮ ಸಂತೋಷ, ನಮ್ಮ ಖುಷಿ, ನಮ್ಮ ದುಃಖ ಇದೆಲ್ಲವೂ ಹಾರ್ಮೋನ್ಗಳ ಮೇಲೆ ನಿಂತಿದೆ, ಒಂದ್ ರೀತಿನಲ್ಲಿ ನಿಂತಿದೆ. ಎಲ್ಲವೂ ಅದ್ರ ಮೇಲೇನೆ ಅಂತಲ್ಲ, ಆದ್ರೆ ಅದ್ರ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡಕ್ ಆಗಲ್ಲ, ಅವಾಗ ವೈದ್ಯರನ್ನ ಕಾಣಲೇಬೇಕಾಗತ್ತೆ. ಈಗ ಒಂದು ಆತಂಕ ಏನಂತಂದ್ರೆ ಮೇಡಮ್, ಎಲ್ಲದಕ್ಕೂ ಹಾರ್ಮೋನ್ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದ ಬೇರೆ ಬೇರೆ ತೊಂದರೆಗಳಾಗುತ್ತೆ ಅಂತ ಹೇಳ್ತಾರೆ, ಅದು ಸತ್ಯನಾ?
1: ಸೊ ಅಂದ್ರೆ ಯಾವ ಹಾರ್ಮೋನ್ ತಗೊಂತ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದ್ನಲ್ಲ, ಇವಾಗ ಸ್ಟಿರಾಯ್ಡ್ ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಕಾರ್ಟಿಸೋಲ್ ಉತ್ಪತ್ತಿ ಕಮ್ಮಿ ಆಗ್ಬಹುದು. ಟೆಸ್ಟೋಸ್ಟಿರಾನ್ ತಗೊಂಡ್ರೆ ನಮ್ಮ ದೇಹದಲ್ಲಿನ ಟೆಸ್ಟೋಸ್ಟಿರಾನ್ ಕಮ್ಮಿ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವ್ದು ಕಮ್ಮಿ ಇರುತ್ತೋ ನಮ್ಮ ದೇಹದಲ್ಲಿ, ಇವಾಗ ಹೈಪೋಥೈರಾಯ್ಡಿಸಮ್ ಅಂತ ನಾವ್ ಹೇಳ್ತೀವಿ, ಹೈಪೋಥೈರಾಯ್ಡಿಸಮ್ ಅಂದ್ರೆ ಥೈರಾಯ್ಡ್ ಗ್ರಂಥಿ ಕೆಲಸ ಕಮ್ಮಿ ಆಗಿರುತ್ತೆ, ಅವಾಗ ನಾವು ಹೊರಗಡೆಯಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೇಬೇಕಾಗುತ್ತೆ ನಮ್ಮ ನಾರ್ಮಲ್ ಮೆಟಬಾಲಿಸಮ್ ನ ಮೇಂಟೈನ್ ಮಾಡೋದಕ್ಕೆ. ಇದನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡಾಗ ಏನು ತೊಂದರೆ ಆಗಲ್ಲ. ಸೊ ಇವಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಆಗಿರುತ್ತೆ, ಸೊ ಟೈಪ್ ಒನ್ ಡಯಾಬಿಟೀಸ್ ಇರೋರಿಗೆ, ಸೊ ಅವಾಗ ನಾವು ಹೊರಗಡೆಯಿಂದ ಇನ್ಸುಲಿನ್ ಕೊಡ್ಲೇಬೇಕಾಗುತ್ತೆ. ಸೊ ಮೇಜರ್ ತೊಂದರೆಗಳು ಆಗಲ್ಲ, ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ, ವೈದ್ಯರ ಸಲಹೆ ತಗೊಂಡಾಗ ಇದರಿಂದ ಯೂಶಲಿ ಏನು ಪ್ರಾಬ್ಲಮ್ಸ್ ಆಗಲ್ಲ. ಸೊ ಅತಿಯಾಗಿ ತಗೊಂಡಾಗ ಅದರದ್ದೇ ಆದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ.
0: ಈಗ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಥೈರಾಯ್ಡ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ, ಮತ್ ಇನ್ನೂ ಒಂದಿದೆ, ಅದು ಸತ್ಯನೋ ಮಿಥ್ಯನೋ ನೀವು ಹೇಳ್ಬೇಕು, ಒಂದ್ಸರ್ತಿ ಹಾರ್ಮೋನ್ ಮಾತ್ರೆಗಳನ್ನ ಆರಂಭ ಮಾಡಿದ್ರೆ ಜೀವನ ಪೂರ್ತಿ ತೆಗೆದುಕೊಳ್ಬೇಕು ಅನ್ನೋ ತರದ ಹೇಳ್ತಾರೆ, ಅದು ಹೇಗೆ?
1: ಸೊ ನಿಮ್ಗೆ ಗೊತ್ತಿರಂಗೆ 100% ಅಂತ ನಾವೇನು ಹೇಳಕ್ ಆಗಲ್ಲ ಮೆಡಿಸಿನ್ ಅಲ್ಲಿ. ಸೊ ನೀವ್ ಇವಾಗ ಮಾತ್ರೆ ಶುರು ಮಾಡಿದ್ರೆ 100% ಲೈಫ್ ಲಾಂಗ್ ತಗೊಳ್ಬೇಕು ಅನ್ನೋ ತರದ್ದು ನಾವ್ ಹೇಳಕ್ ಆಗಲ್ಲ. ದೇಹ ಆ ಟೈಮಲ್ಲಿ ಹೆಂಗೆ ಕೆಲಸ ಮಾಡುತ್ತೋ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಪ್ರಮಾಣ ಜಾಸ್ತಿ ಮಾಡ್ಬೇಕಾ, ಮಾತ್ರೆ ಪ್ರಮಾಣ ಕಡಿಮೆ ಮಾಡ್ಬೇಕಾ, ಅಥವಾ ಮಾತ್ರೆ ಸ್ಟಾಪ್ ಮಾಡ್ಬೇಕಾ ಅನ್ನೋದು ಆ ಟೈಮಲ್ಲಿ ಬಾಡಿ ಹೆಂಗೆ ಕೆಲಸ ಮಾಡುತ್ತೋ ಅದನ್ನ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಇವಾಗ ಶುಗರ್, ಅಕಸ್ಮಾತ್ ಶುಗರ್ ಇರೋರಿಗೆ ಒಂದೊಂದ್ಸತಿ ಶುಗರ್ ತೀರಾ ಜಾಸ್ತಿ ಇರುತ್ತೆ, ಅವಾಗ ನಾವು ಇನ್ಸುಲಿನ್ ಕೊಟ್ಟು ಶುಗರ್ ನ ಕಂಟ್ರೋಲ್ ಮಾಡ್ತೀವಿ. ಕಂಟ್ರೋಲಿಗೆ ಬಂದ್ಮೇಲೆ ದೇಹದ ಉತ್ಪತ್ತಿನ ಒಂದೊಂದ್ಸತಿ ಚೆನ್ನಾಗಾಗಕ್ ಶುರುವಾಗುತ್ತೆ, ಅವಾಗ ನಾವು ಇನ್ಸುಲಿನ್ ನ ಕಡಿಮೆ ಮಾಡಿಬಿಟ್ಟು ಸ್ಟಾಪ್ ಮಾಡೋ ಸಾಧ್ಯತೆನೂ ಇರುತ್ತೆ. ಸೊ ಒಂದ್ಸತಿ ತಗೊಂಡ್ರೆ ಲೈಫ್ ಲಾಂಗ್ ತಗೊಂಬೇಕು ಅನ್ನೋದು ಯೂಶಲಿ ತಪ್ಪ ಕಲ್ಪನೆ. ಸೊ ಥೈರಾಯ್ಡ್ ಅಷ್ಟೇ, ಒಂದೊಂದ್ಸತಿ ಅಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳೋದು. ಸೊ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋ ಇಮ್ಯೂನ್ ಕಾಯಿಲೆ, ಅದು ಆಂಟಿಬಾಡೀಸ್ ಥೈರಾಯ್ಡ್ ವಿರುದ್ಧ ಉತ್ಪತ್ತಿಯಾಗಿ ಥೈರಾಯ್ಡ್ ಗ್ರಂಥಿ ಕೆಲಸನ ಕಮ್ಮಿ ಮಾಡುತ್ತೆ. ಸೊ ಯೂಶಲಿ ಇದು ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಕಂಡೀಷನ್ ಅಂದ್ರೆ ಬೇಕಾಗುತ್ತೆ ಮಾತ್ರೆ ಥ್ರೂ ಔಟ್ ಲೈಫ್. ಬಟ್ ವೆರಿ ರೇರ್ಲಿ ಏನಾಗುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿನೂ ಕೂಡ ಒಂದೊಂದ್ಸತಿ ಚೆನ್ನಾಗಾಗ್ಬಹುದು, ಅಂದ್ರೆ ಅದು ತುಂಬಾ ರೇರ್. ಅದು ಬ್ಲಾಕಿಂಗ್ ಅಂಡ್ ಸ್ಟಿಮ್ಯುಲೇಟಿಂಗ್ ಆಂಟಿಬಾಡೀಸ್ ಅಂತ ನಾವ್ ಹೇಳ್ತೀವಿ, ಅದು ಸ್ವಿಚ್ ಓವರ್ ಟೈಪ್ ಎಲ್ಲ ಅವೆಲ್ಲ ಆಗೋದು ತುಂಬಾ ತುಂಬಾ ರೇರ್. ಸೊ ಹಂಗಾಗಿ ಡಾಕ್ಟರ್ ಸಲಹೆ ತಗೊಂಡು ಆ ಟೈಮಲ್ಲಿ ಹೇಗಿರುತ್ತೆ ಹಾರ್ಮೋನ್ ಲೆವೆಲ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಬಟ್ ಇವಾಗ ಇನ್ಸುಲಿನ್ ಲೈಫ್ ಲಾಂಗ್ ತಗೊಂಬೇಕು, ಟೈಪ್ ಟು ಡಯಾಬಿಟೀಸ್ ಇರೋರಿಗೆ ಅವೆಲ್ಲ ಅಂದ್ರೆ ಒಂದ್ಸತಿ ಶುರು ಮಾಡಿದ್ರೆ ಅವೆಲ್ಲ ತಪ್ಪ ಕಲ್ಪನೆ. ಸೊ ಇದೆಲ್ಲ ಡಯಾಬಿಟೀಸ್ ಡ್ಯೂರೇಷನ್ ಎಷ್ಟಿದೆ, ಅವ್ರ ಬಾಡಿ ಕಂಡೀಷನ್, ಕಿಡ್ನಿ ಪ್ರಾಬ್ಲಮ್ ಇದೆ, ಅದ್ರ ಮೇಲೆ ಎಲ್ಲ ಸುಮಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.
0: ಈಗ ಹಾರ್ಮೋನ್ ವ್ಯತ್ಯಯ ಆಗ್ಲೇಬಾರ್ದು, ವ್ಯತ್ಯಾಸ ಆಗ್ಬಾರ್ದು, ಅದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಅಂತಂದ್ರೆ, ಒಬ್ಬ ವ್ಯಕ್ತಿ ಹೇಗೆ ತನ್ನ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿಯನ್ನು ಹೇಗೆ ಇಟ್ಕೋಬೇಕು? ಯಾಕಂದ್ರೆ ನೀವೇ ಹೇಳಿದ್ರಿ, ಈಗ ಹೊರಗಡೆ ತಿನ್ನೋದ್ರಿಂದ ಗಾಳಿ ನೀರು ಇದೆಲ್ಲವೂ ನಮ್ಮ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಪ್ರಭಾವ ಬೀರಿಸ್ಕೊಳ್ಳಾರ್ದೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹಾರ್ಮೋನ್ ಉತ್ಪತ್ತಿ ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಶೈಲಿ ಹೇಗಿರ್ಬೇಕು?
1: ಸೊ ಈ ತರ

0: ಹಾರ್ಮೋನ್ಸ್ ತೊಂದ್ರೆ ಬರದೇ ಇರೋದಕ್ಕೆ ಎರಡು ಲೈಕ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಇವಾಗ ನಾವು ಏಜು, ಜೆನೆಟಿಕ್ಸ್, ಇವಾಗ ಪೊಲ್ಯೂಷನ್, ಇವೆಲ್ಲ ನಮ್ ಕೈಯಲ್ಲಿ ಇಲ್ಲದೆ ಇರೋಂಥದ್ದು ಇದು. ಸೊ ನಮ್ ಕೈಯಲ್ಲಿ ಏನಿರುತ್ತೆ ಅದನ್ನ ಡೆಫಿನೆಟ್ಲಿ ಮಾಡ್ಕೊಬಹುದು. ಲೈಕ್ ಹೆಲ್ದಿ ಡಯಟ್ ನ ಮೇಂಟೈನ್ ಮಾಡ್ಕೊಳ್ಳೋದು, ಸೊ ಜಾಸ್ತಿ ಪ್ರಿಸರ್ವೇಟಿವ್ಸ್, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡೋದು, ಸೊ ಅಲಾಂಗ್ ವಿತ್ ದಟ್ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ಎಕ್ಸಸೈಸ್ ಮಾಡೋದ್ರಿಂದ, ಸೊ ಇವೆಲ್ಲದ್ರಿಂದ ನಮ್ದು ಯೂಶಲಿ ಹಾರ್ಮೋನ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಬಹುದು. ಬಟ್ ಸುಮಾರು ಸತಿ ಆಟೋಇಮ್ಯೂನ್ ಕಾಯಿಲೆ ಅಂತ ಎಲ್ಲ ಬಂದಾಗ ನಮ್ ಕೈಯಲ್ಲಿ ತುಂಬಾ ಇರಲ್ಲ, ಸೊ ನಮ್ ಜೀವನ ಶೈಲಿನಲ್ಲೂ ಕೂಡ ಇದು ತುಂಬಾ ಚೇಂಜ್ ಮಾಡ್ಕೊಳಕ್ ಆಗದೆ ಇರ್ಬೋದು. ಅವಾಗ ಹೆಲ್ಪ್ ಬೇಕಾಗುತ್ತೆ,
1: ಔಷಧಿಗಳು ಬೇಕಾಗುತ್ತೆ, ವೈದ್ಯರ ಸಲಹೆ. ಮತ್ತೆ ವೈದ್ಯರ ಸಲಹೆ ಏನೇ ಇದ್ರಲ್ಲಿ ಸುಮ್ನೆ ಆಟ ಆಡಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೂ ಸಹ ಕಷ್ಟ ಇದು ಅಲ್ವಾ. ವೈದ್ಯರು ಹೇಗೆ ಹೇಳ್ತಾರೋ ಹಾಗೆ ನಮ್ಮ ಜೀವನವನ್ನ ಅಥವಾ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ಕಾಯಿಲೆಗಳಿಂದ ಸ್ವಲ್ಪ ಮೇಂಟೈನ್ ಮಾಡಬಹುದು ಅಥವಾ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ತೀರಾ. ನೀವು ಹೇಳಿದ ಹಾಗೆ ಪ್ರತಿಯೊಂದು ಗ್ರಂಥಿ ಯಾವ್ಯಾವ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತೆ, ಯಾವ್ಯಾವ ಹಾರ್ಮೋನ್ ಏನೇನು ನಮ್ಮ ದೇಹದಲ್ಲಿ ಚಟುವಟಿಕೆಗಳಿಗೆ ಸಹಕಾರಿ ಆಗುತ್ತೆ ಅನ್ನೋದ್ರ ಕುರಿತಂಗೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಇದ್ರ ಬಗ್ಗೆ ಸೀರೀಸೇ ಮಾಡಬಹುದು, ಸರಣಿ ಕಾರ್ಯಕ್ರಮವೇ ಅಗತ್ಯ ಇದೆ ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ ಮೇಡಮ್, ಧನ್ಯವಾದಗಳು. ಇದುವರೆಗೆ ಹಾರ್ಮೋನುಗಳು ನಮ್ಮ ದೇಹಕ್ಕೆ ಹೇಗೆ ಅವಶ್ಯಕವಾಗಿವೆ ಅನ್ನೋದ್ರ ಕುರಿತಂಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಮಸ್ಕಾರ.
0: ನಮಸ್ತೆ. ಥ್ಯಾಂಕ್ ಯು.
2: ಇದುವರೆಗೆ ಮಾನವನ ದೇಹದಲ್ಲಿನ ಹಾರ್ಮೋನ್ಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ಎಂಡೋಕ್ರೈನಾಲಜಿಸ್ಟ್ ಆಗಿರುವ ಹಾಸನದ ಡಾಕ್ಟರ್ ಗಾನವಿ ವೈಪಿ, ಇವರೊಂದಿಗೆ ಸುಜಾತ ಎಫ್ ತಳವಾರ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂತಹ ಶ್ರೀ ಬಿಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
3: ಸರ್ ನಮಸ್ತೆ. ಸರ್
2: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
3: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇಲ್ಲ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೂ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲೇ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು

0: ಬಿತ್ತನೆಗೆ ಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧ ಅಂದ್ರೆ ಇದು ಏನು ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ತುಂಬಾ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್, ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ ಅಲ್ಲಿ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದ್ರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ರೆಂಟ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೊಡೋದ್ರಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಉತ್ತನೆ ವಿಫಲ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75% ಗಿಂತ ಜಾಸ್ತಿ ಏನಾದ್ರು ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡಾ 100ರಲ್ಲಿ 75% ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ ಒಂದು ಅಧಿಸೂಚನೆ ಮಾಡುತ್ತೆ, ಇಂಥ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75% ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೋಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75% ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರ ಅಂತ ರೈತರಿಗೆಲ್ಲ ಶೇಕಡಾ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಸ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ ಕ್ಯಾಲಮಿಟಿ ಅಂತ ಅಂದ್ರೆ, ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಧ್ಯಂತರ ಬೆಳೆ ಬೆಳೆಯುವ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಂತರದಲ್ಲಿ ಏನಾಗುತ್ತೆ ಅಚಾನಕವಾಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು ಇಲ್ಲ ಮಳೆನೇ ಆಗದೆ ಇರ್ಬೋದು ಡ್ರೈ ಆಗ್ಬಿಡ್ಬೋದು, ಇಂತ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ ಇಲ್ಲ ಇಂತ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳು ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು ಸೊ ಅವ್ರಿಗೆ ಅಲ್ಲಿ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ ಕ್ಯಾಲಮಿಟಿ, ಈ ಲೋಕಲೈಸ್ ಕ್ಯಾಲಮಿಟಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗ್ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದ್ರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗಲಿಕ್ಕೆ ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಥ್ರೆಶಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರುವಂತ ಬೆಳೆಗಳು ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವು ಮಾಡಿದ ನಂತರ 7 ದಿನಗಳೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ ಹೌದು ಈ ಬೆಳೆ ಕಟಾವು ಮಾಡಿ ನಾವು ಒಣಗಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದೋ ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ ಅವ್ರ ಅರ್ಜಿ ಇನ್ಶೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ ಸೊ ಅದು ಇನ್ಶೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರು ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತ್ ಕಟ್ಬೇಕು ಅದು ಶೇಕಡಾ 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು ಶೇಕಡಾ 50 ಕೇಂದ್ರ ಸರ್ಕಾರ 50 ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತ

0: ಇರುವಂತಾರ ರೈತರು ಎಲ್ಲ ಪಾಲ್ಗೊಳ್ಬಹುದು, ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರಲ್ಲ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
1: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಶೂರೆನ್ಸ್ ಕಂಪನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ತೇ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಈ ಬೆಂಗಳೂರು ಕಡೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ, ಅವ್ರು ನೋಂದಾಯಿಂಗ್ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗುತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟ್ರು ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಸೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಸೂಟ್ ಐಡಿಲಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರೇ ಸೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
1: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವಿದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
5: ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲ್ಯಾಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ಧ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ಧ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲುತ್ರದ ಪಚಾತ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ದಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡು ಮೇಜಿನ ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ದಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ದದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಪ್ರತಾ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28ರಂದು ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ದಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ದ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು

ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, ಎಫ್ಐಸಿಸಿಐ, ಸಿಎಐಟಿ, ಸಿಐಐ ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ದಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಚುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಚುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ. ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕೂವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕೂವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ದ 3-0 ಗೋಲುಗಳಿಂದ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ದಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇನ್ನು ಮುಂದೆ ಬಂಧನ ಚಿತ್ರದ ಗೀತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ, ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ

0: ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು ಜೂನ್ 30ರಿಂದ ಜುಲೈ 2ರವರೆಗೆ 190,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 395,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 3,036 ಫಾರಂಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು ಕ್ಷೇತ್ರವಾರು ಸ್ಥಳಾಂತರ ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ, ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ, ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ, ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ.

ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು, ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು, ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕ್ಅಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು, ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರಿ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು, 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ದಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಭದ್ರಾವತಿ ಸಮಯ 2:41. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕುವೆಂಪು ರಚನೆಯ ಗೀತೆ ಹಾಡಿದ್ದಾರೆ ಕಸ್ತೂರಿ ಶಂಕರ್.

0: आकाशवाणी भद्रावती। ಕೇಳುಗರು, ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ದೇವಿ ಸಂಬಂಧಿತ ಚಿತ್ರಗೀತೆಗಳನ್ನು ಹಾಡಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704. ಹಲೋ ಹಲೋ,
1: ನಮಸ್ಕಾರ.
0: ಯಾರು ಮಾತಾಡ್ತಿರೋದು?
1: ಎಲ್ಲೇಗೌಡ್ರ,
0: ಇವತ್ತು ಶುಕ್ರವಾರ ದೇವಿ ಸಂಬಂಧಿತ ಒಂದು ಚಿತ್ರಗೀತೆನ ಹಾಡಿ ಹೇಳ್ರಿ. ಹ್ಮ್, ಭಕ್ತಿ ಆಧರಿಸಿದ ಚಿತ್ರಗೀತೆ.
1: ಹ್ಮ್,
0: ಭಕ್ತಿ ಆಧರಿಸಿರ್ಬೇಕದ್ರಲ್ಲಿ. ಚಿತ್ರಗೀತೆನ ಅದು?
1: ಇಲ್ಲ ಸರ್, ಭಕ್ತಿಗೀತೆ ಇಲ್ಲ ಸರ್.
0: ಭಕ್ತಿ ಗೀತೆನೆ ಚಿತ್ರಗೀತೆ ಆಗಿರ್ಬೇಕು ಅದು. ಒಂದೇ
1: ಚಿತ್ರಗೀತೆನಾ? ಗಣೇಶ ನಿನ್ನ ಮಹಿಮೆ ಅಪಾರ, ಗಣೇಶ.

0: ಸರಿ ಎಲ್ಲ ಕೊಡ್ರೆ, ಧನ್ಯವಾದ. ಕೇಳಿಕೊಡ್ರೆ ಕೇಳಿದ್ರೆ ಎಲ್ಲೇಗೌಡರು ಭಕ್ತಿ ಪ್ರಧಾನವಾದ್ದು ಅಂತಂದರೆ ದೇವಿಗೆ ಸಂಬಂಧಿಸಿದಂತಹ ಗೀತೆಗಳನ್ನು ಆಡ್ಬೋದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704. ಹಲೋ ಹಲೋ ಹಲೋ ಹೇಳಿ.
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಹಾಲಿಂಗಪ್ಪ ಜಾಲವಾದಿ.
0: ಮಹಾಲಿಂಗಪ್ಪ ಅವರೇ, ದೇವಿ ಸಂಬಂಧಿಸಿದ ಚಿತ್ರಗೀತೆಯನ್ನು ಹಾಡ್ಬೋದಾ ತಾವು?
1: ಪ್ರಯತ್ನ ಮಾಡ್ತೇನೆ ಸರ್. ಒಂದು ಗೀತೆ ಸರ್, ಹೊಸ ಇತಿಹಾಸ ಚಿತ್ರದಲ್ಲಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಇಷ್ಟೇ ಬರ್ತದೆ ಸರ್.
0: ಮುಂದಿಂದ ಹೇಳ್ಬೋದಾಗಿತ್ತು.
1: ಅದು ಎಕೋ ಆಗ್ತಾ ಇದೆ ನಂದೇ, ಅದು
0: ಈಗ ನೋಡಿ, ಈಗ ಸರಿ ಕೇಳಿಸ್ತಾ? ಈಗ ಹೇಳ್ತೀರಾ?
1: ಪ್ರಯತ್ನ ಮಾಡ್ತೀನಿ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಿನ್ನ ಸೇವೆಯಿಂದಲು ಅವರಮ್ಮ, ಶುಕ್ರವಾರವು ಪೂಜಾ ಸಮಯವು, ಶುಕ್ರವಾರವು ಪೂಜಾ ಸಮಯವು, ನೀ ಬರದೆ ಸುಖ ಶಾಂತಿ ಕಾಣೆವು, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ.
0: ಧನ್ಯವಾದಗಳು. ಧನ್ಯವಾದಗಳು ಮಹಾಲಿಂಗಪ್ಪರೇ. ಹಲೋ
2: ಹಲೋ
0: ಹಲೋ ಹೇಳಿ, ಯಾರು? ಹಲೋ,
2: ನಮಸ್ಕಾರ.
0: ನಮಸ್ಕಾರ,
2: ನಾನು ಆಶಾ ಪ್ರಕಾಶ್ ಕೋಲಾರದಿಂದ ಮಾತಾಡ್ತಾ ಇರೋದು.
0: ಹೇಳಿ ಆಶಾ ಪ್ರಕಾಶ್ ಅವರೇ, ಒಂದು ಭಕ್ತಿ ಪ್ರಧಾನವಾದ ಒಂದು ಗೀತೆಯನ್ನ ದೇವಿ ಸಂಬಂಧಿಸಿದ್ದು
2: ಹೇಳ
0: ಹೇಳಿ.
2: ಬಂದೆ ಬಂದೆ, ಒಂದ್ ಸೆಕೆಂಡ್ ಜಸ್ಟ್ ಕೊಡ್ತೀನಿ. ಬಾಗಿಲ ತೆರೆದಿರುವೆ,
0: ಆಶಾ ಪ್ರಕಾಶ್ ಅವ್ರದ್ದು ಕರೆ ಕಟ್ ಆಯ್ತು. ಹಲೋ
3: ಹಲೋ ಸರ್,
0: ನಮಸ್ಕಾರ. ಅಮ್ಮ ಯಾರು?
3: ನಾನು ಬೀನಾ ವಸಂತರಾವ್ ಬೆಂಗಳೂರಿಂದ.
0: ಹೇಳಿ ಬೀನಾ ಅವರೇ, ಒಂದು ಗೀತೆಯನ್ನ ಭಕ್ತಿ ಪ್ರಧಾನವಾದ್ದು.
3: ಗೊತ್ತಾಯ್ತು. ನೋಡಿ ಸ್ವಾಮಿ, ನಾವಿರೋದು ಹೀಗೆ, ಇದರಲ್ಲಿ ಒಂದು ಭಕ್ತಿ ಗೀತೆ ಮಾಡಿದ್ದಾರೆ ಭೀಮಸೇನ್ ಜೋಶಿ ಅವರು ಹಾಡಿರೋದು. ಭಾಗ್ಯ

ಕುತ ಸಜನ ಸಾಧು ಪೂಜೆಯ ವೇಳೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ವಿಠಲನ ರಾಣಿ ವಿಠಲನ ರಾಣಿ.

0: ಧನ್ಯವಾದ ಅಭಿನವ್ ಅವರೇ, ನಮಸ್ಕಾರ. ಹಲೋ
1: ಹಲೋ, ನಮಸ್ತೆ ಸರ್.

0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಶ್ಯಾಮ್ ಸುರೇಶ್ ಅಲ್ಲಪ್ಪ ಸರ್ಕಾರ್.
0: ಹ್ಞೂ, ಹೇಳಿ ಶ್ಯಾಮ್ ಸುರೇಶ್ ಅವರು. ತುಂಬ ದಿನ ಆಯ್ತು ನೀವು ಮಾತಾಡಿ ಅಲ್ಲ?
1: ಹ್ಞೂ ಸರ್, ಸ್ವಲ್ಪ ಅಂಗಡಿ ರಿಪೇರಿ ಮಾಡ್ತಾ ಇದ್ದೆ, ಹಾಗಾಗಿ ಮತ್ತೆ ಮಾಡಿದ್ದೀನಿ.
0: ಅಲ್ಲ, ನನ್ನ ಜೊತೆ ಮಾತಾಡಿ ತುಂಬ ದಿನ ಆಯ್ತು.
1: ಮಾಡಿಲ್ಲ ಸರ್.
0: ಹೇಳಿ ಶ್ಯಾಮ್ ಅವರೇ.
1: ಮನೆಯು ಬೆಳಗಲಿ, ನಮ್ಮ ಮನವು ಬೆಳಗಲಿ, ಶಾಂತಿಯ ಕೋರಲಿ, ನೆಮ್ಮದಿ ಮೂಡಲಿ, ನಮ್ಮೀ ಬಾಳಲಿ, ಮನೆಯು ಬೆಳಗಲಿ.
0: ಹಲೋ,
1: ಮುಂದುವರ್ಸ ಸರ್?
0: ಮುಂದುವರ್ಸಿ
1: ಸರ್.
0: ಎಷ್ಟನ ಬರೋದು ಅಥವಾ ಮುಂದಿದೆಯಾ ಹಾಡು?
1: ಮುಂದುವರಿಸಿ. ನನ್ನಿ ಬಾಳು ತಿರುಗಾಳಿಯಲಿ, ತಿಲುಕದ ಹಾಗೆ ಕಾಪಾಡು, ತಾಯಿಯ ಹಾಗೆ ನೀನು, ಮಕ್ಕಳು ಕೋರುವುದೇನು, ಭಕ್ತರನ್ನೆಲ್ಲ ಸ್ವೀಕರಿಸು, ಜಗದೀಶ್ವರಿ ಉದ್ಧರಿಸು, ಮನೆಯು ಬೆಳಗಲಿ, ನಮ್ಮ ಮನವು ಬೆಳಗಲಿ.
0: ಸರಿ ಶ್ಯಾಮ್ ಅವರೇ, ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ಹಲೋ ಹಲೋ
2: ಹಲೋ,
0: ನಮಸ್ತೆ. ಹೇಳಿ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಸರ್, ನಾವು ಬಿದ್ರೆಯಿಂದ ಗಾಯತ್ರಮ್ಮ ಅಂತ.
0: ಹೇಳಿ ಗಾಯತ್ರಮ್ಮ ಅವರೇ.
2: ಭಕ್ತಿಗೀತೆನಾ ಸರ್?
0: ಭಕ್ತಿಗೀತೆ ಚಿತ್ರಗೀತೆಯಲ್ಲಿರಬೇಕು.
2: ಹೌದ್ರಾ? ಹೇಳ್ತೀನಿ ಸರ್. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲನಾಥನ ಹೃದಯ ಕಮಲದಲ್ಲಿ ನಿಂದೋಳೆ, ಕಮಲ ನೀ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸು ದಯ ಮಾಡಿ ಸಮ್ಮ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ.

0: ಶಿವಾಯೇ ವರಲಕ್ಷ್ಮಿಯೇ ಹರಸು, ಚಿರವಾಗಿ ಬಂದಿಲ್ಲಿ ನೆಲಸು, ತಾಯೆ ವರ ಮಹಾಲಕ್ಷ್ಮಿಯೇ ಹರಸು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಗಾಯತ್ರಮ್ಮ ಅವರೇ, ಧನ್ಯವಾದ.
0: ಥ್ಯಾಂಕ್ ಯು.

0: ಹಲೋ
1: ಹಲೋ
0: ಹಲೋ, ನಮಸ್ಕಾರ, ಹೇಳಿ, ಯಾರು?
1: ನಾನು ಮಂಜುನಾಥ, ಲಕ್ಷ್ಮೀ ಸೇವೆ ಜನ್ನಪುರ.
0: ಮಂಜುನಾಥ್ ಅವರೇ, ಒಂದು ಗೀತೆಯನ್ನು ಹೇಳಿ, ಭಕ್ತಿ ಪ್ರಧಾನವಾದ್ದು.
1: ಭಕ್ತಿ ಗೀತೆನ?
0: ದೇವರು ಅಂದರೆ ಚಿತ್ರಗೀತೆ ಆಧರಿಸಿದ ಭಕ್ತಿ ಗೀತೆ.
1: ಹಾಂ, ಸರಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನದ ಶರಣ ಪವನ ಶರಣ, ಪನ್ನದ ಶರಣ ಪವನ ಶರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ.

0: ಲಕ್ಷ್ಮೀನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನದ ಶರಣ ಪವನ ಶರಣ ನಂಬಿದೆ ನಿನ್ನ. ಧನ್ಯವಾದ ಸರ್.
1: ಧನ್ಯವಾದಗಳು ಮಂಜುನಾಥ್ ಅವರೇ. ಹಲೋ
2: ಹಲೋ
1: ಹಲೋ ನಮಸ್ತೆ.
2: ನಮಸ್ಕಾರ, ಕೋಲಾರದಿಂದ ಮಾತಾಡ್ತಾ ಇರೋದು.
1: ಅವಾಗಲೇ ತಮ್ಮ ಕರೆ ಕಟ್ ಆಯ್ತು.
2: ಆಗಿತ್ತು, ಇವಾಗ ಸಿಕ್ತು ತಿರ್ಗಾ.
1: ಮಾತಾಡಿ, ಆಡಿ.

0: ನಮಸ್ಕಾರ.
1: ನಮಸ್ಕಾರ ಶೌರ್ಯ, ಧನ್ಯವಾದ. ಹಲೋ
2: ಹಲೋ
1: ಹಲೋ, ಹೇಳಿ ಯಾರು?
2: ಮೋನಿಕಾ
1: ಸರ್. ಹೇಳಿ ಮೋನಿಕಾ ಅವರೇ. ಭಕ್ತಿ ಪ್ರಧಾನವಾದ ಒಂದು ಚಿತ್ರಗೀತೆ ದೇವಿಗೆ ಸಂಬಂಧಪಟ್ಟಿದ್ದು.

0: மகள தெய்வா ஸ்ரீதேவி.
1: ಸರಿ ಮೋನಿಕಾ ಅವರೇ, ಧನ್ಯವಾದ. ಹಲೋ ಹಲೋ ಹಲೋ,
2: ನಮಸ್ಕಾರ.
1: ಯಾರು?
2: ಮಂಜುನಾಥ್.
1: ಹ್ಮ್, ಹೇಳಿ ಮಂಜುನಾಥ್ ಅವರೇ. ಒಂದು ಭಕ್ತಿ ಪ್ರಧಾನವಾದ ಒಂದು ಚಿತ್ರಗೀತೆಯನ್ನ.
2: ಸ್ವಾಮಿಯೇ ಶರಣಮ್ಮ ಅಯ್ಯಪ್ಪೋ, ಸ್ವಾಮಿಯೇ ಸ್ವಾಮಿಯೇ ಶರಣಮ್ಮ ಅಯ್ಯಪ್ಪೋ ಸ್ವಾಮಿಯೇ. ಅಷ್ಟೇ ಸರ್.
1: ಇದು ದೇವಿಗೆ ಸಂಬಂಧಪಟ್ಟಿದ್ದು ಹಾಡು ಹೇಳಬೇಕಾಗಿತ್ತು. ಸರಿ ಮಂಜುನಾಥ್ ಅವರು, ಟ್ರೈ ಮಾಡಿ. ಹಲೋ ಹಲೋ.

0: ಹಲೋ
1: ಹಲೋ ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಹಲೋ ಹೇಳಿ.
1: ಕೇಶವ್
0: ಹೇಳಿ. ಕೇಶವ್ ಅವರೇ,
1: ಇದು ಶ್ಲೋಕ ದೃಪದಲ್ಲಿ ಇದೆ, ಕವಿರತ್ನ ಕಾಳಿದಾಸ
0: ಹೇಳಿ. ಇದು ದೇವಿಗೆ ಸಂಬಂಧಪಟ್ಟಿದ್ದಲ್ಲ, ಹೇಳಿ.
1: ದೇವಿಗೆ ಸಂಬಂಧಪಟ್ಟಿದೆ, ಕವಿರತ್ನ ಕಾಳಿದಾಸ.
0: ಹೇಳಿ ಕೇಶವ್ ಅವರೇ.

ಕಾಮಕ್ರೋಧವನಳಿಸಿ ಕಾಪಾಡುತ್ತಾಯೇ, ಪ್ರೇಮ ಕರುಣೆಯ ಕಲಿಸಿ ಶಾಂತಿ

0: ಒಂದಾಗಿ ಕೂಗಲಿ ಕನ್ನಡ ಕನ್ನಡ, ಕನ್ನಡದ ಕುಲ ದೇವಿ ಕಾಪ ತಾಯೇ, ಮುನ್ನಡೆಯ ಕನ್ನಡದ ದಾರಿ ದೀವಿಗೆ ನೀಡೇ, ಕನ್ನಡದ ಕುಲ ದೇವಿ ಕಾಪಾಡು ಬಾ ತಾಯೇ. ಧನ್ಯವಾದಗಳು.
1: ಧನ್ಯವಾದಗಳು.

0: ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಹೇಳಿ ಲೀಲಾ ಅವ್ರೆ.
1: ಒಂದು ದಿನ ರಾತ್ರಿಯಲ್ಲಿ ಹೇಳಿದಾರ?
0: ಇಲ್ಲ.
1: ಒಂದು ದಿನ ರಾತ್ರಿಯಲ್ಲಿ ಕಂಡೇ ಕನಸೊಂದು, ಬಣ್ಣ ಬಣ್ಣದ ಬೆಳಕಳಿ ಕಂಡೆ ದೇವರೂಪವೊಂದು. ಒಂದು ದಿನ ರಾತ್ರಿಯಲ್ಲಿ ಕಂಡೇ ಕನಸೊಂದು, ಕಂಡೇ ಕನಸೊಂದು, ಹಾಲು ಹುಣ್ಣಿಮೆ ಹೋಲುವ ಮಗವು, ನೈದಿನೋಲುವ ಕಣ್ಣು, ಹಾಲು ಹುಣ್ಣಿಮೆ ಹೋಲುವ ಮಗವು, ನೈದಿನೋಲುವ ಕಣ್ಣು, ಕಮಲ ಜಲಕ್ಕೆ ರತ್ನದ ಕಂಕಣ, ನಗುವೆ ಅವಳ ಆಭರಣ. ಒಂದು ದಿನ ರಾತ್ರಿಯಲ್ಲಿ ಕಂಡೇ ಕನಸೊಂದು, ಕಂಡೇ ಕನಸೊಂದು, ಬಳಿಯಲ್ಲಿ ಹೋಗಿ ನಮಿಸುತ್ತ ತಂಗಿ ನೀನಾರೆಂದಕ್ಕೆ ಹೇಳಿದೆ, ಬಳಿಯಲ್ಲಿ ಹೋಗಿ ನಮಿಸುತ್ತ ತಾಯಿ ಹೇಳಿದೆ, ಮುದ್ದಿಸಿ ಪ್ರೇಮದಲ್ಲಿ ನೋಡಿದಳು ನಾನೇ ಶಾರದೆ, ಶಾರದೆ, ಶಾರದೆ. ಒಂದು ದಿನ ರಾತ್ರಿಯಲ್ಲಿ ಕಂಡೇ ಕನಸೊಂದು, ಬಣ್ಣ ಬಣ್ಣದ ಬೆಳಕಲ್ಲಿ ಕಂಡೆ ದೇವಸ್ವರೂಪವೊಂದು. ಧನ್ಯವಾದಗಳು.
0: ಧನ್ಯವಾದಗಳು ಎಲ್ಲವರೇ. ಹಲೋ ಹಲೋ ನಮಸ್ತೆ, ಯಾರು?
2: ರೋಟರಿ ವಿಜಯಕುಮಾರ್ ಸರ್.
0: ಹೇಳಿ ವಿಜಯಕುಮಾರ್ ಅವರೇ. ಭಕ್ತಿ ಪ್ರಧಾನವಾದ ದೇವಿ ಸಂಬಂಧಿಸಿದ ಒಂದು ಹಾಡು, ದೇವಿ ಸಂಬಂಧಿಸಿದ ಒಂದು ಭಕ್ತಿ ಗೀತೆಯನ್ನು ಹಾಡು ಹೇಳಿ. ಚಿತ್ರಗೀತೆ
3: ಕಾಪಾಡಿ ಶ್ರೀ ಸತ್ಯ ಹೇಳ್ಬೋದಾ ಸರ್?
0: ಕೇಳಿದಾರಮ್ಮ ಅದು.
3: ವರವ ಕೊಡಿ ಚಾಮುಂಡಿ, ವರವ ಕೊಡಿ ತಿರುಗುಡ್ಡಿ ಬೇಡುವೆನು, ವರವ ಕೊಡಿ.
0: ಹೇಳಿ.
4: ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ, ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕಡೆಯುತ ಬಾರೆ, ಮನ ಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೇ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
0: ವಿಜಯಕುಮಾರ್ ಅವರೇ ಇದನ್ನು ಹೇಳಿದ್ರು ಒಬ್ರು, ಆದ್ರೂ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ. ಹಲೋ
2: ಸರ್, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಶಿವಮೊಗ್ಗದಿಂದ ಸರ್, ಸತೀಶ್.
0: ಹೇಳಿ ಸತೀಶ್ ಅವರೇ, ನಿಮ್ದೇ ಕೊನೆ ಕರೆ.
2: ಅಯ್ಯಪ್ಪ
0: ಹೇಳಿ
2: ಸರ್. ಇದು ಶಾರದೆ ದಯೆ ತೋರಿದೆ ಹಾಡ್ತೀನಿ ಸರ್.
0: ಹೇಳಿ.
4: ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ.

0: ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ
1: ಸರಿ ಸತೀಶ್ ಅವರೇ ಧನ್ಯವಾದ ಹಲೋ
2: ಹಲೋ
1: ಹಲೋ ಹೇಳಿ ಯಾರು
2: ಹಲೋ ಸರ್ ನಮಸ್ಕಾರ ನನ್ನ ಹೆಸರು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತೀರಾ ಸರ್
1: ಹೇಳಿ ಚಿಕ್ಕಪ್ಪ ಅವರೇ ಒಂದು ಭಕ್ತಿ ಪ್ರಧಾನವಾದ ದೇವಿ ಸಂಬಂಧಿಸಿದ ಒಂದು ಗೀತೆ
2: ಆಯ್ತು ಸರ್ ಹರ್ಷ ಶಾರದೆ
1: ಚಿಕ್ಕಪ್ಪ ಅವರೇ ಹಲೋ ಈಗ ಅದನ್ನೇ ಹಾಡಿ ಹೇಳಿ ನಿಲ್ಸಿದ್ರು ಸತೀಶ್ ಅವರು
2: ಹೌದಾ ಆಯ್ತು ಸರ್ ಇನ್ನೊಂದು ಬೇರೆ ಹಾಡ್ತೀನಿ ಶೃಂಗೇರಿ ಶಾರದೆ ಕೊಲ್ಲೂರ ಮೂಕಾಂಬೆ ಎಲ್ಲರ ಕಾಪಾಡು ನಮ್ಮೂರ ದೇವತೆ ಧನ್ಯವಾದಗಳು ಸರ್
1: ಸರಿ ಚಿಕ್ಕಪ್ಪ ಧನ್ಯವಾದ
2: ಓಕೆ ಓಕೆ

0: ಇದುವರೆಗೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಬಾಳು ಬೆಳಗಿತು ಚಿತ್ರದ ಗೀತೆ.
1: ಪ್ಲೀಸ್ ಚೆಕ್ ದಿ ನಂಬರ್ ಯು ಹ್ಯಾವ್ ಡಯಲ್ಡ್.

ನನ್ನ ತಾರುಣ್ಯ ಬೇಕಿಲ್ಲವೇ, ನನ್ನಂಥ ಗುಂಪಲ್ಲೂ ತರಲಾಗದೆ ಹೀಗೇಕೆ ಕಣ್ಣಲ್ಲೇ ನೀ ಕೊಲ್ಲುವೆ ತಾಮಸ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನ 101.4 FM ಹಾಗೂ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ನೀವು ಕೇಳ್ತಾ ಇದ್ದೀರಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳಿ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಮಲಯ ಮಾರುತ ಚಿತ್ರದ ಗೀತೆ, ಮುತ್ತುಸ್ವಾಮಿ ದೀಕ್ಷಿತ್ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಚಿತ್ರ ಹಾಗೂ ಸುರೇಶ್ ಪೀಟರ್ಸ್ ಅವರ ಸ್ವರಗಳಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಂಥವರು ಕೆ ಎಂ ಇಂದ್ರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಹುಡುಗ ಹುಡುಗಿ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ. ಗೀತೆಗೆ ದನಿಯಾಗಿದ್ದಾರೆ ಬೆನ್ನಿ ದಯಾಳ್, ರೀಟಾ ಹಾಗೂ ಕೃಷಿ. ಆತ್ಮೀಯ ಕೇಳುಗರೆ, ಈ ಗೀತೆ ಕೇಳಿದ ನಂತರಕ್ಕೆ ಮುಂದಿನ ಗೀತೆಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಅಥವಾ ಮುಂದಿನ ಗೀತೆಗಳಿಗೆ ಪ್ರಶ್ನೆಗಳು ಇರುತ್ತೆ. ಎಂದಿನಂತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9484517260 ಈ ಸಂಖ್ಯೆಗೆ. ಪ್ರಶ್ನೆ ಏನಪ್ಪ ಅಂತಂದರೆ ನಮ್ಮ ಗೀತೆಗಳಿಗೆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇರುತ್ತೆ ಅಲ್ವಾ. ಸೊ ನಮ್ಮ ಕೇಳುಗರು ಎಲ್ಲ ಈಗಾಗಲೇ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಯಾಕೆ ಸರ್ ಪ್ರಶ್ನೆಗಳು ಬರ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಸೊ ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ. ಅಲ್ಲಿವರೆಗೂ ಇದೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಹುಡುಗ ಹುಡುಗಿ ಚಿತ್ರದಿಂದ ಕವಿರಾಜ್ ಅವರ ಸಾಹಿತ್ಯ, ಧರ್ಮವಿಶ್ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆಗೆ ದನಿಯಾಗಿದ್ದಾರೆ ಬೆನ್ನಿ ದಯಾಳ್, ರೀಟಾ ಹಾಗೂ ಕೃಷಿ.

ಆತ್ಮೀಯರೇ, 101.4 FM ಹಾಗೂ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ನೀವು ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ನಾನು ನೆನಪಿಸಿದ್ದೆ ನಿಮಗೆ, ಈಗ ಮುಂದಿನ ಗೀತೆಗೆ ನಾನು ಪ್ರಶ್ನೆಯನ್ನು ಕೇಳ್ತೀನಿ ಅಂತ ಹೇಳಿ. ಹಾಗಾಗಿ ಸೊ ಈಗ ಪ್ರಶ್ನೆಗೆ ಎಲ್ಲರೂ ಕೂಡ ಕೇಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಿ ಅಂತ ಅಂದ್ಕೊಳ್ತಾ ಸೊ ಗೀತೆಯ ವಿವರ ಹೇಳ್ತೀನಿ. ವಿ ಮನೋಹರ್ ಅವರ ಗೀತೆ, ಅಂದರೆ ಸಾಹಿತ್ಯ ರಚನೆ ಮಾಡಿರತಕ್ಕಂಥವರು. ಈ ಗೀತೆಯ ಗಾಯನ ಹಾಗೂ ಸಂಗೀತ ಗುರುಕಿರಣ್ ಅವರದು. ಸೊ ಗೀತೆ ವಿವರ ಹೇಳಿದ್ದೀನಿ, ಸೊ ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ, ಮೊದಲನೇ ಪ್ರಶ್ನೆ ಅಲ್ವಾ. ಹಾಗಾಗಿ ಸಿಂಪಲ್ ಮತ್ತು ಸರಳವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಉತ್ತರ ಕೂಡ ಸರಳವಾಗಿ ನೀವು ಕಳಿಸ್ತೀರಿ, ಪಟ್ ಪಟ್ ಅಂತ ಹೇಳಿ ನಿಮ್ಮ ಸಂದೇಶಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9485712600. ಈ ಸಂಖ್ಯೆಗೆ ನಮ್ಮ ಕೇಳುಗರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ನಿಮ್ಮ ಸಂದೇಶ ಹೇಗಿರಲಿ, ಮೊದಲಿಗೆ ನಿಮ್ಮ ಹೆಸರಿರಲಿ, ನಂತರ ನಿಮ್ಮ ಊರಿರಲಿ, ಕಡೆಯಲ್ಲಿ ನಿಮ್ಮ ಸಂದೇಶದ ಕಡೆಯಲ್ಲಿ ನಿಮ್ಮ ಉತ್ತರ ಇರಲಿ, ನಾನು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ. ಇದೀಗ ಕೇಳಿ, ನೀವು ಕೇಳುವಂಥ ಗೀತೆ ವಿ ಮನೋಹರ್ ಅವರ ಸಾಹಿತ್ಯ, ಗಾಯನ ಹಾಗೂ ಸಂಗೀತ ಗುರುಕಿರಣ್ ಅವರದು. ಗೀತೆಯನ್ನು ಕೇಳಿಸ್ಕೊಂಡು ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಸೊ ನಿಮ್ಮ ಉತ್ತರಗಳು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿ.

ಓಕೆ ಕೇಳಿದ್ರೆ, ನಾವಿದೀಗ ಕೇಳಿದಂಥ ಗೀತೆ ಯಾವ ಚಿತ್ರದ್ದು ಅಂಥೇಳಿ ನಾನು ಪ್ರಶ್ನೆ ಕೇಳಿದ್ದೆ. ತಡ, ಉತ್ತರಗಳು ಸಾಲು ಸಾಲಾಗಿ ಬಂದು ನಿಂತಿದ್ದಾವೆ. ಉತ್ತರಗಳನ್ನು ತಗೊಳ್ಳೋಣ. ಮೊದಲನೇದಾಗಿ ಸಂಜಯ್ ನಮಸ್ತೆ, ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ ಶುಭ ಸಂಜೆ ಅಂಥೇಳಿ ಕಾರ್ಯಕ್ರಮದ ಪ್ರಶ್ನೆಯ ಉತ್ತರ ಕೂಡ ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮ್ತಿಯವರ ಉತ್ತರ ಕೂಡ ತಲುಪಿದೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ರೇಖಾ ಬೆಂಗಳೂರಿನಿಂದ, ಯಾರಿದು ಸಂದೇಶ ಹೆಸರು ಕಳಿಸಿಲ್ಲ, ಹಾಗಾಗಿ ಇವರ ಸಂಖ್ಯೆ ಕೊನೆಯಾಗ್ತಾ ಇದೆ 2969 2969. ತಮ್ಮ ಹೆಸರು ಕಳಿಸ್ಬೇಕಾಯ್ತಲ್ಲ ಮುಂದಿನ ಸಂದೇಶದಲ್ಲಿ. ಮೋನಿಕಾ ಅವರು ಹಾಸನಿಂದ ಸರಿಯಾದಂಥ ಉತ್ತರ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ವಿನಯ್ ಶಿವಮೊಗ್ಗ ಓಟಿ ರಸ್ತೆಯಿಂದ, ಕೆ ಪಿ ದಿನೇಶ್ ಭಟ್ ಮನೆಯವರು ಮಂಡಗದ್ದೆ ಹೋಬಳಿಯಿಂದ, ಎಸ್ ಸರಿಯಾದಂಥ ಉತ್ತರ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಎಸ್ ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಶುಭ ಸಂಜೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು, ಸುಬ್ರಹ್ಮಣ್ಯ ಜಯಂತ್ ಅವರು, ಓಕೆ ಸರಿಯಾದಂಥ ಉತ್ತರ. ಹಾಗೆಯೇ ಶುಭ ಸಂಜೆಯ ವಂದನೆಗಳು ಅಂಥೇಳಿ ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ ಉತ್ತರ ಕಳಿಸಿದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ, ಎಸ್ ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ತಮಗೂ ಕೂಡ. ಎಚ್ ಬಿ ಗುರುಮೂರ್ತಿ ಅವರು ಎನ್ ಆರ್ ಪುರದಿಂದ, ಓಕೆ ಎಸ್. ಮೊದಲನೇ ಪ್ರಶ್ನೆ ಆದರೂ ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕಳಿಸಿದಾರಲ್ಲಪ್ಪ, ವೆರಿ ಗುಡ್. ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಯಾರಿದು? ಫೈರೋಸ್ ಟೈಲರ್ ಶಿವಮೊಗ್ಗ. ಓಹೋಹೋಹೋ, ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟಿದಾರಲ್ಲ. ಇರಲಿ, ಅಡ್ಡಿ ಇಲ್ಲ, ಆದರೆ ಉತ್ತರ ಕಳಿಸೋ ಪ್ರಯತ್ನ ಮಾಡಿದಾರಲ್ಲ, ಅದು ಸಂತೋಷ. ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಸರ್. ಓಹೋ, ಈ ಥರದ್ದು ಒಂದು ಸಿನಿಮಾ ಇದೆ ಅಂತ ಗೊತ್ತೇ ಇರಲಿಲ್ಲ ನಮಗೆ. ಜಯಪುಟ್ಟಸ್ವಾಮಿ ಅವರು ಕಳಿಸಿರೋದು. ಮುರಳೀಧರ ಶಿವಮೊಗ್ಗದಿಂದ, ಓಕೆ ಸರಿಯಾದಂಥ ಉತ್ತರ. ಸಲ್ಮಾ ಟೀಚರ್ ಅವರ ಉತ್ತರ ಕೂಡ ತಲುಪ್ತು, ಎಸ್ ರೈಟ್. ಓಕೆ, ನಮ್ಮ ಉತ್ತರ ಆಗಿತ್ತು ಮತ್ತು ನೀವೆಲ್ಲ ಕಳಿಸಿದ್ದಂಥ ಉತ್ತರ ಆಗಿತ್ತು ಪಲ್ಲಕ್ಕಿ. ನೆನಪಿರಲಿ, ಚಿತ್ರದ ಪ್ರೇಮ್ ಅವರು ನಟಿಸಿದ್ದಂತಹ ಪಲ್ಲಕ್ಕಿ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಇನ್ನು ಕೆಲವರು ಅಂದರೆ ವಿಷಯ ಏನಂದರೆ, ಒಂದು ಕುತೂಹಲಕಾರಿ ಅಂತಂಥ ಉತ್ತರ ಯಾರ್ದು ಅಂತಂದರೆ, ಹಾಂ ಓಕೆ, ಈ ಹೆಸರೇನು ಬೇಡ, ಮಿಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಇಡೀ ಲಿಸ್ಟಲ್ಲಿ ನಾನು ಅದೊಂದು ವಿಶೇಷವಾದಂಥ ಹೆಸರನ್ನು ಗಮನಿಸಿದೆ. ಏನಂತಂದರೆ ಕೋಲಾಹಲ ಅಂತ ಗೀತೆ ಕೇಳಿಸ್ಕೊಂಡು ಹಾಗೆ ಬಹುಶಃ ಉತ್ತರ ಕಳಿಸಿರಬೇಕು. ತೊಂದರೆ ಇಲ್ಲ, ಉತ್ತರ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲರ ಉತ್ತರಗಳಿಗಾಗಿ ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಇದುವರೆಗೂ FM 101.4 ತರಂಗಾಂತರ ಹಾಗೂ ನಮ್ಮ ನಿಲಯದ ಅಂತರ್ಜಾಲ ಸೇವೆಯಲ್ಲಿ ನಿಲಯದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ತಾವು ಆಲಿಸಬಹುದು. ಇದೀಗ ಒಂದು ಪುಟ್ಟ ವಿರಾಮ ಇರುತ್ತೆ. 5:30 ಸರಿಯಾಗಿ ಮತ್ತೆ ಚಿತ್ರಗೀತೆಗಳನ್ನು ಮುಂದುವರಿಸ್ತೀವಿ. ಸೊ ಮುಂದಿನ ಮೊದಲನೇ ಗೀತೆಗೇ ಪ್ರಶ್ನೆ ಇರುತ್ತೆ ಅಂತ ಹೇಳಿ ಹೇಳ್ತಾ, ಇದೀಗ ಗಣೇಶ್ ಹಾಗೂ ಸಂಗಡಿಗರು ಹಾಡಿರುವಂಥ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯೊಂದಿಗೆ ಇದೊಂದು ಸಣ್ಣ ಪುಟ್ಟ ಒಂದು ವಿರಾಮವನ್ನು ತಗೊಂಡು ಬರ್ತಾ ಇದ್ದೀವಿ. ಇದೀಗ

ವೆಲ್ಕಮ್ ಬ್ಯಾಕ್. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನು ಕೇಳೋಣ. ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಹೇಮಂತ್ ಅವರು. ಇನ್ನೊಮ್ಮೆ ಗೀತೆಯ ವಿವರ. ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಅವರು. ಗೀತೆಯನ್ನು ಕೇಳಿಸ್ಕೊಳ್ಳಿ. ಗೀತೆ ಯಾವ ಚಿತ್ರದ್ದು ಅನ್ನೋದೇ ನನ್ನ ಎರಡನೇ ಪ್ರಶ್ನೆ ಕೂಡ. ಸೊ ಪ್ರಶ್ನೆಗೆ ಯಾರೆಲ್ಲ ಉತ್ತರ ಕಳಿಸ್ತೀರಿ ನೋಡೋಣ. ಅದಕ್ಕೂ ಮೊದಲು ಗೀತೆಯನ್ನು ಕೇಳ್ಕೊಂಡು ಬರೋಣ. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಈ ಸಂಖ್ಯೆಗೆ ಪ್ರಶ್ನೆ, ಈ ಗೀತೆ ಯಾವ ಚಿತ್ರದ್ದು ಅಂತ.

ಓಕೆ, ಒಂದು ಮಧುರವಾದಂಥ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಗೀತೆಗೆ ಪ್ರಶ್ನೆಯನ್ನು ಕೇಳಿದ್ದೆ, ಯಾವ ಚಿತ್ರದ್ದು ಅಂಥೇಳಿ ಪ್ರಶ್ನೆ ಕೇಳಿದ್ದೆ. ಓಕೆ, ಎಲ್ಲರ ಉತ್ತರ ಈಗಾಗಲೇ ಬಂದಿದೆ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಪ್ರಶಾಂತ್ ಆರ್ ಶೆಟ್ಟಾರ್ ಭದ್ರಾವತಿ, ಎಸ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ. ಬಟ್ ಉತ್ತರ ಎಲ್ಲರಿ ಪ್ರಶಾಂತ್ ಆರ್ ಶೆಟ್ಟಾರ್ ಅವರೇ. ಎಚ್ ಆರ್ ರುದ್ರಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಎಸ್ ಎಸ್ ಮುದಿಗೌಡ್ರ, ಇನಾಮ್ ಹೊಂಗಲ ಸವದತ್ತಿ ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಯಾರಿದು ಮುರಳೀಧರ ಶಿವಮೊಗ್ಗದಿಂದ, ಎಚ್ ಬಿ ಗುರುಮೂರ್ತಿ ಎನ್ ಆರ್ ಪುರದಿಂದ, ಹಾಗೆಯೇ ರೇಖಾ ಅವರು ಬೆಂಗಳೂರಿನಿಂದ, ಸುರೇಶ್ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಹಾಗೆಯೇ ಫೈರೋಸ್ ಟೈಲರ್ ಶಿವಮೊಗ್ಗದಿಂದ, ಎಸ್ ಸರಿಯಾದಂಥ ಉತ್ತರ. ಗೌರಮ್ಮ ಅವರು ಹಾವೇರಿಯಿಂದ, ಹಾಗೆಯೇ ಶುಭ ಸಂಜೆ ಸರ್ ಕಾಫಿ ಆಯ್ತಾ ಅಂಥೇಳಿ, ಫಣೀಂದ್ರ ಅವರು ವಿನೋಬಾನಗರ ಶಿವಮೊಗ್ಗದಿಂದ, ಎಸ್ ಶುಭ ಸಂಜೆ. ನಮ್ಮ ಹೊಸ ಕೇಳುಗರು ಅಂತ ಅನಿಸುತ್ತೆ ಅವರ ಸಂದೇಶ ನೋಡಿದರೆ. ಕಾರ್ಯಕ್ರಮಕ್ಕೆ ಹಾಗೆ ನಿಲಯಕ್ಕೆ ಸ್ವಾಗತ. ಮುಂದಿನ ಸಂದೇಶದಲ್ಲಿ ನಮ್ಮ ಉತ್ತರ ಅಂದರೆ ನಾವು ಕೇಳಿದಂತಹ ಪ್ರಶ್ನೆಯ ಉತ್ತರ ಕಡೆಯಲ್ಲಿರಲಿ ನಿಮ್ಮ ಸಂದೇಶದಲ್ಲಿ, ಓಕೆನಾ? ಹಾಗೆಯೇ ವಿನಯ್ ಅವರು ಶಿವಮೊಗ್ಗ ಓಟಿ ರಸ್ತೆಯಿಂದ ಸರಿಯಾದಂಥ ಉತ್ತರ. ಹಾಗೆಯೇ ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ ನಮಸ್ಕಾರಗಳು ತಮಗೂ ಕೂಡ, ಸರಿಯಾಗಿ ಇದೆ ಉತ್ತರ. ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಮಂಡಗದ್ದೆ ಹೋಬಳಿಯಿಂದ, ಆಮೇಲೆ ಮತ್ತಾರದು ಜ್ಯೋತಿನಿನಾ ಸಂತೋಷ್ ನ್ಯಾಮ್ತಿಯಿಂದ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಉತ್ತರ ಕಡೆಯಲ್ಲಿರಲಿ, ಅಂಪಣ್ಣ ನ್ಯಾಮ್ತಿಯವರ ಉತ್ತರ ಕೂಡ ತಲುಪಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ, ಜಯಪುಟ್ಟಸ್ವಾಮಿ ಕೆನಡಾದಿಂದ ಸರಿಯಾದಂಥ ಉತ್ತರ. ಹಾಗೆಯೇ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಚಂದ್ರಿಕಾ ಅವರು ನೇರಲ್ಗುಂಡಿಯಿಂದ, ಹಾಗೆಯೇ ಶುಭ ಸಂಜೆ ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ರೈಟ್, ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಎಸ್ ಸರಿಯಾದಂಥ ಉತ್ತರ. ಇನ್ನೊಂದು ಬಂತು, ಮುಸ್ಸಂಜೆ ಶುಭಾಶಯಗಳು, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ಉತ್ತರ ಕಳಿಸಿದ್ದಾರೆ. ಹುತ್ತ ಕಾಲೋನಿ ಭದ್ರಾವತಿ ಎಲ್ಲೇಗೌಡ ಅವರು, ಎಸ್ ಸರಿಯಾದಂಥ ಉತ್ತರ. ಓಕೆ ಓಕೆ, ಯಾರೆಲ್ಲ ಉತ್ತರ ಕಳಿಸಿದ್ದೀರಿ, ತಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಎಸ್, ನಮ್ಗೆ ಕೇಳಿದಂಥ ಪ್ರಶ್ನೆ ಅಥವಾ ನಮ್ಗೆ ಬೇಕಾದಂಥ ಉತ್ತರ ಆಗಿತ್ತು. ಉಪೇಂದ್ರ ಅವರ ಅಭಿನಯದ ಜನಪ್ರಿಯ ಚಿತ್ರ, ಸೂಪರ್ ಹಿಟ್ ಆದಂಥ ಚಿತ್ರ ರಕ್ತ ಕಣ್ಣೀರು, ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಹೊಂದಿದ್ದಂಥ ಚಿತ್ರ ಆಗಿತ್ತು. ಮತ್ತು ಈ ಗೀತೆ ಕೂಡ ಒಂದು ಫಿಲಾಸಫಿಯನ್ನು ಹೇಳೋ ಥರದ ಒಂದು ಗೀತೆ ಆಗಿತ್ತು. ಉಪೇಂದ್ರ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ, ಹಾಗೆಯೇ ಹೇಮಂತ್ ಅವರ ಗಾಯನದಲ್ಲಿ ಅದ್ಭುತವಾಗಿ ಮೂಡಿಬಂದಂಥ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಓಕೆ, ಗೀತೆಗೆ ಸಂಬಂಧಪಟ್ಟಂತೆ ಉತ್ತರ ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು. ಮುಂದಿನ ಗೀತೆಯನ್ನು ಕೇಳೋಣ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಒನ್ಸ್ ಅಗೇನ್ ಮೂರನೇ ಪ್ರಶ್ನೆಗೂ ಸೇಮ್ ಟೋನ್ ಅಥವಾ ಸೇಮ್ ಥರದ ಪ್ರಶ್ನೆ

ಕೇಳ್ತಾ ಇದ್ದೀನಿ. ಮೂರನೇ ಗೀತೆಗೂ ಅಂದರೆ ಬಟ್ ಈಸಿ ಇದೆ ಅಂತ ಹೇಳಿ ನಿಮಗೆ. ಸೊ ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ನನ್ನ ಪ್ರಶ್ನೆ. ಅಥವಾ ಇನ್ನೊಂದು ಆಪ್ಷನ್ ಕೊಡ್ಬೋದಾದರೆ, ಈ ಗೀತೆಯಲ್ಲಿ ಅಥವಾ ಈ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿರೋ ಯಾರು ಅಂತ ಹೇಳಿ. ಈಗ ಈಗ ಕೇಳುವಂಥ ಗೀತೆಯನ್ನು ಅಥವಾ ಗೀತೆಗೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಗೀತೆ ಯಾವ ಚಿತ್ರದ್ದು ಅಂತನಾದರೂ ಹೇಳ್ಬೋದು, ಅಥವಾ ಈ ಗೀತೆಯಲ್ಲಿ ಅಥವಾ ಚಿತ್ರದಲ್ಲಿ ಯಾರು ನಟಿಸಿದ್ದಾರೆ ನಾಯಕ ನಟ, ಅವರ ಹೆಸರನ್ನಾದರೂ ಕೂಡ ಕಳಿಸ್ಬೋದು. ಓಕೆನಾ? ಸೊ ಗೀತೆಯನ್ನು ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ನಮ್ಮ ಕೇಳುಗರಲ್ಲಿ ಮನವಿ, ಉತ್ತರ ನಿಮ್ಮ ಸಂದೇಶದಲ್ಲಿ ಮೊದಲಿಗೆ ಇರೋದು ಬೇಡ. ಮೊದಲಿಗೆ ನಿಮ್ಮ ಹೆಸರಿರಲಿ, ನಂತರ ನಿಮ್ಮ ಊರು, ಕಡೆಯಲ್ಲಿ ಸಂದೇಶದ ಕಡೆಯಲ್ಲಿ ನಿಮ್ಮ ಉತ್ತರ ಇರಲಿ ಅಂತ ಹೇಳ್ತಾ ನಿಮಗಾಗಿ ಇದೀಗ ಈ ಗೀತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಒಂದು ಮಧುರವಾದಂಥ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಗೀತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದೆ, ಇದು ಯಾವ ಚಿತ್ರದ್ದು ಅಥವಾ ಈ ಚಿತ್ರದಲ್ಲಿ ನಟಿಸಿರುವ ನಟ ಯಾರು ಅಂಥೇಳಿ ನಮ್ಮ ಕೇಳುಗರು ಬಹಳ ಬಹಳ ಬಹಳ ಸಂದೇಶಗಳನ್ನ ಬಹಳ ಬೇಗ ಕಳಿಸಿದ್ದಾರೆ. ಸೊ ಉತ್ತರಗಳನ್ನ ತೊಗೊಂಡ್ಬಿಡೋಣ ಅಲ್ವಾ, ತಡ ಮಾಡೋದು ಬೇಡ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಹಂಪಣ್ಣ ನ್ಯಾಮತಿ ಅವರ ಉತ್ತರ ಕೂಡ ತಲುಪಿದೆ. ಓಕೆ. ಹಾಗೆಯೇ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಹಾಗೆಯೇ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಹಾಗೆಯೇ ಎಸ್ ಎಸ್ ಮುದಿಗೌಡರ ಇನಾಮು ಹೊಂಗಲ ಸವದತ್ತಿಯಿಂದ, ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ದಾವಣಗೆರೆಯಿಂದ ಚಂದ್ರಿಕಾ ನಿರಲಗುಂಡಿ, ಹಾಗೆಯೇ ಯಾರಿದು ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ ಸರಿಯಾದಂಥ ಉತ್ತರ. ಓಕೆ. ಮೊದಲಿಗೆ ಯಾವಾಗಲೂ ಒಂದು ಸಲ ಕನ್ನಡದಲ್ಲಿ ಟೈಪ್ ಮಾಡಿದ್ದೀರಿ ಅಲ್ವಾ, ಸೊ ಇನ್ಮೇಲಿನ ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ. ಸಂತೋಷ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಎಸ್. ಹಾಗೆಯೇ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ, ಮತ್ತು ಯಾರಿದು ಪ್ರಮೀಳಾ ನವಿಲೆಗೇಟ್ ಚನ್ನರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ನಿಂದ. ಓಕೆ, ಸರಿಯಾದಂಥ ಉತ್ತರ. ಹಾಗೆಯೇ ವಿನೋ ವಿನಯ್ ಶಿವಮೊಗ್ಗದಿಂದ, ಹಾಗೆಯೇ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರ ಉತ್ತರ ಕೂಡ ತಲುಪಿದೆ. ಶಿವಮೊಗ್ಗದಿಂದ ಫೈರೋಸ್ ಟೈಲರ್ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ರೇಖಾ ಅವರು ಬೆಂಗಳೂರಿನಿಂದ, ಹಾಗೆಯೇ ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಜಯಪುಟ್ಟಸ್ವಾಮಿ ಕೆನಡಾಯಿಂದ ನಮಸ್ತೆ, ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಎಸ್. ಹಾಗೆಯೇ ಪ್ರಶಾಂತ್ ಆರ್ ಶೆಟ್ಟಾರ್ ಭದ್ರಾವತಿಯಿಂದ, ಎಸ್. ನಮ್ಮ ಹೆಸರು ಹೇಳಲಿಲ್ವಲ್ಲ, ಯಾರಿದು ಈಗ ಪ್ರಶ್ನೆ ಅಂದರೆ ಉತ್ತರನೇ ಈಗ ಬಂದಿದೆ ಅಲ್ವಾ. ಓಹೋ, ಕಳೆದ ಇಲ್ಲಲ್ಲ, ತಮ್ಮ ಸಂದೇಶ ಇದೀಗ ತಾನೇ ಬಂದಿದೆ, 5:45 ಬಂದಿದೆ ನಿಮ್ಮ ಸಂದೇಶ. ಯಾರಿದು ಪನ್ನಗಾಟಿ ಅನಂತಕುಮಾರ್ ಪದ್ಮಶ್ರೀಧರ್, ನಿಮ್ಮ ಸಂದೇಶ ಕೇವಲ ಇದೊಂದು ಮಾತ್ರ ಬಂದಿದೆ. ಓಕೆನಾ. ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪಯಿಂದ, ಹಾಗೆಯೇ ಮತ್ತೊಂದು ಉತ್ತರ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಫಣೀಂದ್ರ ವಿನೋಬಾನಗರ ಶಿವಮೊಗ್ಗದಿಂದ. ಓಹೋಕೆ. ಯಾರಿದು ಪಂಚಾಕ್ಷರಿ ಅವರು ಪುರ್ಲೆಯಿಂದ, ಗುಡ್ ಈವ್ನಿಂಗ್ ಸರ್. ಮೌನಿಕಾ ಅವರು ಹಾಸನದಿಂದ, ಮೌನಿಕಾ ಹಾಸನ್. ಓಕೆನಾ. ಎಸ್, ಎಲ್ಲರ ಉತ್ತರಗಳನ್ನ ಸಂದೇಶಗಳನ್ನ ತಗೊಂಡಿದ್ದೀನಿ. ಎಸ್, ಈ ಉತ್ತರ ಅಥವಾ ನಾವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಆಗಿತ್ತು ಶೃಂಗಾರ ಕಾವ್ಯ. ಶೃಂಗಾರ ಕಾವ್ಯ ಚಿತ್ರದ ಗೀತೆ ಆಗಿತ್ತು. ಈ ಗೀತೆ ಅಥವಾ ಈ ಚಿತ್ರದಲ್ಲಿ ನಟಿಸಿದ್ದಂಥವರು ರಘುವೀರ್ ಅವರು. ಬಹುತೇಕರು ಸಿನಿಮಾದ ಹೆಸರು ಕೂಡ, ಹಾಗೆಯೇ ಆ ನಟನ ಹೆಸರನ್ನು ಕೂಡ ಕಳಿಸಿದ್ದೀರಿ. ಓಕೆ, ಬಹುಶಃ ಸಮಯ ಆಗ್ತಾ ಬರ್ತಾ ಇದೆ, ಇನ್ನೊಂದು ಪ್ರಶ್ನೆ ಕೇಳಿ ಇನ್ನೊಂದು ಗೀತೆಯನ್ನು ಕೇಳಿಸ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಮುಂದಿನ ಗೀತೆಯನ್ನು ಕೇಳ್ಕೊಂಡು ಬರೋಣ, ತಡ ಮಾಡೋದು ಬೇಡ. ಯಾಕಂತಂದರೆ ನಮ್ಮ ಕೇಳುಗರ ಸಂದೇಶಗಳ ಪಟ್ಟಿ ಸಾಲು ಸಾಲು ಒಂದೊಂದು ಗೀತೆಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಹೆಸರು ಹೇಳಲಿಲ್ಲ, ನಮ್ಮ ಸಂದೇಶ ತಗೊಳ್ಳಿಲ್ಲ ಅಂಥೇಳಿ ನಮ್ಮ ಕೇಳುಗರು ಬೇಜಾರಾಗೋದು ಬೇಡ. ಹಾಗಾಗಿ ಬೇಗ ಹಾಡನ್ನು ಪ್ರಸಾರ ಮಾಡಿ ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಎಸ್ ನಾರಾಯಣ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಕುಮಾರ್ ಸಾನು. ಗೀತೆ ಚಂಡಾ ಚಿತ್ರದಿಂದ. ಸೊ ಚಂಡಾ ಚಿತ್ರ ಮತ್ತು ಗೀತೆ ಎಲ್ಲ ವಿವರ ನಾನೇ ಹೇಳಿದ್ದೀನಿ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ ಚಂಡಾ ಚಿತ್ರದಲ್ಲಿ ನಾಯಕ ಹಾಗೆ ನಾಯಕಿ ಯಾರು ಅಂಥೇಳಿ. ಕೊನೆಯ ಪ್ರಶ್ನೆ ಅಂತ ಕೂಡ ಮತ್ತೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಚಂಡಾ ಚಿತ್ರದಲ್ಲಿ ನಾಯಕ ಹಾಗೆ ನಾಯಕಿಯಾಗಿ ಯಾರು ಅಭಿನಯಿಸಿದ್ದಾರೆ? ಸೊ ನಮ್ಮ ಪ್ರಶ್ನೆ ಇದು. ನಿಮ್ಮ ಉತ್ತರಗಳು ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9

ಓಕೆ ಓಕೆ ಓಕೆ, ಚಂಡಾಚಿತ್ರದ ಒಂದು ಮಧುರವಾದಂಥ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಉತ್ತರಗಳನ್ನ ತಗೊಳ್ಳೋಣ ಅಲ್ವಾ? ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು.

ಹಾಗೆಯೇ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಹಾಗೆಯೇ ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ, ಮತ್ತು ಯಾರಿದು ಮೂಡಲ ವಿಠಲಾಪುರದಿಂದ ಪದ್ಮಾ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಧನ್ಯವಾದಗಳು, ತಮಗೂ ಕೂಡ ಧನ್ಯವಾದಗಳು ಉತ್ತರ ಕಳಿಸಿದ್ದಕ್ಕೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ, ಹಾಗೆಯೇ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಉತ್ತರ ಕೂಡ ತಲುಪಿದೆ ವಿದ್ಯಾನಗರ ಹರಿಹರದಿಂದ. ಓಕೆ, ಯಾರಿದು ಹೊಸಬರು ಇಂದು ಚಂದು ವಿನಯ್ ಮನೋರಮಣಿ ಹೊಸಮನೆ ಭದ್ರಾವತಿಯಿಂದ ಕಾರ್ಯಕ್ರಮಕ್ಕೆ ಹಾಗೆ ನಿಲಯಕ್ಕೆ ಸ್ವಾಗತ, ಕನ್ನಡದಲ್ಲಿ ಸಂದೇಶವನ್ನು ಕಳಿಸಿದ್ದೀರಿ ಅದು ಕೂಡ ಸಂತೋಷ. ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ, ಸಂದೇಶಗಳನ್ನ ಕಳಿಸ್ತಾ ಇರಿ ಅಂತ ಹೇಳಿ ಹೇಳ್ತಾ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮುರಳೀಧರ ಶಿವಮೊಗ್ಗದಿಂದ, ಹಾಗೆಯೇ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಫಣೀಂದ್ರ ವಿನೋಬಾನಗರ ಶಿವಮೊಗ್ಗದಿಂದ, ನಾಯಕಿ ಹೆಸರು ಗೊತ್ತಾಗ್ತಾ ಇಲ್ಲ ಇರಲಿ ಪರವಾಗಿಲ್ಲ, ನಾಯಕರ ಅವರ ಅಂದರೆ ಹೀರೋ ಹೆಸರು ಕಳಿಸಿದ್ದೀರಲ್ವಾ. ಎಸ್ ಎಸ್ ಮುದಿಗೌಡ್ರ ಇನಾಮ್ ಹೊಂಗಲ ಸವದತ್ತಿಯಿಂದ, ಎಸ್ ಸರಿಯಾದಂಥ ಉತ್ತರ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿ ಸರಿಯಾದಂಥ ಉತ್ತರ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನಿರಲಗುಂಡಿ ಇವರ ಉತ್ತರ ಕೂಡ ತಲುಪಿದೆ ಮೊಮ್ಮಗನ. ಓಕೆ, ಶುಭ ಹಾರೈಕೆಗಳು ಇದ್ದಾವೆ. ಓಕೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆಯೇ ರೇಖಾ ಅವರು ಬೆಂಗಳೂರಿನಿಂದ, ವಿನಯ್ ಶಿವಮೊಗ್ಗ ಓ ಟಿ ರಸ್ತೆಯಿಂದ ಉತ್ತರ ಓದಿದ್ದೆ ಅಂತ ಅಂದ್ಕೊಳ್ತೀನಿ. ಮತ್ತು ಹೆಚ್ ಪಿ ಗುರುಮೂರ್ತಿ ಅವರು ಎನ್ ಆರ್ ಪುರದಿಂದ, ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ, ಮಂಜುನಾಥ್ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು, ಎಸ್ ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ, ಎಸ್ ಸರಿಯಾದಂಥ ಉತ್ತರ. ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ. ಮತ್ತು ಯಾರಿದು ಪ್ರಮೀಳಾ ನಾಗರಾಜ್ ನವಿಲೆಗೇಟ್ ಚನ್ನರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ನಿಂದ, ಮಂಜುಳಾ ಜನಾರ್ಧನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ, ಹಾಗೆಯೇ ಮಂಜುನಾಥ್ ಅವರು ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹಾಗೆಯೇ ಸಲ್ಮಾ ಟೀಚರ್ ತರೀಕೆರೆಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ರಾಘವ ಮಣಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು. ಓಕೆ, ಸರಿಯಾದಂಥ ಉತ್ತರ, ಉತ್ತರ ಕಡೆಯಲ್ಲಿರಲಿ ಆಯ್ತಲ್ಲ. ಇನ್ನು ನೆಕ್ಸ್ಟ್, ನಮಸ್ತೆ ಸರ್, ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಂಥೇಳಿ ಭದ್ರಾವತಿಯಿಂದ ಎಲ್ಲೇಗೌಡ ಅವರು ಹುತ್ತ ಕಾಲೋನಿಯಿಂದ. ಮತ್ತು ಮನೀಷಾ ಆಶೀರ್ವಾದ್ ಲೇಡಿಸ್ ಟೈಲರ್ ಶಿವಮೊಗ್ಗ, ಎಸ್ ಸರಿಯಾದಂಥ ಉತ್ತರ. ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ. ಓಕೆ, ತಮ್ಮ ಉತ್ತರ ಕೂಡ ಸರಿಯಾಗಿದೆ. ನಳಿನಿ ಸತೀಶ್ ಚಿತ್ರದುರ್ಗದಿಂದ ಸರಿಯಾದಂಥ ಉತ್ತರ. ಹಾಗೆಯೇ ಹಾಲಪ್ಪ ಸರ್ಕಲ್ನಿಂದ ಯಾರಿದು ಧನಲಕ್ಷ್ಮಿ ಯೋಗೇಶ್ ಅವರು ಭದ್ರಾವತಿ, ಸರಿಯಾದಂಥ ಉತ್ತರ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ತಮ್ಮ ಉತ್ತರ ಕೂಡ ಸರಿಯಾಗಿದೆ. ಶುಭ ಸಂಜೆ. ವೈ ಕೆ ರವಿಕುಮಾರ್ ತರೀಕೆರೆಯಿಂದ ಉತ್ತರಯಲ್ಲಿ ನಮ್ಮ ಸಂದೇಶ ಓದಿದ್ದೇವೆ, ಹೆಸರು ಹೇಳಿದ್ದೀವಿ ಕೇಳಿಸ್ಕೊಂಡಿಲ್ಲ. ಮಾದಪ್ಪ ಹಾಗೂ ಕೆ ಕೃಷ್ಣ ಕೆ ಎಂ ಕಮಂಡಲಗುಂದಿ 5:52ಕ್ಕೆ ನಿಮ್ಮ ಸಂದೇಶ ತಲುಪಿದೆ, ನಾನು ಓದಿದ್ದೆ ಕೂಡ. ಓಕೆನಾ, ಹಾಗೆಯೇ ಎಸ್ ಸಲ್ಮಾ ಟೀಚರ್ ಅವರ ಉತ್ತರ ಕೂಡ ತಗೊಂಡಿದ್ದೀವಲ್ವಾ. ಯಾರದ್ದಾದರೂ ಉತ್ತರ ಬಿಟ್ಟಿದ್ದೀವಾ, ಸಂದೇಶ ಬಿಟ್ಟಿದ್ದೀವಾ? ಇಲ್ಲ, ನಾವು ಸಂದೇಶಗಳನ್ನ ಓದಬೇಕು ಅಂತಲೇ ಕೂತಿದ್ದೀವಿ ಅಲ್ವಾ, ಅಲ್ಲದೆ ಪ್ರಶ್ನೆ ಕೇಳ್ತೀವ? ಓಕೆನಾ, ಯಾರ ಪ್ರಶ್ನೆ ಅಥವಾ ಯಾರ ಸಂದೇಶವನ್ನು ತಗೊಳ್ಳದೆ ಇರೋದಿಲ್ಲ. ಓಕೆ, ನಮ್ಮ ಪ್ರಶ್ನೆಗೆ ಉತ್ತರ ಆಗಿತ್ತು ದುನಿಯಾ ವಿಜಯ್ ಹಾಗೂ ಶುಭ ಪೂಂಜಾ ಅವರು, ಚಂಡಾ ಚಿತ್ರದಲ್ಲಿ ನಾಯಕ ಹಾಗೆ ನಾಯಕಿಯಾಗಿ ಅಭಿನಯಿಸಿದ್ದಂಥವರು ಅಲ್ವಾ, ಸರಿಯಾದಂಥ ಉತ್ತರ. ಬಹುತೇಕರು ಅಂತಂದರೆ ಆಲ್ಮೋಸ್ಟ್ 99% ಎಲ್ಲರ ಉತ್ತರ ಸರಿಯಾಗಿತ್ತು. ಓಕೆನಾ, ಓಕೆ, ತಮ್ಮೆಲ್ಲರ ಸಂದೇಶಗಳಿಗಾಗಿ ಉತ್ತರಗಳಿಗಾಗಿ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇರೋದು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ಕೆಳಗರೆ ಗಮನಿಸಿ, ಈ ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು ಇರುತ್ತವೆ, 8:00 ರಿಂದ 8:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೆ ಇದೇ ಥರ ಸಂದೇಶಗಳಿಗೆ ನಾನು ಅಂದರೆ ಪ್ರಶ್ನೆಗಳನ್ನ ಕೇಳ್ತಾ ನಿಮ್ಮ ಸಂದೇಶಗಳನ್ನ ತಗೊಳ್ತೀನಿ ಅಂತ ಹೇಳ್ತಾ

0: ಈ ಸಂಜೆಯ 5-6 ಆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 6 ಗಂಟೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
0: ಸೇವಾ ಮಾಹಿತಿ. ಕೆಳಗರೆ ಗಮನಿಸಿ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಹಾಗೂ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2026-27 ಸಾಲಿನ ಮೆಟ್ರಿಕ್ ನಂತರದ ಬಾಲಕರ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಸಾಮಾನ್ಯ ಪದವಿ ಕೋರ್ಸಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಪ್ರವರ್ಗ 1 SC ಮತ್ತು ST ಸೇರಿದ ವಿದ್ಯಾರ್ಥಿಗಳ ಪೋಷಕರ ಆದಾಯವು ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಮೀರಿರಬಾರದು ಹಾಗೂ ಪ್ರವರ್ಗ 2A, 2B, 3A, 3B ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯವು 1 ಲಕ್ಷ ಮೀರಿರಬಾರದು. ಆಸಕ್ತರು ಅರ್ಜಿಯನ್ನು ಸಂಬಂಧಿಸಿದ ವೆಬ್ಸೈಟ್ನಲ್ಲಿ ಇದೇ ತಿಂಗಳ 20ರ ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಅಥವಾ ಸಂಪರ್ಕ ಸಂಖ್ಯೆ 8050770004 ಸಂಖ್ಯೆ ಮತ್ತೊಮ್ಮೆ 8050770004 ಈ ಸಂಖ್ಯೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸೇವಾ ಮಾಹಿತಿ ಕೇಳಿದಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆತ್ಮೀಯ ಕೇಳುಗರೇ, ನಿಲಯದಿಂದ ಪ್ರಸಾರವಾಗುವಂತಹ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಅವಲೋಕನ. ಇನ್ನು ಈ ಸಂಜೆ 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಲಿದ್ದು, ಈ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ ಈ ಕುರಿತು ವಿಷಯ ಪರಿಣಿತರಾದ ಶ್ರೀಮತಿ ಶೋಭಾ HB ಅವರು, ಜಂಟಿ ಕೃಷಿ ನಿರ್ದೇಶಕರು ಬೆಳೆ ವಿಮೆ ವಿಭಾಗ ಇವರು ಭಾಗವಹಿಸ್ತಾ ಇದ್ದಾರೆ. ರೈತರು ತಾವು ಕರೆಯನ್ನು ಮಾಡಿ ತಮ್ಮ ಪ್ರಶ್ನೆಗಳನ್ನು, ತಮ್ಮ ಸಂದೇಹಗಳನ್ನು ಅವರಲ್ಲಿ ಕೇಳಿಕೊಳ್ಬಹುದು ಅಂತ ಹೇಳ್ತಾ, ಈ ರಾತ್ರಿ 7:45 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಕರೆಂಟ್ ಅಫೇರ್ಸ್, ಇನ್ನು ಈ ರಾತ್ರಿ 10:00 ನಮ್ಮ ನಿಲಯದಿಂದ ರೂಪಕ ಸಾಕ್ಷಾರ ವಿಜಯ, ರಚನೆ ಹಾರೋನಹಳ್ಳಿ ಸ್ವಾಮಿ, ನಿರ್ಮಾಣ MS ನಾಗೇಂದ್ರ. ಈ ರಾತ್ರಿ 10:30 ಸವಿನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು.

ಇನ್ನು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ಕರುಣಾಳು ಬಾಬೆಳಕ್ಕೆ ಡಾಕ್ಟರ್ ಗುರುರಾಜ್ ಕಾರ್ಜಗಿ ಅವರಿಂದ ಕಥನಗಳು, ಸಂಚಿಕೆ ಯಾದವರಾವ್ ಜೋಶಿ ಅವರ ಆತ್ಮಾಭಿಮಾನ. 6:40 ನಮ್ಮ ನಿಲಯದಿಂದ ನೇಗಿಲ ಮಿಡಿತ. ಈ ಕಾರ್ಯಕ್ರಮದಲ್ಲಿ ಇಂಡಿಯಾ ಕಾಫಿ ಆ್ಯಪ್ 2025 ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀ ಮಂಜುನಾಥ್ ಎಸ್.ಬಿ. ವಿಸ್ತರಣಾ ನಿರೀಕ್ಷಕರು ಕಾಫಿ ಮಂಡಳಿ ಹಿರಿಯ ಸಂಪರ್ಕಾಧಿಕಾರಿ ಕಚೇರಿ ಕೊಪ್ಪ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಈ ಕಾರ್ಯಕ್ರಮದಲ್ಲಿ ಗಾಬರಿಗೆ ಮದ್ದು, ಒತ್ತಡ ಜೀವನಕ್ಕೆ ಮಾರ್ಗ, ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ನಾಗರತ್ನ. 6:50 ಸುದ್ದಿ ಮಿಂಚು. 7:15 ಜಿಲ್ಲಾ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹೊದಿಗೆರೆ ಗ್ರಾಮದಲ್ಲಿರುವಂಥ ಶಹಜಿ ಭೋಸ್ಲೆ ಅವರ ಸಮಾಧಿ ಹಾಗೂ ಹರಿಹರೇಶ್ವರ ದೇವಾಲಯ ಉಕ್ಕಡಗಾತ್ರಿ, ಈ ಎರಡು ಸ್ಥಳಗಳ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಎಂಎನ್ ಸುಂದರ್ರಾಜ್. ಇನ್ನು ನಾಳೆ ಬೆಳಗ್ಗೆ 7:45 ಹಾಗೂ 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ, 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳ ಕಾರ್ಯಕ್ರಮ, ನಾಳೆ ಬೆಳಗ್ಗೆ 10:00 ಹಾಡು ಮಾತಾಡು, 11:00 ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಲಕ್ಕೋಡಿಕೋಟೆಯ ಶ್ರೀಮತಿ ಸರೋಜಮ್ಮ ಮತ್ತು ತಂಡದಿಂದ ಹೊನ್ನಮ್ಮನ ಪದ ಕೇಳುವಿರಿ. ಇನ್ನು ನಾಳೆ ಮಧ್ಯಾಹ್ನ 12:00

ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂ ಭಟ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಿದ್ದಾರೆ ಪಿಎಂ ಜಗದೀಶ್. ಇನ್ನು ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ ಈ ಕಾರ್ಯಕ್ರಮದಲ್ಲಿ ಮಣ್ಣು ಆರೋಗ್ಯ ಚೀಟಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಪ್ರಸನ್ನ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಭಾವಗೀತೆಗಳ ಕಾರ್ಯಕ್ರಮ, ನಾಳೆ ಮಧ್ಯಾಹ್ನ 3:01 ಚಾಟ್ ಶೋ, ನಾಳೆ ಸಂಜೆ 4:00 ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ, ನಾಳೆ ಸಂಜೆ 5:00 ಹಾಗೂ 5:30 ಚಿತ್ರಗೀತೆಗಳ ಕಾರ್ಯಕ್ರಮ, 6:00 ಸೇವಾ ಮಾಹಿತಿ, 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವಿಜ್ಞಾನದ ಮುನ್ನಡೆ.

ಇನ್ನು ನಾಳೆ ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳು ಈ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗಿನ ಸಂದರ್ಶನ ಇದರ ಎರಡನೇ ಭಾಗ ಪ್ರಸಾರವಾಗಲಿದ್ದು ಇವರನ್ನು ಸಂದರ್ಶಿಸಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇನ್ನು ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳ ಕಾರ್ಯಕ್ರಮ, 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ನಿಲಯದಿಂದ ಪ್ರಸಾರವಾಗುವಂಥ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:20 ಆಗುತ್ತಲಿದ್ದು ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: केनडा देशस्य टोरेंटो नगरे प्रवृत्ते द्वन्द्वे पुर्तगाल देशः अपि क्रोएशिया दलं 2-0 इत्यंकान्तरालेन पराजित्य राउंड ऑफ 16 चक्रे प्राप्तवान्। मंगलवासरे दलास नगरे राउंड ऑफ 16 चक्रे पुर्तगाल दलं स्पेन देशं सम्मुखी करिष्यति। इति वार्ताः।
1: आकाशवाणी अवलोकन। ಆಕಾಶವಾಣಿ ಅವಲೋಕನ ವಿಷಯ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ 9 ವರ್ಷಗಳ ಯಶಸ್ವಿ ಪಯಣ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಹರ್ಷಿತಾ ಟಿಎಲ್ 2017ರ ಜುಲೈ 1ರಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿಗೆ ಬಂದಿದ್ದು ಭಾರತದ ಆರ್ಥಿಕ ಇತಿಹಾಸದಲ್ಲೇ ಒಂದು ಐತಿಹಾಸಿಕ ಮೈಲುಗಲ್ಲಾಗಿದೆ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯೊಂದಿಗೆ ಜಾರಿಯಾದ ಈ ವ್ಯವಸ್ಥೆಯು ದೇಶದ ಪರೋಕ್ಷ ತೆರಿಗೆ ಪದ್ದತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿವಿಧ ಪರೋಕ್ಷ ತೆರಿಗೆಗಳು ಹಾಗೂ ಸೆಸ್ ಅಂದರೆ ಸುಂಕಗಳನ್ನು ತನ್ನೊಳಗೆ ವಿಲೀನಗೊಳಿಸುವ ಮೂಲಕ ಜಿಎಸ್ಟಿ ಇಡೀ ದೇಶವನ್ನು ಒಂದೇ ಮಾರುಕಟ್ಟೆಯನ್ನಾಗಿ ರೂಪಿಸಿದೆ ಜಿಎಸ್ಟಿ ಜಾರಿಗೆ ಬಂದು 9 ವರ್ಷಗಳು ಪೂರ್ಣಗೊಂಡಿರುವ ಈ ಸಂದರ್ಭದಲ್ಲಿ ನಿರಂತರ ಸುಧಾರಣೆ ಮತ್ತು ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ ಇದು ಕೇವಲ ತೆರಿಗೆ ಸುಧಾರಣೆಯಾಗಿರದೆ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ ಜಿಎಸ್ಟಿ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ತೆರಿಗೆಯ ಮೇಲೆ ತೆರಿಗೆ ವಿಧಿಸುವ ಪದ್ದತಿ ಅಸ್ತಿತ್ವದಲ್ಲಿತ್ತು ಇದರಿಂದಾಗಿ ಉದ್ಯಮಿಗಳಿಗೆ ಹೆಚ್ಚುವರಿ ವೆಚ್ಚ ಉಂಟಾಗುವುದರ ಜೊತೆಗೆ ಗ್ರಾಹಕರಿಗೂ ವಸ್ತುಗಳು ದುಬಾರಿಯಾಗುತ್ತಿದ್ದವು ಜಿಎಸ್ಟಿ ಈ ಸಮಸ್ಯೆಯನ್ನು ಗಣನೀಯವಾಗಿ ನಿವಾರಿಸಿದೆ ಇದು ಗ್ರಾಹಕರು ಸರಕು ಅಥವಾ ಸೇವೆಯನ್ನು ಅಂತಿಮವಾಗಿ ಬಳಸುವ ರಾಜ್ಯಕ್ಕೆ ತೆರಿಗೆ ಆದಾಯವನ್ನು ತಲುಪಿಸುವ ಗುರಿ ಆಧಾರಿತ ತೆರಿಗೆ ವ್ಯವಸ್ಥೆಯಾಗಿದೆ ಜಿಎಸ್ಟಿ ಮಂಡಳಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದು ಜಿಎಸ್ಟಿಎನ್ ಎಂಬ ಅತ್ಯಾಧುನಿಕ ಡಿಜಿಟಲ್ ವ್ಯವಸ್ಥೆಯು ಈ ಸಂಪೂರ್ಣ ತೆರಿಗೆ ವ್ಯವಸ್ಥೆಯ ಬೆನ್ನೆಲುಬಾಗಿದೆ ಈ ಹೊಸ ತೆರಿಗೆ ಪದ್ದತಿಯ ಯಶಸ್ಸು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ 2017ರಲ್ಲಿ ಸುಮಾರು 65.5 ಲಕ್ಷದಷ್ಟಿದ್ದ ತೆರಿಗೆದಾರರ ಸಂಖ್ಯೆ 2026ರ ಮೇ ವೇಳೆಗೆ ಸುಮಾರು 1.65 ಕೋಟಿಗೆ ಏರಿಕೆಯಾಗಿದೆ ಇದು ದೇಶದ ಆರ್ಥಿಕ ವ್ಯವಸ್ಥೆಯ ವಿಸ್ತರಣೆಗೆ ಸಾಕ್ಷಿಯಾಗಿದೆ ಜಿಎಸ್ಟಿ ಸಂಗ್ರಹವು ವರ್ಷದಿಂದ ವರ್ಷಕ್ಕೆ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗುತ್ತಿದೆ 2017-18ರಲ್ಲಿ ಸುಮಾರು 7.4 ಲಕ್ಷ ಕೋಟಿ ರೂಪಾಯಿ ಇದ್ದ ಒಟ್ಟು ತೆರಿಗೆ ಸಂಗ್ರಹವು 2025-26ರ ಹಣಕಾಸು ವರ್ಷದಲ್ಲಿ ಸುಮಾರು 22.27 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ 2026-27ರ ಹಣಕಾಸು ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿಯೇ ಸುಮಾರು 4.37 ಲಕ್ಷ ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ದೇಶದ ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಈ ಯಶಸ್ಸಿನ ಮುಂದಿನ ಹಂತವಾಗಿ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಹಲವು ಮಹತ್ವದ ಸುಧಾರಣೆಗಳನ್ನು ಅನುಮೋದಿಸಲಾಗಿದೆ 2025ರ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಈ ಕ್ರಮಗಳು ತೆರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಸರಳ ಹಾಗೂ ಜನಸ್ನೇಹಿಯನ್ನಾಗಿಸಿವೆ ತೆರಿಗೆ ದರಗಳನ್ನು ಪ್ರಮುಖವಾಗಿ ಶೇಕಡಾ 5 ಮತ್ತು ಶೇಕಡಾ 18ರ 2 ಮುಖ್ಯ ಸ್ಲಾಬ್ಗಳಾಗಿ ಮರು ರಚಿಸಲಾಗಿದ್ದು ಐಷಾರಾಮಿ ಹಾಗೂ ಆರೋಗ್ಯಕ್ಕೆ ಹಾನಿಕಾರಕ ವಸ್ತುಗಳ ಮೇಲೆ ಗರಿಷ್ಠ ಶೇಕಡಾ 40ರವರೆಗೆ ತೆರಿಗೆ ವಿಧಿಸಲಾಗುತ್ತಿದೆ ಜೀವರಕ್ಷಕ ಔಷಧಿಗಳು ಮತ್ತು ಕೆಲವು ಆರೋಗ್ಯ ವಿಮಾ ಸೇವೆಗಳ ಮೇಲಿನ ತೆರಿಗೆ ವಿನಾಯಿತಿಯಂತಹ ಕ್ರಮಗಳು ಸಾಮಾನ್ಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಉದ್ದೇಶ ಹೊಂದಿವೆ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಜಿಎಸ್ಟಿ ನೋಂದಣಿಯ ಮಿತಿಯನ್ನು ಸರಕು ಮತ್ತು ಸೇವೆಗಳ ಸ್ವರೂಪ ಹಾಗೂ ರಾಜ್ಯಗಳ ನಿಯಮಗಳಿಗೆ ಅನುಗುಣವಾಗಿ ಪರಿಷ್ಕರಿಸಲಾಗಿದೆ ಸಣ್ಣ ವ್ಯಾಪಾರಿಗಳಿಗೆ ಕಾಂಪೋಸಿಷನ್ ಯೋಜನೆ ಮುಂದುವರಿಸಲಾಗಿದ್ದು ಅರ್ಹ ಉದ್ಯಮಿಗಳು ಸರಳ ವಿಧಾನದಲ್ಲಿ ತೆರಿಗೆ ಪಾವತಿಸುವ ಅವಕಾಶವನ್ನು ಪಡೆಯುತ್ತಿದ್ದಾರೆ 5 ಕೋಟಿ ರೂಪಾಯಿವರೆಗೆ ವಾರ್ಷಿಕ ವಹಿವಾಟು ಹೊಂದಿರುವ ಅರ್ಹ ತೆರಿಗೆದಾರರಿಗೆ 3 ತಿಂಗಳಿಗೊಮ್ಮೆ ರಿಟರ್ನ್ ಸಲ್ಲಿಸುವ ಸೌಲಭ್ಯ ಕಲ್ಪಿಸಲಾಗಿದೆ ಯಾವುದೇ ವ್ಯವಹಾರ ನಡೆಯದ ತಿಂಗಳುಗಳಲ್ಲಿ ಉದ್ಯಮಗಳು ಎಸ್ಎಂಎಸ್ ಮೂಲಕವೇ ಶೂನ್ಯ ರಿಟರ್ನ್ ಸಲ್ಲಿಸುವ ವ್ಯವಸ್ಥೆಯು ಉದ್ಯಮಿಗಳ ಅನುಕೂಲಕ್ಕೆ ಕಾರಣವಾಗಿದೆ ಇಂದಿನ ಜಿಎಸ್ಟಿ ವ್ಯವಸ್ಥೆಯು ಸಂಪೂರ್ಣವಾಗಿ ತಂತ್ರಜ್ಞಾನ ಆಧಾರಿತವಾಗಿದೆ ಈ ಇನ್ವಾಯ್ಸಿಂಗ್ ದತ್ತಾಂಶ ವಿಶ್ಲೇಷಣೆ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ವ್ಯವಸ್ಥೆಗಳ ಮೂಲಕ ತೆರಿಗೆ ವಂಚನೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವ ಪ್ರಯತ್ನ ನಡೆದಿದೆ ಇದರಿಂದ ಪ್ರಾಮಾಣಿಕ ತೆರಿಗೆದಾರರಿಗೆ ತೆರಿಗೆ ಪ್ರಕ್ರಿಯೆ ಸುಲಭವಾಗಿದ್ದು ಶಂಕಾಸ್ಪದ ವ್ಯವಹಾರಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನೆರವಾಗುತ್ತದೆ

0: ಿದೆ. ಆರಂಭಿಕ ವರ್ಷಗಳಲ್ಲಿ ಉಂಟಾದ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಡ್ಡಿ ಮತ್ತು ದಂಡದ ಮನ್ನಾ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಪ್ರತಿ ವರ್ಷ ಆಚರಿಸಲಾಗುವ ಜಿಎಸ್ಟಿ ದಿನವು ಕೇವಲ ಒಂದು ತೆರಿಗೆ ವ್ಯವಸ್ಥೆಯ ಸಂಭ್ರಮವಾಗಿರದೆ ಅದು ದೇಶದ ತೆರಿಗೆ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸರಳ ಮತ್ತು ಪರಿಣಾಮಕಾರಿಯನ್ನಾಗಿ ರೂಪಿಸುವ ಸಂಕಲ್ಪದ ಸಂಕೇತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣವನ್ನು ನಿರ್ಮಿಸುತ್ತಾ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುತ್ತಾ ವಿಕಸಿತ ಭಾರತದ ನಿರ್ಮಾಣದತ್ತ ಜಿಎಸ್ಟಿ ತನ್ನ ಕೊಡುಗೆಯನ್ನು ಮುಂದುವರಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.
1: ಅವಲೋಕನ ಪ್ರಸಾರವಾಯಿತು.

ಸ್ಟುಡಿಯೋ ಸಮಯ ಸರಿಯಾಗಿ 6:35:40. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಕೆಳಗರೆ ಗಮನಿಸಿ, ನಾಳೆ ಬೆಳಗ್ಗೆ 7:15 ನಮ್ಮ ನಿಲಯದಿಂದ ಪ್ರಸಾರವಾಗುವಂಥ ಜಿಲ್ಲಾ ದರ್ಶನ ವಿಶೇಷ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಹೊದಿಗೆರೆ ಗ್ರಾಮದ ಶಹಜಿ ಭೋಸ್ಲೆ ಅವರ ಸಮಾಧಿ ಹಾಗೂ ಹರಿಹರೇಶ್ವರ ದೇವಾಲಯ ಉಕ್ಕಡಗಾತ್ರಿ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ MN ಸುಂದರ್ರಾಜ್. ಕೇಳಿ, ನಾಳೆ ಬೆಳಗ್ಗೆ 7:15 ಜಿಲ್ಲಾ ಪ್ರವಾಸಿ ತಾಣ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಈ ಎರಡು ಸ್ಥಳಗಳ ಮಾಹಿತಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:37 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಸಿಗುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ ಎರಡು ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ ಎರಡು ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
1: ವರದಿ ಕೊಡ್ತಿ ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದಕ್ಕಾಗಿ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಭದ್ರಾವತಿಯಿಂದಾರೆ, ಇನ್ನು ಬಹಳಷ್ಟು ಬರಬೇಕಾದ್ರು ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ ಇದನ್ನೇ ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು ಇದೆ ಆಗಸ್ಟ್ ವರೆಗೆ, ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು. ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
0: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ಸೂಪರ್ ಎಲ್ನಿನೋ 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೆ ನಾವು ಮೋಡ ಬಿತ್ತನೆಯನ್ನ ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹೇಳಬೇಕು.
0: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು.

0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಜುಲೈ 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ದಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬು ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ಕುಡಿಯುವ ನೀರಿನ ಸಮಸ್ಯೆ ಇಲ್ಲ.

0: ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ, ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ಬಿ. ಬೆಳೆ ವಿಮೆ ವಿಭಾಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ.
3: ನಮಸ್ಕಾರ ಎಲ್ಲ ಆತ್ಮೀಯ ಕೇಳುಗರಿಗೂ, ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ಇಲಾಖೆಯ 2ನೇ ಪ್ರಾಯೋಜಿತ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ 2ನೇ ಕಾರ್ಯಕ್ರಮ ಆಗಿದೆ ಇವತ್ತು. ರಾಜ್ಯ ಸರ್ಕಾರದ ಜಂಟಿ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶೋಭಾ ಎಚ್ ಬಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶೋಭಾ ಮೇಡಮ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್.
3: ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ವಿಭಾಗ, ಬೆಳೆ ವಿಮೆ ಯೋಜನೆ, ಇದು ನಮ್ಮ ಕಾರ್ಯಕ್ರಮದ ವಿಷಯ ಆಗಿರುತ್ತೆ. ಈ ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಗಳನ್ನು ತಾವು ಕೇಳ್ಬೋದಾಗಿದೆ. ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ನೆನಪು ಮಾಡಿಕೊಡ್ತೇವೆ, ನೋಟ್ ಮಾಡ್ಕೊಳ್ಳಿ. ಫೋನ್ ಸಂಖ್ಯೆ ಇರುತ್ತೇವೆ 2237 4888 2237 4888. ಇನ್ನೊಂದು ಫೋನ್ ಸಂಖ್ಯೆ 2237 4999 2237 4999. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯ ಅಧಿಕಾರಿಗಳಾದ ಹಿರಿಯ ಅಧಿಕಾರಿಯಾದ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ತಾವು ಬೆಳೆ ವಿಮೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಶ್ನೆಯನ್ನು ಕೇಳ್ಬೋದು. ಮೊದಲನೇದಾಗಿ ನಾನೇ ಒಂದು ಪ್ರಶ್ನೆಯನ್ನು ಮೇಡಮ್ ಅವರೇ ತಮಗೆ ಕೇಳ್ತೇನೆ. ಬೆಳೆ ವಿಮೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಯಾಕಂದರೆ ಈಗ ಬೆಳೆ ವಿಮೆ ಯಾಕೆ ಮಾಡಬೇಕು, ಬೆಳೆ ವಿಮೆ ಅಂದರೆ ಏನು, ಇದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ.
4: ಸರಿ ಸರ್. ಈಗ ಒಂದು ಬೆಳೆ ವಿಮೆ ಅಂತಂದರೆ ಬೇರೆ ಯಾವುದೋ ಒಂದು ವಿಮೆ ಕಟ್ಟದಂಗೆ ಇದನ್ನು ಅಷ್ಟೇ. ಒಂದು ಬೆಳೆ ನಷ್ಟ ಆದರೆ ಅವರಿಗೆ ರೈತರಿಗೆ ಆರ್ಥಿಕ ಒಂದು ಬೆಂಬಲ ಒದಗಿಸ್ಬೇಕು ಮತ್ತು ವಿಮಾ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಕೃಷಿ ಆದಾಯ ಸ್ಥಿರತೆ ಮಾಡಲಿಕ್ಕೋಸ್ಕರ ರೈತರಿಗೆ ಈ ಒಂದು ಬೆಳೆ ವಿಮೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ ಸರ್. ಇದನ್ನು ನಾವು 2016-17 ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೊಳಿಸಿದೀವಿ ಮತ್ತು ಇಲ್ಲಿವರೆಗೂ ಇವಾಗ್ಲೂ ಸಹ ರೈತರಿಗೆ ಇದು ಒಂದು ಸೌಲಭ್ಯ ಪಡ್ಕೊಳ್ಳಕ್ಕೆ ಅವಕಾಶ ಮಾಡಿದೀವಿ.
3: ಅಂದ್ರೆ ಈಗ ಬೆಳೆ ವಿಮೆ ಅಂದ ತಕ್ಷಣ ಈಗ ಬೆಳೆ ಮುಂದೆ ಇವ್ರು ಹಾಕಿದಂತ ಬೆಳೆ ಕೈಗೆ ಸಿಗದೆ ಇದ್ದಂಗ ಆದಾಗ, ಅಥವಾ ಇವ್ರ ನಿರೀಕ್ಷೆ ಪ್ರಮಾಣದ ಮಳೆ ಬರ್ದಿದ್ದಾಗ ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಯೋಜನೆಗಳು ರೈತರಿಗೆ ಸ್ವಲ್ಪ ಧೈರ್ಯ ತುಂಬುತ್ತವೆ, ಆಧಾರ ಕೊಡ್ತವೆ ಅಂತ.
4: ಸರಿ ಸರ್. ಹೌದು ಸರ್.
3: ಈಗ ಒಂದು ಕರೆ ಇದೆ ಬೆಳೆ ವಿಮೆ ಯೋಜನೆ ಕುರಿತು, ಯಾರೋ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್.
5: ನಮಸ್ಕಾರ.
3: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
5: ನಾನು ಸೀಮಾಪಟ್ಟಣ ತಾಲೂಕು ಅರಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ.
3: ಹೆಸರು?
5: ನಮ್ದು ಕಾವೇರಿ ಕಡಿಮೆ ಭಾಗ ಬರುತ್ತೆ ಸರ್. ನಾವು ಭತ್ತ ಇನ್ನೂ ಬಿತ್ತನೆ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮಲ್ಲಿ ಸರ್ಕಾರ ಆದೇಶ ಹೊರಡಿಸದೆ ಯಾವುದೇ ಬಿತ್ತನೆ ಮಾಡಬೇಡಿ ಅಂತ. ನಾವು ಬೆಳೆ ಮಾಡಿಸ್ಬೋದಾ?
3: ನಿಮ್ಮ ಹೆಸರು ಹೇಳಿಲ್ಲ.

0: ಹಲೋ, ಹಾ
1: ಹಲೋ,
0: ನಾ ಕೇಳಿ
1: ಸರ್. ನಾವು ಕಾವೇರಿ ಕಣಿವೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಇಂದ.

0: ಒಂದು 30ಕ್ಕಿಂತ ಹೆಚ್ಚು ಬೆಳೆಗಳಿಗೆ ಕರೆ ಕಟ್ಟಾಗಿದೆ.
1: ಅಲ್ಲಿ ಅವರು ಹೇಳಿದ್ದು ಕಾವೇರಿ ಕಣಿವೆಯಲ್ಲಿ ಅಲ್ಲಿ ಆದೇಶ ಮಾಡಿದರೆ ಭತ್ತ ಬೆಳಿಲೇಬಾರದು ಅಂತ ಮಾಡಿದರೆ ಅವರು ಕೇಳಿದ್ದು ಅದಕ್ಕೆ ವಿಮೆ ಕಟ್ಟಬಹುದಾ ಅಂತ. ಭತ್ತದ ಬೆಳೆ ಆದೇಶ ಆಗಿದ್ರೆ ಅಲ್ಲಿ ಅವ್ರಿಗೆ ಬೆಳೆಯಕ್ಕೆ ಆಗೋದಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರದೇಶದಲ್ಲಿ ಬೇರೆ ಯಾವ್ದಾದ್ರು ಬೆಳೆ ಅವರು ಬಿತ್ತನೆ ಮಾಡಿ ಕಡಿಮೆ ನೀರು ತಗೊಳ್ತಕ್ಕಂತ ಬೆಳೆ ಮಳೆ ಆಶ್ರಿತ ಬೆಳೆಯನ್ನ ಮಾಡ್ಕೊಂಡಿದ್ರೆ ಆ
0: ಬೆಳೆಗಳಿಗೆ
1: ಮಾಡ್ಕೊಳ್ಬಹುದು ಸರ್.
0: ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ.
2: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ.
2: ಹಲೋ ರೀ ಸರ್, ನಾವು ವಿಜಯಪುರ ಡಿಸ್ಟಿಕ್ ಇಂಡಿ ತಾಲೂಕು ಲಚ್ಚಾಣಿ ವಿಲೇಜಿನ ಭಾಗೀರಥಿ ಮಲ್ಲನಗೌಡ ಪಾಟೀಲ್ ಮಾತಾಡ್ತೀರಿ ಸರ್.
0: ಹೆಸರು ಹೇಳಿ ಮೇಡಮ್.
1: ಭಾಗೀರಥಿ.
0: ಕೇಳಿ ಪ್ರಶ್ನೆ ಕೇಳಿ
2: ಸರ್. ನಾವು ಈಗ ತೊಗರಿ ಬಿತ್ತೀವ್ರಿ ಸರ್, 4 ದಿನ ಆಗೈತ್ರಿ ಸರ್. ಅದಕ್ಕೆ ಬೆಳೆ ವಿಮೆ ಕಟ್ತೀವಿ ಸರ್. ಮುಂದ ಒಂದ್ ಫೂಟ್ ಅದ್ ಇದ್ದಾರೆ ಹಿಂಗ ನೆಟೆ ಹೋಯ್ತು ಮಾಡ್ತು ಅಂದ್ರೆ ಹಿಂಗ ಒಣಗ್ತಂದ್ರೆ ಬರ್ಲಿಲ್ಲ ಅಂದ್ರ ಅಂದ್ರೆ ಈಗ ಪಕ್ಕ ಹಕ್ಕಿನು ಆಗಿಲ್ರಿ, ಆದ್ರೂ ಬಿತ್ತೀವ್ರಿ ಸರ್ ನಾವು.
1: ನೀವು ಇನ್ಶೂರೆನ್ಸ್ ಕಟ್ಬಹುದು ಅಮ್ಮ ಭಾಗೀರಥಿ ಅವ್ರೆ. ನೀವು ಬೆಳೆ ಬಿತ್ತನೆ ಮಾಡಿದೀರಾ, ಮತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ, ಬೆಳೆ ನಿಮ್ಮ ಇದ್ರಲ್ಲಿ ಇದೆಯಾ ಅಂತ ಹೇಳಿ ಒಂದು GPS ಮಾಡ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆತರ ಮಾಡಿಸಿ ಆತರನು ಮಾಡಿಸ್ಬೇಕು. ಯಾಕೆಂದ್ರೆ ನಾವು ಬೆಳೆ ಬಿತ್ತಿದೀರಾ ಇಲ್ಲ ಅನ್ನೋದನ್ನ ನಾವು ಆ ಒಂದು ಬೆಳೆ ಸಮೀಕ್ಷೆ ಮಾಡಿರೋದಕ್ಕಂತ ಇದನ್ನ ನಾವು ಚೆಕ್ ಮಾಡ್ತೀವಿ. ಬೆಳೆ ವಿಮೆ ಕಟ್ಟಿರೋದು ತೊಗರಿ ಆಗಿದ್ರೆ ಅಲ್ಲಿ ಬೆಳೆ ವಿಮೆ ಬೆಳೆ ಇದೆಯಾ ಇಲ್ಲ ಆ ಸರ್ವೆ ನಂಬರ್ ಅಲ್ಲಿ ಅಂತ. ನೀವು ಬೆಳೆ ವಿಮೆ ಕಟ್ಟಿ ಮತ್ತೆ ಅದನ್ನ GPS ಕೂಡ ಮಾಡಿಸ್ಬೇಕು ಅಂದ್ರೆ ಬೆಳೆ
2: ಸಮೀಕ್ಷೆ. ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅದು ಮಳಿ ಬಂದು ಬಾಳ ಹಾಳಾಗಿತ್ರಿ ಸರ್ ಮೇಡಮ್ ಅವ್ರ.
1: ಹೇಳಿ ಹೇಳಿ.
2: ಅದ್ ಹಾಳಾದ ಕಂಪ್ಲೇಂಟ್ ಕೊಟ್ಟಿದೀವ್ರಿ, ಅವಾಗ ಏನದ 75% ಜೊತೆ ಬರ್ತಾರೆ ಮೇಡಮ್ ಅವ್ರ. ಅದ್ ಮುಂದೆ ಏನದ ಕಟಾವ್ ಬೇರೆಯವ್ರು ಹೊಸ ಬಂದಿತ್ತರಿ, ಅದ ಕಟಾವ್ ಮಾಡತಾರ್ರಿ. ಏನದ 42 ಅಂತ ಬರ್ಕೊಂಡ ಹೋಗ್ಯಾರತ್ರಿ ಪರ್ಸೆಂಟೇಜ್ ನುಕ್ಸಾನ್ ಅತ್ತೆ. ಮತ್ತ ಅದ್ರ ಪ್ರಕಾರನೇ ಹಾಕ್ಯಾರ ಯಾರಕೊಂಡ್ರಿ, ನಮ್ದು ಪೈಲೆ 29,000 ಬಂದಿತ್ರಿ, ಎರಡನೇ ಸಲ ಏನದ 39,000 ಬಂದ್ 36,000 ಬಂದ್ರಿ ಮೇಡಮ್.
1: ಒಟ್ಟು ನಿಮಗೆ ಬಂದಿದೆ ಬೆಳೆ ವಿಮೆ ಬಂದಿದೆ.
2: 75% ಬರ್ಲಿಲ್ರಿ ಮೇಡಮ್ ಅವ್ರ.
1: 75% ಬರ್ಲಿಲ್ಲ ಅಂತಂದ್ರೆ ಇದೇ ತರ ಅಂದ್ರೆ ಈಗೇನ್ ಅವ್ರು ಹೇಳ್ತಿರೋದು ಲೋಕಲೈಸ್ ಕ್ಯಾಲಾಮಿಟಿ ಅಂತ, ಅಂದು ವೈಯಕ್ತಿಕ ನಷ್ಟ ಆಗಿದೆ ಅಂತ. ಅದು ಆತರ ಅವ್ರಿಗೆ ಇಂಟಿಮೇಷನ್ಸ್ ತುಂಬಾ ಜಾಸ್ತಿ ಬಂದಾಗ ಏನಾಗುತ್ತೆ, ಆ ಒಂದು ಪ್ರದೇಶದಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲ ಕಡೆನು ಮಾಡಲ್ಲ, 10% ಮಾಡಿ ಅದೇ ಆತರ ಜಾಸ್ತಿ ಏನಾದ್ರೂ ಇಂಟಿಮೇಷನ್ಸ್ ಬಂದಾಗ ರ್ಯಾಂಡಮ್ ಆಗಿ ಮಾಡಿ ಅದು ಒಂದು ಆವರೇಜ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ತಾರೆ ಸರ್. ಸೊ ಹಾಗಾಗಿ ಅದು ಅದೇ ನೋಡ್ಕೊಂಡು ಹೋಗಿರ್ತಾರೆ, ಮತ್ತೆ ಕ್ರಮೇಣವಾಗಿ ಅವ್ರಿಗೆ ಜಾಸ್ತಿ ರಿಸೀವ್ ಆದಾಗ ಎಲ್ಲ ಕಡೆ ಹೋಗಿ ಮಾಡಿ ಒಂದು ಸರಾಸರಿ ಮಾಡಿ ಆಗಿರುತ್ತೆ ಇದು. ಅದು ಯಾವ್ದು ಅಂತ ನನಗೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ ವಿಮಾ ಘಟಕ ನಿಮ್ದು ನಿಮ್ದು ಯಾವ್ದಮ್ಮ ಇದು ಗ್ರಾಮ ಪಂಚಾಯತಿ?
2: ಲಕ್ಯಾಣ ಬರ್ತದ್ರಿ ನಮ್ದು, ಇಂಡಿ
0: ತಾಲೂಕು ಇಂಡಿ ತಾಲೂಕು
1: ಇಂಡಿ ತಾಲೂಕು ಲಕ್ಯಾಣ. ಇದು ನಾನು ಪರಿಶೀಲನೆ ಮಾಡ್ತೀನಿ. ಇಲ್ಲ ಓರಿಯಂಟಲ್ ಇಲ್ಲ, ನೀವು ಅಲ್ಲೇ ನೀವು ಎಲ್ಲಿ ಕಟ್ಟಿರ್ತೀರ ಅಲ್ಲಿ ಹೋದ್ರೆ ಯಾವ ಕಂಪನಿ ಅಂತ ಗೊತ್ತಾಗುತ್ತೆ. ವಿಜಯಪುರ
2: ಅಂದ್ರೆ ಇಲ್ಲಿ ಕೆನರಾ ಬ್ಯಾಂಕ್ ಆದ್ರೆ ತುಂಬಿಕೊಳ್ಳಲ್ರಿ ಮೇಡಮ್, ಗ್ರಾಮ ಒಂದಾಗೆ ತುಂಬತೀವ್ರಿ ನಾವು.
1: ಏ ತುಂಬಿಕೊಳ್ತಾರೆ ಎಲ್ಲ, ನಾವ್ ಅದೇ ಹೇಳಿದ್ದು. ನೀವು ಬೆಳೆ ಸಾಲ ಪಡೆದಿದ್ರೆ ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ
2: ಕೆನರಾ ಬ್ಯಾಂಕ್ ನ ಸಾಲ ಇಲ್ರಿ ಮೇಡಮ್ ಅವ್ರ.
1: ಅಲ್ಲ ಅಲ್ಲಿ ಸಾಲ ಇಲ್ಲ, ಬಟ್ ಎಲ್ ಸಾಲ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬೇಕು. ಈಗ ನೀವು ಬೆಳೆ ಸಾಲ ತೊಗರಿಗೆ ಸಾಲ ಪಡ್ಕೊಂಡಿದ್ರೆ ತೊಗರಿ ಬೆಳೆಗೆ ಸಾಲ ಪಡ್ಕೊಂಡಿದ್ರೆ ಎಲ್ಲಿ ನೀವು ಯಾವ ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡಿದ್ರೆ ಆ ಬ್ಯಾಂಕಿಗೆ ಹೋಗಿ ತುಂಬಿದ್ರೆ ಒಳ್ಳೇದಾಗತ್ತೆ. ನೀವೊಂದು ಈಗ SBI ಜನರಲ್ ಇನ್ಶೂರೆನ್ಸ್ ಏನ್ ಹೇಳಿ
2: ಇಲ್ರಿ ಬ್ಯಾಂಕಿಂದು

0: ಹೇಳಿ ಇನ್ನೊಂದ್ ತರಿಕೆ ಹೇಳಿ.
1: ಲೋನ್ ಇಲ್ಲ ಅಂದ್ರೆ ನೀವು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮವನ್ನಲ್ಲಿ ನೀವು ಕಟ್ಕೋಬಹುದು. ಲೋನ್ ಇಲ್ಲ ಅಂತೇಳಿ ಒಂದು ದೃಢೀಕರಣ ಕೊಡ್ಬೇಕಾಗತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಕಟ್ಕೋಬಹುದು, ಏನು ಸಮಸ್ಯೆ ಇಲ್ಲ.
0: ನಮಸ್ಕಾರ.
1: ನಮಸ್ತೆ. ನಮಸ್ತೆ.
0: ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಬೆಳೆ ವಿಮೆ ಯೋಜನೆ ಕುರಿತು ಮಾಹಿತಿ ಹೇಳಿ. ಹೆಸರೇಳಿ ಎಲ್ಲಿಂದ ಕೇಳ್ತಾ ಇದೆ? ಹೆಸರೇಳಿ ಎಲ್ಲಿಂದ?
1: ಹಲೋ, ಕೇಳ್ತಾ ಇದೆ ಹೇಳಿ.
0: ರೇಡಿಯೋ ಸೆಟ್ ಪ್ರಶ್ನೆ ಕೇಳಿ.
1: ಕಬ್ಬಿಗೆ ಇಲ್ಲ, ಕಬ್ಬಿಗೆ ನಾವು ಯಾವ್ದು ಅಧಿಸೂಚನೆ ಮಾಡಿಲ್ಲ. ಮುಂಚೆ ಕಬ್ಬಿಗೆ ಮುಂದೆ ಗೊತ್ತಿಲ್ಲ, ಹಿಂದೆ ಮಾಡ್ತಿದ್ವಿ. 2002-03 ಮಾಡ್ತಿದ್ವಿ ಸರ್. ಅದು ಕ್ರಮೇಣವಾಗಿ ರೈತರ ಒಂದು ಒತ್ತಾಯದಿಂದಾನೆ ಅದು ಕಬ್ಬನ್ನ ಕೈಬಿಡಲಾಗಿದೆ. ಯಾಕೆಂದ್ರೆ
0: ಬೆಳೆ ಇದ್ರೆ ಕೇಳಿ,
2: ಮುಸ್ಕಿನ ಜೋಳ ಐತ್ರಿ.
1: ಮುಸ್ಕಿನ ಜೋಳ ಮಾಡ್ಬೋದು. ಮುಸ್ಕಿನ ಜೋಳ ಮಾಡ್ಬೋದು. ನೀವು ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಅಧಿಸೂಚನೆ ಆಗಿದೆಯಾ ಅಂತೇಳಿ ನೀವು ಅಲ್ಲಿ ಏನು ಸಾಮಾನ್ಯ ಅಥವಾ ನಿಮ್ ಬ್ಯಾಂಕ್ ಸಾಮಾನ್ಯ ಸೇವಾ ಕೇಂದ್ರ ಎಲ್ಲೋದ್ರೂ
0: ಮಾಹಿತಿ
1: ಸಿಗುತ್ತೆ. ಮತ್ತೆ ನಮ್ದು ಒಂದು ಆನ್ಲೈನ್ ಪೋರ್ಟಲ್ ಇದೆ ಸರ್, ಸಂರಕ್ಷಣೆ ಅಂತ ಪೋರ್ಟಲ್ ಇದೆ. ಇವರೇ ನಿಮ್ಮ ಹೆಸರುನು ಸಹ ಹೇಳಲಿಲ್ಲ, ನೀವು ರಾಯಭಾಗದಿಂದ ಮಾಡ್ತಾ ಇದ್ದೀರಾ.
2: ಸಂರಕ್ಷಣೆ
1: ಸಂರಕ್ಷಣೆ ಅಂತ ಏನಿದೆ ಅದೊಂದು ಪೋರ್ಟಲ್ ನಲ್ಲಿ ನೀವು ಓಪನ್ ಮಾಡಿದ್ರೆ ಕ್ರಾಪ್ ಯು ಕ್ಯಾನ್ ಇನ್ಶೂರ್, ನೀವು ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಅನ್ನೋದು ನಿಮಗೆ ಅಲ್ಲೇ ಕಾಣುತ್ತೆ. ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಮುಸ್ಕಿನ ಜೋಳ ಈಗ ಆಲ್ರೆಡಿ ನಾವು ಅಧಿಸೂಚನೆ ಮಾಡಿದೀವಿ. ನಿಮ್ಮ ಒಂದು ಕ್ಷೇತ್ರದಲ್ಲಿ ಮುಸ್ಕಿನ ಜೋಳ ಬೆಳೀತಾ ಇದ್ರೆ ಯಥೇಚ್ಛವಾಗಿ ವಿಸ್ತೀರ್ಣದಲ್ಲಿ ಅದು ಖಂಡಿತ ಅದು ಅಧಿಸೂಚನೆ ಆಗಿರುತ್ತೆ, ನೀವು ಅಲ್ಲಿ ಹೋಗಿ ಮಾಡಬಹುದು.
0: ಮುಂದಿನ ಕರೆ. ಹಲೋ ಕೃಷಿರಂಗ, ಬೆಳೆ ವಿಮಾಗ ಬೆಳೆ ವಿಮೆ ಯೋಜನೆ ಇದು ನಮ್ಮ ಕಾರ್ಯಕ್ರಮದ ವಿಷಯ ಹೇಳಿ ಸರ್, ಎಲ್ಲಿಂದ?
2: ನಮಸ್ಕಾರ
0: ಸರ್. ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
2: ಬರಗೂಡಿನಿಂದ ಶಿವಪುತ್ರ ಶರಣಪ್ಪ ಅಂತ ಹೇಳಿ.
0: ಕೇಳಿ ಶರಣಪ್ಪ ಅವರೇ,
2: ನೋಡ್ರಿ ನಾವು ಹೋಸಲ ಕೇಮಾ ಇನ್ಸೂರೆನ್ಸ್ ಮಾಡಿದ್ದೀವಿ ಸರ್.
0: ಕೇಮಾ
2: ಇನ್ಸೂರೆನ್ಸ್ ಮಾಡಿದ್ದೀವಿ ಸರ್.
0: ಕೇಮಾ
1: ಕ್ಷೇಮಾ
2: ಅದು ಒಟ್ಟ ಬರ್ಲಿಲ್ಲ ಸರ್, ನಮ್ದು ಒಟ್ಟ ರಿಜೆಕ್ಟ್ ಮಾಡಿಬಿಟ್ರಿ ಎರಡು, ನಮ್ಮ ಹೆಣ್ಮಕ್ಳ ಹೆಸರ್ಲೇ ನನ್ನ ಹೆಸರ್ಲೇ.
1: ಅದೇ ಕ್ಷೇಮ ಅಂದ್ರೆ ಅವರು ತೋಟಗಾರಿಕೆ ಬೆಳೆ ಮಾಡಿರ್ಬಹುದು ಅಲ್ವಾ ನೀವು?
2: ಇಲ್ರಿ ನಮ್ದು ಹತ್ತಿ ಮತ್ತು ಉದ್ದಿತ್ರಿ ಮೇಡಮ್ ಅವ್ರೆ.
1: ಹತ್ತಿ ಮತ್ತು ಉದ್ದು ಕ್ಷೇಮದಲ್ಲಿ ಮಾಡಿಲ್ಲ, ಅದು ತೋಟಗಾರಿಕೆ ಬೆಳೆಯಲ್ಲಿ ಈ ಇನ್ಶೂರೆನ್ಸ್ ಅವರು ಇದ್ರು
0: ಹಾಗಿರ್ತದ ಅಲ್ಲಿ ಸೇರಿಸ್ಬಿಟ್ಟಿರ್ತಾರೆ.
1: ಹೌದು, ಓರಿಯಂಟಲ್
0: ಸರಿಯಾಗಿ ಮಾಡಿ ನೀವು. ನಿಮ್ಗೆ ಈಗ ಮೇಡಮ್ ಏನ್ ಹೇಳ್ತಾರೆ ಹಾಗ ಮಾಡಿ ಮೇಡಮ್ ಹೇಳಿ. ಹೇಳಿ
1: ಇನ್ಶೂರೆನ್ಸ್ ಕಂಪನಿ ಈ ಬಾರಿ ಇಲ್ಲ.
0: ಈ ಬಾರಿ
2: ಇಲ್ರಿ ಮೇಡಮ್, ಆರಿ ನಾಕ್ ಸಲ ಪೂರ್ತಿ ನಮ್ರಿ ಅವ್ರು ಮೇಡಮ್ ಅವ್ರ ಹೈದರಾಬಾದ್ ಅಂದ್ರಿ.
1: ಅಂದ್ರೆ ಸಾಮಾನ್ಯವಾಗಿ ಅವರು ಕ್ಷೇಮದವರು ನಮ್ಮ ಜೊತೆ ಯಾವ್ದು ಇಲ್ಲ ಸರ್, ಟೈಅಪ್ ಇಲ್ಲ ಸರ್. ಅವರು ಪ್ರತ್ಯೇಕವಾಗಿ ಮಾಡ್ತಿರ್ಬೋದು. ನೀವು ದಯವಿಟ್ಟು ಬಿಟ್ಟು ನೀವು ಸರ್ಕಾರದಿಂದ ನಾವೇನು ಅಧಿಸೂಚನೆ ಮಾಡಿರ್ತೀವೋ ಆ ಒಂದು ಇದ್ರಲ್ಲಿ ಸಿಎಸ್ಸಿ ಸೆಂಟರ್ಗೆ ಹೋಗಿ ನೀವು ಕಟ್ಟಿ. ಕ್ಷೇಮದವರು ಪ್ರತ್ಯೇಕವಾಗಿ ಮಾಡ್ತಾ ಇದಾರೆ, ರೈತರ ಬಳಿ ಹೋಗಿ ಅಂತ ಒಂದು ನನಗೆ
0: ಮಾಹಿತಿ ಕಳಿಸ್ತಾ ಇದ್ದಾರೆ.
1: ಬ್ಯಾಂಕ್ ನೀವು ಲೋನ್ ತಗೊಂಡಿದ್ರೆ ಬ್ಯಾಂಕಿಗೆ ಹೋಗಿ ಅಥವಾ ನಾವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಟ್ಟಿದ್ರೆ ಈ ಸಲ ವಿಜಯಪುರಕ್ಕೆ SBI ಜನರಲ್ ಇನ್ಶೂರೆನ್ಸ್ ಅಂತ ನಾವು ಮಾಡಿಸಿರೋದು.
0: ನೀವು
1: ಅಲ್ಲಿ ಹೋಗಿ ಕಟ್ಟಿ, ನೀವು ಸಪರೇಟ್ ಆಗಿ ಅವರೇ ಬಂದು ನೀವು ಹೇಳಿ ಸೊಸೈಟಿ ದಯವಿಟ್ಟು ಸೊಸೈಟಿ ಹೋಗಿ ಕಟ್ಟಿ, ಅವರೇ ಬಂದು ನೀವು ಕಟ್ಟಿ ಕಟ್ಟಿ ಅಂತ ಪ್ರತ್ಯೇಕವಾಗಿ ಇನ್ಶೂರೆನ್ಸ್ ಕಂಪನಿಗೆ ಡೈರೆಕ್ಟ್ ಆಗಿ ಕಟ್ಟಕ್ ಹೋಗ್ಬೇಡಿ.
2: ಈಗ
0: ಇನ್ ಮುಂದೆ ಜಾಗೃತರಾಗ್ರಿ ನೀವು, ನಿಮ್ಮ ಊರಿನ ಸಹಕಾರಿ ಸಂಘ
2: ಹತ್ತಿ ಇಲ್ಲತ್ತಾರ ನಮ್ಮ ಇಂಡಿ ತಾಲೂಕ್ ಮಾಡಿದ್ರೆ ಮೇಡಮ್, ಈಗ ನಮ್ಮ ಇಂಡಿ ತಾಲೂಕ್ ಬರಗೂಡಿ ನತ್ಯಾಣ ಇಂತವೆಲ್ಲ ಹತ್ತಿ ಬರ್ತೀವಿ ಹತ್ತಿ ಇಲ್ಲ.

0: ಇನ್ಶೂರೆನ್ಸ್ ಮಾಡಿದ್ರಿ?
1: ಹತ್ತಿಗೆ ನಿಮ್ ಇದ್ರಲ್ಲಿ ಇದೆ ಅನ್ಸತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೇಕು. ನೀವು ಜಾಸ್ತಿ ವಿಸ್ತೀರ್ಣದಲ್ಲಿ ಬೆಳೆದಿದ್ರೆ ನಾವು ಹತ್ತಿನ ಇದ್ ಮಾಡಿರ್ತೀವಿ. ಇಂಡಿ ತಾಲೂಕ್, ಇಂಡಿ
0: ತಾಲೂಕ್,
1: ಇಂಡಿ ತಾಲೂಕಲ್ಲಿ ಯಾವ್ದು ಹೋಬಳಿ ಹೇಳಿ ನೀವು?
2: ಬಳುವಳ್ಳಿ,
1: ಬಳುವಳ್ಳಿ, ಬಳುವಳ್ಳಿ, ಬಳುವಳ್ಳಿ,
2: ಬಳುವಳ್ಳಿ,
0: ಬಳುವಳ್ಳಿ,
1: ಬಳ್ಳೊಳ್ಳಿ, ಬಳ್ಳೊಳ್ಳಿ ಇದೆ. ಹತ್ತಿ ನೀರಾವರಿ ಇದೆ,
2: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ ಅಲ್ಲಿ ಆ ಬೆಳೆ ಇದೆ, ನೋಟಿಫಿಕೇಶನ್ ಅಲ್ಲಿ ಇದೆ.
1: ಸಮಯನೂ ಇದೆ ಹತ್ತಿಗೆ, ಇನ್ನು
2: ಮೇಡಮ್ ಅವ್ರಿಗೆ ಹೇಳ್ಬಿಡಿ,
1: ಇನ್ನು ದೂರ ಇದೆ, ಅವ್ರು ಹೋಗಿ ಸಂಪರ್ಕ ಮಾಡಬಹುದು. ಹಂಗೇನಾರು ಯಾರು ಹೇಳ್ತಿದಾರೆ ನಮ್ಗೆ, ನಿಮ್ಮ ಏನು
2: ಸಂಪರ್ಕ ಸಂಖ್ಯೆ ಕೊಡಿ ನಿಮ್ಮ,
1: ಅಲ್ಲ ನಿಮ್ಮ ಏನು ಅಲ್ಲಿ ಹತ್ತಿರದ ಕೃಷಿ ಇಲಾಖೆ ಏನಾದ್ರು ಇದ್ರೆ ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿ. ಈಗಲೇ ನಾನು ಚೆಕ್ ಮಾಡ್ತಾ
2: ಇದ್ದೀನಿ,
1: ಹತ್ತಿ ನೀರಾವರಿ ಇದೆ, ಹತ್ತಿ ನೀರಾವರಿ
2: ತಂದು ನಿಮ್ಗೆ ಹೇಳ್ತಾ ಇದ್ದಾರೆ.
1: ಇಲ್ಲಿ 31 ಜುಲೈಗೆ ಕೊನೆ ದಿನಾಂಕ ಇದೆ, ನೀವು ಇನ್ನು ಸಮಯ ಇದೆ, ನೀವು ಅಲ್ಲಿ ಹೋಗಿ
2: 31 ನೋಡಿ.
1: ನೀವು ಅಲ್ಲಿ
0: 31
1: ಒಳಗಾಗಿ ಮಾಡಿ,
2: ಸಹಕಾರಿ ಸಂಘ ಅಥವಾ ನೀವು ಅಲ್ಲಿ ಏನ್ ನಿಮ್ಗೆ ಸಾಲ ತಗೋತೀರಲ್ಲ ಆ ಬ್ಯಾಂಕ್ ಇಂದ ಮೂಲಕ ಮಾತ್ರ ಮಾಡಿ. ಮತ್ತೆ ಯಾವ್ದು ಹೊರಗಡೆ ಹೈದರಾಬಾದ್ ಅಂದ್ರಲ್ಲ ಅಲ್ಲೆಲ್ಲ ಬೇಡ. ಧನ್ಯವಾದಗಳು.
1: ನಿಮ್ದು ನಂಬರ್ ಹೇಳಿದ್ರೆ ನಾವು ಅಲ್ಲಿ
2: ಸಂಪರ್ಕ
1: ಮಾಡ್ತೀವಿ. ಹೇಳಿ ಹೇಳಿ, ಏನ್ ಹೇಳಿ?
0: 99
1: ನಿಮಗೆ ಸೌಲಭ್ಯ ಒದಗಿಸ್ಕೊಡ್ತೀವಿ, ನೀವ್ ಅಲ್ಲಿ ಹೋಗಿ ನಮ್ಗೆ ಇದ್ ಮಾಡಿ. ನಾಳೆ
2: ಹಲೋ, ಹಲೋ ಕೃಷಿರಂಗ, ಬೆಳೆ ವಿಮೆ ಯೋಜನೆ ಇದು ವಿಷಯ ಇರುತ್ತೆ. ನಮಸ್ಕಾರ
3: ಸರ್, ಬಳ್ಳಾರಿ ಜಿಲ್ಲೆ ಕಂಬಳಿ ತಾಲೂಕು ರಾಮ್ ಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
2: ಕೇಳಿ ಪ್ರಶ್ನೆ. ಕೇಳಿ,
3: ನಮ್ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ಕಂಬಳಿ ತಾಲೂಕ್ ಬರುತ್ತೆ ಸರ್, ಈಗ ಬೆಳೆ ವಿಮೆ ಯೋಜನೆ ಇದೆ ಹೇಳಿದ್ರಲ್ಲ,
2: ಹೌದು,
3: ಯಾವ ಬೆಳೆ ವಿಮೆ ಮಾಡಿಸೋದು ಸರ್? ಇಲ್ಲಿ
2: ಒಟ್ಟು 30 ಹೆಚ್ಚು ಬೆಳೆಗಳು ಇದಾವೆ ಮೇಡಮ್.
1: ಕಂಬಳಿ ತಾಲೂಕಲ್ಲಿ ಯಾವ್ಯಾವ್ದು ಬೆಳೆ ನೋಂದಣಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಅಲ್ಲೇನೆ ಗೊತ್ತಾಗುತ್ತೆ. ಹಾಗೂ ಸಂರಕ್ಷಣೆ ಒಂದು ತಂತ್ರಾಂಶದಲ್ಲಿ ನೀವು ಹೋಗಿ ಯಾವ ಕ್ರಾಪ್ ಇನ್ಶೂರ್ ಮಾಡಬಹುದು ಅಂತ ಒಂದು ಅಲ್ಲೇ ಹೋಮ್ ಪೇಜ್ ಅಲ್ಲೇ ಇದೆ, ನೀವು ಒಳಗಡೆ ಲಾಗಿನ್ ಆಗೋದು ಬೇಡ. ಸೊ ಅಲ್ಲಿ ಹೋದ್ರೆ ಯಾವ್ದು ಬೆಳೆ ವಿಮೆಗೆ ನೋಂದಣಿ ಆಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ದು ಜಿಲ್ಲೆ ಮತ್ತೆ ತಾಲೂಕು ಮತ್ತೆ ನಿಮ್ದು ಹೋಬಳಿ ಮಾಡಿದ್ರೆ ಅಲ್ಲಿ ಯಾವ ಬೆಳೆ ನೋಟಿಫೈ ಆಗಿದೆ ಅಂತ ಅಂದ್ಬಿಟ್ಟು ಸಿಗುತ್ತೆ. ಈಗ ನಾನು ನೋಡ್ತಾ ಇದ್ದೀನಿ ಕಂಪ್ಲಿ ತಾಲೂಕಲ್ಲಿ ಜೋಳ, ತೊಗರಿ, ಮುಸ್ಕಿನ್ ಜೋಳ, ಸಜ್ಜೆ, ಹತ್ತಿ, ಕೆಂಪು ಮೆಣಸಿನ್ಕಾಯಿ ಇವೆಲ್ಲವನ್ನು ನೀವು
2: ನೋಡಿ ಹೇಳ್ತಾ ಇದಾರೆ ದಾಖಲೆ ನೋಡಿ ಅವ್ರು ನಿಮ್ಗೆ ಹೇಳ್ತಾ ಇರೋದು.
3: ಕೊನೆ ತಾರೀಕು ತೋರಿಸ್ತಾರೆ ಮೇಡಮ್?
1: ಕೊನೆ ತಾರೀಕು ತೋರಿಸುತ್ತೆ. ನೀವು ಸಂರಕ್ಷಣೆಯಲ್ಲಿ
2: ಸಮಯ ಇದೆ, ನೀವು ಮಾಡ್ಕೋಬಹುದು,
1: ಸಮಯ ಇದೆ.
2: ಸೂಕ್ತ
3: ಥ್ಯಾಂಕ್ ಯು ಮೇಡಮ್, ಮಾಹಿತಿ
2: ಕೊಟ್ಟಿದ್ದಕ್ಕೆ
1: ಧನ್ಯವಾದಗಳು. ಧನ್ಯವಾದಗಳು.
2: ಹಲೋ, ಹಲೋ ಕೃಷಿರಂಗ
4: ಸರ್, ನಮಸ್ಕಾರ.
2: ನಮಸ್ಕಾರ, ಹೆಸರೇಳಿ ಸರ್. ಎಲ್ಲಿಂದ?
4: ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿಂದ 18 ಸರ್. ಮಾತಾಡೋದು ಸರ್.
2: ಓಕೆ, ಪ್ರಶ್ನೆ.
4: ಪ್ರಶ್ನೆ ಸರ್, ನಾವು ಜೂನ್ ಮೊದಲ ವಾರದಾಗ ಭತ್ತ ಬಿತ್ತನೆ ಮಾಡಿದವ್ರು ಸರ್. ಈಗ ಅದೆಲ್ಲ ಇದ ಮಳೆ ಇಲ್ಬೇಕು ಸರ್.
2: ಹೌದು,
4: ಇಲ್ಲ ಬಾ ಇದೆ ಹೋಗೈತ್ರದ.
2: ಹೌದೌದು,
4: ಅದಕ್ಕೆ ನಾವು ಈಗ ಬೆಳೆ ಮಾಡಬಹುದ್ರ?
1: ಅಲ್ಲ, ಹೋಗಿದೆ ಅಂತಂದ್ರೆ ಬತ್ತತಾ ಇದೆಯಾ ಅಥವಾ ಪೂರ್ಣವಾಗಿ ಹೋಗಿದೆಯಾ ಅದು ಗೊತ್ತಾಗ್ಲಿಲ್ಲ.
4: ಸ್ವಲ್ಪ ಉಳಿದ್ರಿ ಮೇಡಮ್,
1: ಅದನ್ನ ನೀವು ಫಸ್ಟ್ ಇದನ್ನ ಮಾಡಿಸಿ, ನಿಮ್ಮ GPS ಅಂತ.

0: ಕ್ರಾಪ್ ಸರ್ವೆ ಅಂತ ಏನಿದೆ ಅದನ್ನ ಮಾಡಿಸಿ ಮತ್ತೆ ಏನು ಬೆಳೆ ವಿಮೆಗೆ ನೋಂದಾಯಿಸ್ಕೋಬಹುದು. ಅದೇ ಮಾಡಿಸಿ ಮಾಡಿಸ್ಲೇಬೇಕು ಕಡ್ಡಾಯ.
1: ನಮಸ್ಕಾರ. ಜಿಪಿಎಸ್ ಮಾಡಿದಾಗ ನಿಮ್ದು ಜಮೀನ್ದು ಮತ್ತೆ ಸರ್ವೆ ನಂಬರ್ದ ಎಲ್ಲ ದಾಖಲೆ ಉಂಟಾಗುತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯ ನೋಡೋಣ. ಹಲೋ ಕೃಷಿ ರಂಗ, ಬೆಳೆ ವಿಮೆ ಯೋಜನೆ ಇರುತ್ತೆ.
2: ನಮಸ್ತೆ ಮೇಡಮ್.
1: ಓಕೆ
2: ಸರ್, ತಿಮ್ಮಪ್ಪ ಗೌಡ ಸರ್, ನಮಸ್ಕಾರ ಸರ್.
1: ನಮಸ್ಕಾರ. ಕೇಳಿ ಪ್ರಶ್ನೆ. ಹಾವೇರಿಯಿಂದ
2: ಬೆಟ್ಟದ ಸರ್.
0: ಹಾವೇರಿ ಅವರು.
1: ಪ್ರಶ್ನೆ ಕೇಳಿ
2: ಸರ್. ಈಗ ಬೆಳೆ ವಿಮೆ ಮಾಡಿಸೋದು ಸರ್ ನಾವೀಗ. ಬೆಳೆ ವಿಮೆ ಕೆಲವೊಂದು ನಾವು ಈಗ ಹೊಲದಲ್ಲಿ ಗೊಂಜಾಳ ಹಾಕಿರ್ತೇವೆ ಸರ್, ಆಮೇಲೆ ಸೋಯಾಬೀನ್ ಹಾಕಿರ್ತೇವೆ, ಆಮೇಲೆ ಹತ್ತಿ ಹಾಕಿರ್ತೇವೆ ಸರ್. ಮೂರು ಬೆಳೆಗೆ ಮಾಡಿಸಿರ್ತೇವೆ ಬೆಳೆ ವಿಮೆ ಸರ್. ಅಲ್ಲಿ ಏನಾಗಿ ಸರ್, ನೀವು ಬೆಳೆ ವಿಮೆ ಕೊಡೋದು ಕ್ಲೇಮ್ ಮಾಡೋದು ಒಂದು ಈಗ ಹತ್ತಿ ಉದಾಹರಣೆ ಹತ್ತಿ ಕೊಟ್ಟು ಅಷ್ಟು ಕೊಟ್ಬಿಡ್ತೀರಿ ನಂಗೆ. ಅದ್ರಲ್ಲೊಂದು ಸೋಯಾಬೀನ್ ಸ್ವಲ್ಪ ಇಳುವರಿ ಬಹಳ ಕಡಿಮೆ ಇರುತ್ತೆ, ಒಮ್ಮೊಮ್ಮೆ ಗೊಂಜಾಳ ಅಂದ್ರೆ ಯಾವ್ದಾದ್ರು ರೋಗ ಬಂದು ಒಟ್ಟ ಬಂದು ಅದು ಇಳುವರಿ ಬಂದಿರಲ್ಲ ಸರ್.
0: ಹತ್ತಿಗೆ ಮಾತ್ರ ಬಂದಿದೆ, ಉಳಿದಿದ್ದಕ್ಕೆ
1: ಸಿಗ್ತಾ ಇಲ್ಲ ಅಂತ. ಯಾವಾಗ ಮಾಡಿರ್ತೀರಿ ಅದನ್ನ?
0: ಹೋದ ವರ್ಷನ?
2: ಹಲೋ,
0: ಹೋದ ವರ್ಷ ಮಾಡಿರ್ತೀರಾ? ಹಾ, ಅದೇ ಅಂದ್ರೆ ಇದು ನಾನು ಅವಾಗ್ಲೇ ಹೇಳಿದೆ ಇಳುವರಿ ಆಧಾರಿತ ಅಂತ. ಇದು ಒಂದು ವಿಮಾ ಘಟಕ ಒಂದು ಯೂನಿಟ್ ಅಂತ ತಗೋತೀವಿ. ಹತ್ತಿ ಬಂದ್ರೆ ಯಾವ ಹೋಬಳಿ ಇರುತ್ತೋ ಆ ಹೋಬಳಿನಲ್ಲಿ ಏನ್ ಬೆಳೆ ಕಟಾವು ಪ್ರಯೋಗ ಆಗುತ್ತೆ ಅದ್ರದ್ದು ಮೇಲೆ ಮಾಡ್ತೀವಿ. ಸೋಯಾಬೀನ್ ಮತ್ತೆ ಜೋಳ, ಮೆಕ್ಕೆಜೋಳ ಏನಿದೆ ಗೋವಿನ ಜೋಳ ಅಂತಾರೆ, ಅದನ್ನು ಸಹ ಆ ಒಂದು ವಿಮಾ ಘಟಕದಲ್ಲಿ ಎಲ್ಲೆಲ್ಲಿ ಏನೋ ಬೆಳೆ ಕಟಾವು ಪ್ರಯೋಗ ಮಾಡ್ತೀವಿ. ಆ ಒಂದು ಇಳುವರಿ ಹಿಂದಿನ ಏಳು ವರ್ಷದ ಸರಾಸರಿ ಇಳುವರಿ ಮತ್ತೆ ಇಂಡೆಮ್ಯುನಿಟಿ ಥ್ರೆಶೋಲ್ಡ್ ಈಲ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಅದಕ್ಕಿಂತ ಕಮ್ಮಿ ಬಂದ್ರೆ ಇವ್ರಿಗೆ ಎಲ್ಲರಿಗೂ ಅಷ್ಟೇ. ಅದು
1: ಅಲ್ಲ, ಈಗ ಮೇಡಮ್ ಅವರಿಗೆ ಇವರು ಬೆಳೆ ವಿಮೆ ಮಾಡಿರ್ತಿರಲ್ಲ, ಮಾಡಿರ್ತಾರಲ್ಲ, ಇದು ಬೆಳೆ ಪ್ರತಿಯೊಂದು ಬೆಳೆ ಬೆಳೆಗೆ ಬೇರೆ ಬೇರೆ ಇರುತ್ತಲ್ಲ,
0: ಬೇರೆ ಬೇರೆ ಇರುತ್ತೆ.
1: ಮತ್ತೆ ಇನ್ಶೂರೆನ್ಸ್ ಮತ್ತೆ ಸಿಗುತ್ತಲ್ಲ ಹೆಚ್ಚು ಇದಾದ್ರೆ
0: ಅಂದ್ರೆ ಬೆಳೆವಾರು ಇಳುವರಿ ಬೇರೆ ಬೇರೆ ಇರುತ್ತೆ, ವಿಮಾ ಘಟಕವಾರು ಬೇರೆ ಬೇರೆ ಇರುತ್ತೆ, ಅದಕ್ಕೆ ಥ್ರೆಶೋಲ್ಡ್.
1: ಬೆಳೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ಏನು ನಿರ್ಧಾರ ಮಾಡಿರ್ತಾರಲ್ಲ, ಅಷ್ಟು ಪರಿಹಾರ ಸಿಗಬಹುದು?
0: ಅದು ಆಗಿದ್ರೆ ಸಿಗುತ್ತೆ ಸರ್. ಶಾರ್ಟ್ ಫಾಲ್ ಅಂತ ಏನ್ ಹೇಳ್ತೀವಿ, ಇಳುವರಿ ಕೊರತೆ ಅಂತ ಏನ್ ಹೇಳ್ತೀವಿ, ಆ ಇಳುವರಿ ಕೊರತೆ ನಾನು ಏನ್ ಹೇಳಿದೆ, ಈ ವರ್ಷದಲ್ಲಿ ಬೆಳೆ ಕಟಾವು ಪ್ರಯೋಗ
1: ಸಿಗಾವೆಲ್ಲ ಮಳೆ ಬರ್ತಾ ಇದ್ದಾರೆ.
2: ಇಲ್ಲ ಸರ್, ಮಳೆ ಇಲ್ಲ ಸರ್, ಇದು ಮೋಡ ಇದೆ ಸರ್, ಮಳೆ ಇಲ್ಲ ಸರ್.
1: ಅಂದ್ರೆ ಈಗ ಬೆಳೆ ವಿಮೆ ಯೋಜನೆ ಇದು ಪಾಲ್ಗೊಳ್ಬೇಕು ಅಂತ ಮೇಡಮ್ ಅವ್ರು ಹೇಳ್ತಾ ಇದಾರೆ ಎಲ್ಲ ರೈತರು ಕೂಡ.
2: ಸುಮಾರು ಒಂದು ಏಳರಿಂದ ಎಂಟು ವರ್ಷ ಸರ್, ಈಗ
1: ಬೆಳೆ ವಿಮೆ
2: ಮಾಡ್ತಾ ಸರ್.
1: ಇಲ್ಲ, ಇದು ಒಂದು ರೈತರಿಗೆ
2: ನೀವು ಹೋಬಳಿ ವಾರ ಕ್ಲೇಮ್ ಮಾಡ ಹೇಳ್ತಿರಲ್ಲ, ಅದ ವೈಜ್ಞಾನಿಕ ಮೇಡಮ್. ಈಗ ನಂದು ಚಿಕ್ಕವಲ್ಲಿ ನಂದು ಇದೈತಂದ್ರೆ ಹೊಲ ಇದ್ರೆ ನನಗೆ ಲಾಸ್ ಆಗಿದ್ರೆ ಪ್ರತಿಯೊಂದಕ್ಕೂ ಎಷ್ಟು ಅದನ್ನ ಎವರೇಜ್ ತಗೋದು, ನೀವು ಇಳುವರಿ ಕಡಿಮೆ ಬರುತ್ತ ಅಂದ್ರೆ ಅದನ್ನ ನೀವು ಕೊಡ್ಬೇಕ್ರಿ ಮೇಡಮ್, ಕ್ಲೇಮ್ ಮಾಡ್ಬೇಕು ಮೇಡಮ್ ಅದ.
0: ಹೌದೌದೌದು.
2: ಹಾ ಮೇಡಮ್, ಮತ್ತೆ ನೀವ್ ಏನ್ ಮಾಡಿದ್ರಿ, ಹೋಬಳಿ ವಾರು ಒಂದು ಯಾವ್ದು ಉದಾಹರಣೆಗೆ ಮೆಕ್ಕೆಜೋಳ ಅಷ್ಟೇ, ಈ ಬಂಕಾಪುರ ಹೋಬಳಿಗೆ ಮೆಕ್ಕೆಜೋಳ ಅಂತ ಅಷ್ಟು ಅನೌನ್ಸ್ ಮಾಡ್ಬಿಡ್ತೀರಿ ಮೇಡಮ್.
0: ಇಲ್ಲ, ನಮ್ಮಲ್ಲಿ
2: ಸೋಯಾಬೀನ್ ಲಾಸ್ ಆಗಿರುತ್ತೆ, ಹತ್ತಿನ ಲಾಸ್ ಆಗಿರುತ್ತೆ ಮೇಡಮ್.
0: ಅಲ್ಲ, ಎಲ್ಲದ್ರದ್ದು ಇಳುವರಿ ಆಧಾರಿತ ಎಲ್ಲದನ್ನು ನಾವು ಅಸೆಸ್ಮೆಂಟ್ ಮಾಡ್ತೀವಿ, ಯಾವ ಕ್ರಾಪಿಗೆ ಬೆಳೆ ಬರುತ್ತಾ ಆ ಕ್ರಾಪಿಗೆ ವಿಮೆ ಬರುತ್ತೆ, ಎಲ್ಲದನ್ನು ಮಾಡ್ತೀವಿ, ಒಂದು ಬಿಟ್ಟು ಒಂದು ಮಾಡೋದು ಆತರ ಇಲ್ಲ
2: ಮೇಡಮ್. ಅದ್ರ ನಾನು ಹೇಳಿ ಮೇಡಮ್, ಅದ್ರ ನಂದು ಈಗ ಎಲ್ಲ ರೈತರ ಮೇಡಮ್ ಕ್ವಶನ್ ಇದೆ ಮೇಡಮ್, ನಾನು ಪ್ರಾಕ್ಟಿಕಲಿ ಇಲ್ಲಿ ಫೀಲ್ಡ್ ಆಗಿ ಪ್ರಾಬ್ಲಮ್ ಆಗ್ತಾ ಇದಾರೆ ಮೇಡಮ್. ಈಗ ಏನಾಗುತ್ತೆ ಅಂದ್ರೆ, ನೀವು ಯಾವ ಬೆಳೆ ನಮ್ಗೆ ಈಗ ಬೆಳೆ ಯಾವ್ದು ಬರಲ್ಲ ಅದಕ್ಕೆ ಕ್ಲೇಮ್ ಆಗ್ಬೇಕು ಮೇಡಮ್, ನನ್ನ ವಿಚಾರ.
0: ಅದೇ ಅವರು ವೈಯಕ್ತಿಕವಾಗಿ ಮಾಡ್ಬೇಕು ಅಂತ
1: ಎಲ್ಲರೂ ಗಣನೆಗೆ ತಗೊಂಡು ಅದು ಮಾಡ್ತಾರಲ್ಲ,
0: ಅದೇ ವೈಯಕ್ತಿಕವಾಗಿ ಅದು ಒಂದು ನಾವು ಇಲ್ಲ. ಇದು
2: ಅಂದ್ರೆ
0: ಇದು ಒಂದು ಏರಿಯಾ ಬೇಸಿಸ್
1: ಸಮುದಾಯ ಒಂದು ಎಲ್ಲ ಜಾಸ್ತಿ ಜನ ತಗೊಂಡು ಅದು ಗಣನೆ ತಗೋತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಏರಿಯಾ
1: ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ ಹೇಳಿ, ಎಲ್ಲಿಂದ?
3: ಹಲೋ ಸರ್, ನಾವು ಬಿಜಾಪುರ ಜಿಲ್ಲೆ ಎಂಡಿ ತಾಲೂಕ ಹಿರೇರುಗಿ ಗ್ರಾಮದಿಂದ ಮಾತಾಡ್ತೀವ್ರಿ ಸರ್.
1: ಪ್ರಶ್ನೆ ಕೇಳಿದ್ದೆ.
3: ಅದೇ ಹೋಗ್ರಿ, ಮೂರ್ ಎಕರೆ ತೊಗರಿದು ವಿಮಾ ಕಟ್ಟಿದೇವ್ರಿ, ಫುಲ್ ನೀರ್ನಿ ತೊಯ್ತ್ರಿ, ಇನ್ಸೂರೆನ್ಸ್ ಕಂಪನಿಗೂ ತಿಳಿಸಿದೇವ್ರಿ, ಬಂದ್ ನೋಡ್ಕೊಂಡು ಫೋಟೋ ತಕೊಂಡು ಹೋಗ್ಯಾರಿ ಸರ್. ಬರೀ 4,135 ರೂಪಾಯಿ ಹಾಕ್ಯಾರಿ ಸರ್, ನಿನ್ನೆ 19 ತಾರೀಕು ರೀ ಸರ್.
1: ಪರಿಹಾರನ

0: ಎಂಬತ್ತು ಪರ್ಸೆಂಟೇಜ್ ಮಾಡ್ಯಾರಿ ಇವತ್ತು, ಎಂಬತ್ತು ಪರ್ಸೆಂಟೇಜ್ ಆಗ್ತದ ಅಂದಾರಿ, ಬರೀ 4,135 ರೂಪಾಯಿನ ಹಾಕ್ಯಾರಿ ಸರ.
1: ಇದು ಯಾಕೆ ಹೀಗೆ ಮೇಡಮ್? ಅದು
2: ಅದು ಈಗ ಅದೇ ನಾನು ವೈಯಕ್ತಿಕ ಅಂತ ಏನ್ ಹೇಳ್ತೀರಾ ಸರ್, ಅದು ಲೋಕಲೈಸ್ಡ್ ಇಂಟಿಮೇಷನ್ ಅಂತ, ಎಲ್ಲೆಲ್ಲಿ ಅಂದ್ರೆ ಕೆಲವೇ ಸೀಮಿತವಾದ ಪ್ರದೇಶದಲ್ಲಿ ಮೆಚ್ಚುಗೆ ಮಳೆ ಬಂದು ಅವರು ಇಂಟಿಮೇಷನ್ಸ್ ಕೊಟ್ಟಿರ್ತಾರೆ.
1: ನೀವು ಎಷ್ಟು ನಿರೀಕ್ಷೆ ಮಾಡಿದ್ರಾಗಿತ್ತು?
2: ಅದೇ 80% ಹೇಳ್ತಾರ ಅವರು. ಇದು
1: ನೀವು ಎಷ್ಟು ಬರ್ಬೋದು ಅನ್ಕೊಂಡು ಅಂದಾಜು ಮಾಡಿದ್ರಾಗಿತ್ತು
0: ಸರ್? ನಾವಂದ್ರೆ ಇಲ್ಲಿ ಕಾಮನ್ ಆಗಿ ಸರ್ ದ್ರಾಕ್ಷಿ ಫುಲ್ ಹಾಕ್ಯಾರಲ್ರ ಸರ್, ಹಣ್ಣು ತೋಟಗಾರಿಕೆ ಬೆಳೆಗೆ ಫುಲ್ ಹಾಕ್ಯಾರಿ, ಆದ್ರೆ ಕೃಷಿ ಬೆಳೆಗೆ ಒಟ್ಟೆ ಹಾಕಿರಿ ಸರ್.
1: ಅಲ್ಲ ಅಲ್ಲ, ಈಗ ನಿಮ್ಗೆ 4,000 ಅಷ್ಟೇ ಬಂದಿದೆ ಅಂದ್ರಲ್ಲ, ಅದು 80% 100-80% ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಕೊಟ್ಟಿದಾರಲ್ಲ, ನೀವು ಎಷ್ಟು ಅಂದಾಜು ಮಾಡಿದ್ರಾಗಿತ್ತು ಎಷ್ಟು ಬರಬಹುದು ಅಂತ?
0: ನಾವೊಂದು ಒಂದ್ ಎಕರೆಕ್ ಒಂದ್ 15,000 ಮಾಡಿದೇವ್ರಿ ಸರ್, ಒಂದ್ ಎಕರೆಕ್ 15,000 ಮಾಡಿದೇವ್, 3 ಎಕರೆ ಕೂಡ ಒಂದ್ 44,000 ರೂಪಾಯಿ ಬರ್ಬೋದು ಅಂತ ನಮ್ ನಿರೀಕ್ಷೆ ಐತ್ರಿ ಸರ್.
1: ತುಂಬಾ ಕಡಿಮೆ ಬಂದಿದೆ.
0: ಹೌದ್ ಸರ್, ತುಂಬಾ ಕಡಿಮೆ ರೀ, ಕಟ್ಟಿ 1,800 ರೂಪಾಯಿ ಕಟ್ಟಿದೇವ್ರಿ, ಗೊಬ್ಬರ ಬೀಜದ ಅದ್ ಏನೋ ತಗೋರಿ ಏನೋನೇ ಬಂದಿರ, ಬರೀ 4,135 ನಿನ್ನ 19 ತಾರೀಕಿಗೆ ಬಂದವ್ರಿ. ಇಲ್ಲಿ ನಮ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ಆಗಲೇ ಲಕ್ಷಾಣದವರು ಮಾತಾಡದ್ರಲ್ರಿ, ಅವರು ಇದೇ ಸಮಸ್ಯೆನೆ ಮಾತಾಡಿದ್ರು, ಲಕ್ಷಾಣದವ್ರು
2: ಮಾತಾಡದ್ರು ಮಹಿಳೆಯವರು ಮಾತಾಡೋದಲ್ಲ, ಅದೇ ಅದು ವೈಡ್ ನಾನು ಅವಾಗ್ಲೇ ಹೇಳಿದೆ, ವೈಡ್ ಸ್ಪ್ರೆಡ್ ಆದಾಗ ಹೆಚ್ಚಿಗೆ ಇಂಟಿಮೇಷನ್ ಬಂದಾಗ ಎಲ್ಲ ಕಡೆ ಹೋಗಿ ಆ ಒಂದು ವಿಮಾ ಘಟಕದಲ್ಲಿ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಒಂದು ಆವರೇಜ್ ತಗೊಳ್ತಾರೆ ಸರ್. ಇವ್ರದ್ದು ಇಷ್ಟು ಕಡಿಮೆ ಬಂದಿರೋದು, ನಿಮ್ದು ಇದು ಕೊಡಿ, ನಿಮ್ದು
1: ನಂಬರ್ ಕೊಡಿ, ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಕೊಡಿ.
0: 8971 ರೀ. 8364 77 ರೀ.
2: 8364 77 ನಂಬರ್ ಆಗಿದ್ರೆ ಇದೇ ಮೊಬೈಲ್ ನಂಬರ್ ನೀವು ಬೆಳೆ ಮೇಲೆ ನೋಂದಣಿ ಮಾಡಿದ್ರೆ ನಾವು ಇದನ್ನ ಚೆಕ್ ಮಾಡಿ
1: ನಿಮ್ಗೆ ಉತ್ತರ ಹೇಳ್ತಾರೆ ಮೇಡಮ್. ಹಾ, ಕರೆ ಮಾಡಿದ್ಕೆ ಧನ್ಯವಾದಗಳು. ಇನ್ನೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಎಲ್ಲಿಂದ? ರೇಡಿಯೋ ಸೆಟ್ ದೂರ ಇಡಿ. ಆಕಾಶವಾಣಿ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ, ಬೇಗನ ಕೇಳಿ ಪ್ರಶ್ನೆನ, ಜಲ್ದಿ ಕೇಳಿ ಪ್ರಶ್ನೆನ, ನಿಮ್ಗೆ ಉತ್ತರ ಆಮೇಲೆ ಹೇಳ್ತೇನೆ. ರೇಡಿಯೋ ಸೆಟ್ ದೂರ ಇಡಿ,
2: ವಾಲ್ಯೂಮ್ ಕಮ್ಮಿ ಮಾಡ್ಬೇಕು, ವಾಲ್ಯೂಮ್ ಕಮ್ಮಿ ಮಾಡಿ ರೇಡಿಯೋ,
1: ರೇಡಿಯೋ ಸೆಟ್ ದೂರ ಇಡಿ. ಹಲೋ, ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಬೆಳೆ ವಿಮೆ ಯೋಜನೆ ಇವತ್ತಿನ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮವಾಗಿತ್ತು. ಅನೇಕ ರೈತ ಬಾಂಧವರು ಪ್ರಶ್ನೆಯನ್ನು ಕೇಳಿದ್ರು, ಇನ್ನೂ ಅನೇಕ ರೈತರು ಅವರಿಗೆ ಕರೆ ಮಾಡಲಿಕ್ಕೆ ಮತ್ತು ಪ್ರಶ್ನೆ ಕೇಳಲಿಕ್ಕೆ ಅವರಿಗೆ ಸಮಯ ಸಿಕ್ಕಿಲ್ಲ, ಅದಕ್ಕಾಗಿ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ರಾಜ್ಯ ಸರ್ಕಾರದ ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಯಾಗಿ ಶ್ರೀಮತಿ ಶೋಭಾ ಎಚ್ ಮೇಡಮ್ ಅವರು ಆಗಮಿಸಿ ನಮ್ಮ ರೈತರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ಕುರಿತು ಸೂಕ್ಷ್ಮವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಮೇಡಮ್, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ತುಂಬಾ ತುಂಬಾ ಧನ್ಯವಾದಗಳು.
2: ಧನ್ಯವಾದಗಳು ಸರ್.
1: ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಶುಕ್ರವಾರ ಮತ್ತೆ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಕೃಷಿರಂಗ ಇರುತ್ತೆ, ಅಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.
2: ನಮಸ್ಕಾರ.
3: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಸಮಯ ಸರಿಯಾಗಿ 7:20. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ, ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾನ್ವಿತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.
8: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ. ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತ್ತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು ಶೇಕಡ 15ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು ಶೇಕಡ 15 ಹಾಗೂ ಸೇವಾ ರಫ್ತು ಶೇಕಡ 10ರಿಂದ 11ರಷ್ಟು ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನ ಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ದಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ ಟಿಆರ್ಪಿಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ದವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಗಿ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು, ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. UIDAI ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ ಜುಲೈ 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ ಬಿಎಟಿ, ಬಿಎಂಎಸ್, ಐಪೋಕ್ಲಿ ಅಯಾನ್ ಮತ್ತು ಲಾಸೆಜಿ ಎಂಬ 3 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪ್ಯಾರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್.

0: ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸ್ಟುಡಿಯೋ ಸಮಯ ಸರಿಯಾಗಿ 7:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಮುರಾರಿ ದಿ ಮ್ಯಾಡ್ ಜೆಂಟಲ್ ಮ್ಯಾನ್ ಚಿತ್ರದ ಗೀತೆ, ಕಿಶನ್ ಭಾರದ್ವಾಜ್ ಅವರ ಸಾಹಿತ್ಯ, ಬಿಸ್ವಜಿತ್ ಭಟ್ಟಾಚಾರ್ಜಿ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್.

ಸೋನು ನಿಗಮ್ ಅವರ ಸ್ವರದಲ್ಲಿ ಮುರಾರಿ ದ ಮ್ಯಾಡ್ ಜೆಂಟಲ್ ಮ್ಯಾನ್ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಇದೀಗ ಕೇಳಿ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಮಂಜಿಲ್ ಚಿತ್ರದ ಗೀತೆ, ಯೋಗೇಶ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತವಿರುವ ಈ ಗೀತೆ.

ಮಂಜಿಲ್ ಚಿತ್ರದಿಂದ ಒಂದು ಮೆಲೋಡಿ ಟ್ರ್ಯಾಕನ್ನು ಕೇಳ್ಕೊಂಡು ಬಂದ್ವಿ ಕಿಶೋರ್ ಕುಮಾರ್ ಅವರ ಸ್ವರದಲ್ಲಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಅಕೇಲೆ ಹಮ್ ಅಕೇಲೆ ತುಮ್ ಚಿತ್ರದ ಗೀತೆ. ಅನು ಮಲ್ಲಿಕ್ ಅವರ ಸಂಗೀತ. ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಆಲ್ಕಾ.

ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಅಜನೀಶ್ ಲೋಕನಾಥ್ ಅವರ ಸಂಗೀತ ಹಾಗೂ ಗಾಯನವಿರುವ ಸಿನಿಮಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಜಯಂತ್ ಕಾಯ್ಕಿಣಿ.

ಕಾರ್ಯಕ್ರಮದಲ್ಲಿ ನಮ್ಮಂದೆ ಕೇಳಿ ಅಪೂರ್ವ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್, ಗೀತೆಯ ಗಾಯಕರು ಗೌತಮ್ ಶ್ರೀವತ್ಸ ಹಾಗೂ ಅನುರಾಧ ಭಟ್. ಹಾ ಕೇಳುಗರೆ, ಈಗ ಮುಂದಿನ ಗೀತೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರ ಇರುತ್ತೆ. ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ತಲುಪಬೇಕು. ಸೊ ಮುಂದಿನ ಗೀತೆಗೆ ನನ್ನ ಪ್ರಶ್ನೆ ಇರುತ್ತೆ.

ಓಕೆ ಕೆಳಗರೆ, ಅಪೂರ್ವ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಇನ್ನೇನು ಮುಂದಿನ ಗೀತೆಗೆ ಪ್ರಶ್ನೆಯನ್ನು ಕೇಳೋದಿದೆ. ಸೊ ಮುಂದಿನ ಗೀತೆಯ ವಿವರ ಎಲ್ಲ ಹೇಳ್ಬಿಡ್ತೀನಿ. ಕುರಿಗಳು ಸಾರ್ ಕುರಿಗಳು ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ ಲತಾ ಹಂಸಲೇಖ ಹಾಗೂ ಹೇಮಂತ್ ಅವರು. ಸೊ ಗೀತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿವರ ಕೊಟ್ಟೆ. ಪ್ರಶ್ನೆ ಏನಪ್ಪ ಅಂತಂದರೆ, ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿ ಮೂವರು ಪ್ರಮುಖ ಪಾತ್ರಧಾರಿಗಳು ನಟಿಸಿದ್ದಾರೆ ನಾಯಕರಾಗಿ ಅಥವಾ ಲೀಡ್ ರೋಲ್ಸ್, ಆಯಿತಾ? ಹಾಗಾಗಿ ಆ ಮೂವರ ಹೆಸರನ್ನು ನೀವು ಕಳಿಸ್ಬೇಕು, ಓಕೆನಾ? ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿ ಮೂರು ಜನ ನಾಯಕ ಪಾತ್ರಧಾರಿಗಳ ಹೆಸರುಗಳನ್ನು ನೀವು ಕಳಿಸ್ಬೇಕು. ಸೊ ಗೀತೆಯನ್ನು ಕೇಳ್ಕೊಂಡು ಬರೋಣ, ಕುರಿಗಳು ಸಾರ್ ಕುರಿಗಳು ಚಿತ್ರದಿಂದ. ಸೊ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಸಂದೇಶ ಹೀಗಿರಲಿ: ಮೊದಲಿಗೆ ನಿಮ್ಮ ಹೆಸರು, ನಂತರ ನಿಮ್ಮ ಊರು, ಕಡೆಯಲ್ಲಿ ನಾವು ಕೇಳಿದಂಥ ಪ್ರಶ್ನೆಯ ಉತ್ತರ ಇರಲಿ ಅಂತ ಹೇಳಿ ಹೇಳ್ತಾ ನಿಮಗಾಗಿ ಇದೀಗ ಈ ಗೀತೆ ಕುರಿಗಳು ಸಾರ್ ಕುರಿಗಳು ಚಿತ್ರದಿಂದ.

ಓಕೆ, ನಮ್ಮ ಕೇಳುಗರ ಉತ್ತರಗಳು ಹೇಗಿದ್ದಾವೆ ಅಂತಂದರೆ, ಪ್ರಶ್ನೆಗಳಿಗೆ ಉತ್ತರ ಹೇಗೆ ಕಳಿಸ್ತಾರೆ ಅಂತಂದರೆ, ಪ್ರಶ್ನೆ ಕೇಳೋದು ಸುಲಭ ಸರ್, ಆದರೆ ಈಗ ನಾವು ಇಷ್ಟು ಜನ ಉತ್ತರ ಕಳಿಸಿದೀವಲ್ಲ, ಓದಿ ನೋಡ್ರಿ ಅಂತ ಹೇಳಿ ಸವಾಲು ಎಸ್ತಿರೋ ಹಾಗೆ ಸಂದೇಶಗಳು ಬಂದಿದ್ದಾವೆ. ಹಾಗಾಗಿ ತಡ ಮಾಡೋದು ಬೇಡ, ಮೊದಲನೇದಾಗಿ ಉತ್ತರಗಳನ್ನ ತೊಗೊಂಬಿಡೋಣ. ಸಾಕಷ್ಟು ಸಂದೇಶಗಳು ಬಂದಿದ್ದಾವೆ. ಪ್ರಶ್ನೆ ಏನಾಗಿತ್ತು ಅಂತಂದರೆ, ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿರುವ ಮೂರು ಜನರ ಹೆಸರನ್ನ ಕಳಿಸಿ ಅಂಥೇಳಿ ಕೇಳಿದ್ದೆ ಅಲ್ವಾ. ಸೊ ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ನಮಸ್ತೆ ಸರ್ ಅಂಥೇಳಿ ಯಾರಿದು, ಮಂದಾರ್ತಿ ಎಲೆಕ್ಟ್ರಿಕಲ್ ಶರಾವತಿ ನಗರ ಶಿವಮೊಗ್ಗದಿಂದ, ಓಕೆ, ಉಮೇಶ್ ಮಂದಾರ್ತಿ ಅವರು. ಆಮೇಲೆ ಹಂಪಣ್ಣ ನೇಮತಿ ಅವರ ಉತ್ತರ ತಲುಪಿದೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರ ಉತ್ತರ. ಹಾಗೆಯೇ ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಎಸ್,

ಸರಿ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ರೈಟ್. ಗಂಗಾಧರೇಶ್ ಬಿ ಜಿ ಹೊಸ್ಮನೆ ಭದ್ರಾವತಿಯಿಂದ, ಹಾಗೆಯೇ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಹಾಗೆಯೇ ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಹಾಸ್ ಕಡದೈ, ಅವರ ಉತ್ತರ ಕೂಡ ತಲುಪಿದೆ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಹಾಗೆಯೇ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ, ನಮಸ್ಕಾರಗಳು ಸರ್ ಅಂಥೇಳಿ ಯಾರಿದು ಗುಜ್ಜಾರ್ ಟೈಲರ್ ಅಮರನಾಥ್ ವಿನಾಯಕ್ ಅವರ ಸಂದೇಶ, ಹಾಗೆಯೇ ರೇಖಾ ಬೆಂಗಳೂರು ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ. ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ, ಹಾಗೆಯೇ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರ ಉತ್ತರ ಕೂಡ ತಲುಪಿದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆನವಾಜ್ ಅವರ ಉತ್ತರ, ಹಾಗೆಯೇ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಹಾಗೂ ಮನೆಯವರು ಮಂಡಗದ್ದೆ ಹೋಬಳಿಯಿಂದ, ನಮಸ್ತೆ ಸರ್ ಅಂಥೇಳಿ ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆಗಾಣತಟ್ಟೆ ಗ್ರಾಮದಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹಾಗೆಯೇ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕದಿಂದ, ಹಾಗೆಯೇ ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಮಂಜುಳಾ ಬೊಮ್ಮನಕಟ್ಟೆ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್, ಹಾಗೆಯೇ ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಬೆಟ್ಟಂಪಾಡಿ ದುಬೈನಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿ ಹಾಸನ ಜಿಲ್ಲೆಯಿಂದ, ರಾಜುಶಂಕರ್ ಘಟ್ಟ ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ರಮೇಶ್ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಹಾಗೆಯೇ ಕೀರ್ತನ ಕಿಶೋರ್ ಸಿರಿ ಡಿ ಕೆ ರಿಯಾ ಇವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಯಾರಿದು ನಾಗರಾಜ್ ಕೆ ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ, ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರ ಭದ್ರಾವತಿಯಿಂದ. ಓಕೆ, ಎಲ್ಲರ ಉತ್ತರಗಳನ್ನ ತಗೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ ರೈಟ್, ಉತ್ತರ ಆಗಿತ್ತು ರಮೇಶ್, ಎಸ್ ನಾರಾಯಣ್ ಹಾಗೆ ಮೋಹನ್ ಅವರ ಪಾತ್ರ ಕೂಡ ಅದರಲ್ಲಿ ಇದೆ. ಹಾಗಾಗಿ

ಕುರಿಗಳು ಸಾರ್ ಕುರಿಗಳು ಚಿತ್ರದಲ್ಲಿ ನಟಿಸಿದಂಥ ಪ್ರಮುಖ ಪಾತ್ರಗಳು ಅಂತಂದರೆ ರಮೇಶ್ ಅರವಿಂದ್, ಹಾಗೆಯೇ ಎಸ್ ನಾರಾಯಣ್, ಹಾಗೆಯೇ ಯಾರು ಮೋಹನ್ ಅವರು ಪ್ರಮುಖ ಪಾತ್ರಧಾರಿಗಳಾಗಿ ಅಭಿನಯಿಸಿದರು. ಸೊ ಬಹುತೇಕರು ಎಲ್ಲರೂ ಕೂಡ ಸರಿಯಾದಂಥ ಉತ್ತರ ಕಳಿಸಿದಿರಿ. ಕೆಲವರು ಒಬ್ಬರು ಇಬ್ಬರು ಹೆಸರನ್ನು ಕೂಡ ಕಳಿಸಿದಿರಿ. ಅಡ್ಡಿಲ್ಲ, ಪ್ರಯತ್ನ ಬಹಳ ಮುಖ್ಯ. ಧನ್ಯವಾದಗಳು ಎಲ್ಲರ ಉತ್ತರಗಳಿಗಾಗಿ. ಸೊ ಮುಂದಿನ ಗೀತೆಯನ್ನು ಕೇಳೋಣ. ಮುಂದಿನ ಗೀತೆಗೆ ದನಿಯಾಗಿದ್ದಾರೆ ವಾಣಿ ಹರಿಕೃಷ್ಣ ಅವರು. ವಾಣಿ ಹರಿಕೃಷ್ಣ ಅವರ ದನಿಯಲ್ಲಿ ಈ ಗೀತೆಯನ್ನು ಕೇಳೋಣ. ಕಡ್ಡಿಪುಡಿ ಚಿತ್ರದಿಂದ. ಕಡ್ಡಿಪುಡಿ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಅವರು ನಟಿಸಿದ್ದಾರೆ ಅಲ್ವಾ ಪ್ರಮುಖ ಪಾತ್ರದಲ್ಲಿ. ಸೊ ಶಿವರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಯಾರು ಅಭಿನಯಿಸಿದ್ದಾರೆ? ಕಡ್ಡಿಪುಡಿ ಚಿತ್ರದಲ್ಲಿ ಶಿವರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ಅಥವಾ ಶಿವರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿರುವ ನಟಿ ಯಾರು ಅನ್ನೋದು ನನ್ನ ಪ್ರಶ್ನೆ. ಸೊ ನಿಮಗಾಗಿ ಇದೀಗ ಕಡ್ಡಿಪುಡಿ ಚಿತ್ರದ ಈ ಗೀತೆ ವಾಣಿ ಹರಿಕೃಷ್ಣ ಅವರ ಸ್ವರದಲ್ಲಿ.

ಪ್ರಶ್ನೆ ಹೆಂಗಾರೆ ಕೇಳಿ ಸರ್, ನಾವು ಉತ್ತರ ಕಳಿಸೇ ಕಳಿಸ್ತೀವಿ ಅಂಥೇಳಿ ನಮ್ಮ ಕೇಳುಗರು ಉತ್ತರಗಳನ್ನು ಕಳಿಸಿದ್ದಾರೆ. ತಡ ಮಾಡೋದು ಬೇಡ, ಉತ್ತರಗಳನ್ನು ತಗೊಳ್ಳೋಣ. ಮೊದಲನೇದಾಗಿ ಪ್ರಶ್ನೆ ಏನಾಗಿತ್ತು ಅಂಥೇಳಿ ನೆನಪು ಮಾಡ್ಕೊಳ್ಳೋಣ. ಕಡ್ಡಿಪುಡಿ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಯಾಗಿ ನಾಯಕಿಯಾಗಿ ನಟಿಸಿದ್ದಂಥ ನಟಿ ಯಾರು ಅಂಥೇಳಿ. ಸೊ ಉತ್ತರ ಯಾರೆಲ್ಲ ತಲುಪಿಸಿದ್ದಾರೆ, ಅನಿಲ್ ಕುಮಾರ್ ಅವರು ತಡಕನಹಳ್ಳಿಯಿಂದ, ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರು, ಹಾಗೆಯೇ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಹಾಗೆಯೇ ಅಜಯ್ ವಣ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಕೆ ಗಾಣದಕಟ್ಟೆ ಗ್ರಾಮದಿಂದ, ಹಾಗೆಯೇ ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಹಾಗೆಯೇ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರು, ಹಾಗೆಯೇ ಯಾರಿದು ವಾಸುಕಿ ವಿಜಯಲಕ್ಷ್ಮಿ ಸಾಗರ, ಓಕೆ ಸುಭಾನ್ ಕೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸ್ ಸಾಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆಯೇ ಯಾರಿದು ನಿತಿನ್ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ, ಓಕೆ ಹಾಗೆಯೇ ರವಿಕುಮಾರ್ ಅವರು ಗಾಂಧಿ ಬಜಾರ್ ಶಿವಮೊಗ್ಗದಿಂದ. ಹೆಸರು ಎಲ್ಲ ನೀಟಾಗಿ ಬರೆದು ಕಳಿಸ್ಬೋದಪ್ಪ ಅಲ್ವಾ. ಸುರೇಶ್ ಶಿವಮೊಗ್ಗದಿಂದ, ಹಾಗೆಯೇ ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ಹಾಗೆಯೇ ಎಸ್ ಎಂ ಶೋಭಾ ಅವರು ಹಾಸನ್ನಿಂದ, ಎಸ್ ಹೊಸ ಕೇಳುಗರು ಅಂತ ಅಂದ್ಕೊಳ್ಬಹುದು. ಹಾಗೆಯೇ ಮಂಜುಳಾ ಅವರು ಬೊಮ್ಮನಕಟ್ಟೆ ಭದ್ರಾವತಿಯಿಂದ, ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ, ಹಾಗೆಯೇ ಈಶಣ್ಣ ಮುತ್ತಿಗಾರಹಳ್ಳಿ ಮಳಗಾಲ್ಮೂರು ತಾಲೂಕಿನಿಂದ, ಸಹನ ಮಳಗಾರ್ನಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ರೇಖಾ ಬೆಂಗಳೂರು ಅವರ ಉತ್ತರ ಕೂಡ ತಲುಪಿದೆ. ಹಾಗೆಯೇ ಬಸವರಾಜ್ ಅವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಮಹೇಶ್ ಸಿದ್ದೇಶ್ ಬಸವರಾಜ್ ಅವರು, ಸ್ನೇಹಿತರೆಲ್ಲ ಸೇರ್ಕೊಂಡು ಕಳಿಸಿದ್ದಾರೆ. ಯಾರಿದು ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್, ಹಾಗೆಯೇ ಪತಿಮಜ್ಜಿ ಶೈಲಾ

ಶಿವಮೊಗ್ಗ, ಹೆಸರು ಸರಿಯಾಗಿ ಓದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಉತ್ತರ ತಲುಪಿದೆ, ನಳಿನಿ ಗಿರಿಜಾರಾವ್ ಅವರ ಉತ್ತರ ಕೂಡ ತಲುಪಿದೆ, ಹಾಗೆಯೇ ಹಂಪಣ್ಣ ನ್ಯಾಮತಿ ಅವರ ಉತ್ತರ, ಮತ್ತು ಯಾರಿದು ಗುಜ್ಜಾರ್ ಟೈಲರ್ ಅಮರನಾಥ್ ವಿನಾಯಕ್ ಅವರ ಉತ್ತರ ಕೂಡ ತಲುಪಿದೆ, ಹಾಗೆಯೇ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ. ಮಂಜುನಾಥ್ ಅವರೇ, ಆನ್ಸರ್ ಕಡೆಯಲ್ಲಿರಲಿ ಆಯಿತಾ, ನಿಮ್ಮ ಹೆಸರು ಮೊದಲಿಗೆ ಬರಲಿ. ಮೊದಲಿಗೆ ಆನ್ಸರ್ ಕಳಿಸಿದರೆ ಆನ್ಸರ್ ಓದ್ಬಿಡ್ತೀನಿ ನಾನು. ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಹಾಗೆಯೇ ನಾಗರಾಜ್ ಕೆ ಮಮತಾ ಸೂರಜ್ ಭದ್ರಾವತಿ ಮಾಳೇನಹಳ್ಳಿಯಿಂದ, ನೀವು ಅಷ್ಟೇ ಉತ್ತರನ ಕಡೆಯಲ್ಲಿ ಕಳಿಸಿ. ಕಡೆಯಲ್ಲಿ ಅಂದರೆ ನಿಮ್ಮ ಸಂದೇಶದ ಕಡೆಯಲ್ಲಿ ಕಳಿಸಿ. ರಾಘವ ಮನಿಯಾನಿ, ಶಕುಂತಲಾ, ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಅವರ ಉತ್ತರ ಕೂಡ ತಲುಪಿದೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಎಂ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕಿನಿಂದ, ಹಾಗೆಯೇ ಸಲ್ಮಾ ಟೀಚರ್ ಅವರ ಉತ್ತರ ಕೂಡ ತಲುಪಿದೆ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ನಿಂದ ಬೆಂಗಳೂರು, ಜಯಪುಟ್ಟಸ್ವಾಮಿ ಕೆನಡಾದಿಂದ, ಹಾಗೆಯೇ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಸಿ ಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರದಿಂದ, ಹಾಗೆಯೇ ಅಮೃತ ರಮೇಶ್ ಚಿತ್ರದುರ್ಗದಿಂದ, ಕೆ ಪಿ ದಿನೇಶ್ ಭಟ್ ಹಾಗೆ ಮನೆಯವರು ಸರಿಯಾದಂಥ ಉತ್ತರ, ರೇಖಾ ಕೋಟಿ ಶ್ರೇಯಾ ಅವರ ಉತ್ತರ ಕೂಡ ತಲುಪಿದೆ ಸಿದ್ದಾಪುರದಿಂದ, ನಾಗರಾಜ್ ಅವರು ಅಂಗಡಿ ಕಾಗದನಗರ ಭದ್ರಾವತಿಯಿಂದ ರೈಟ್, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ. ಓಕೆ, ಯಾರದ್ದಾದರೂ ಸಂದೇಶ ಉಳಿದಿದೆಯಾ? ಇಲ್ಲ, ಮತ್ತೊಮ್ಮೆ ನೋಡಿ ನಾನು ಓದಿದ್ದೇನೆ. ಓಕೆನಾ, ರಾಧಿಕಾ ಪಂಡಿತ್ ಅಲ್ವಾ, ಶಿವರಾಜ್ಕುಮಾರ್ ಅವರ ಜೊತೆಯಲ್ಲಿ ಕಡ್ಡಿಪುಡಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿರುವ ನಟಿ ರಾಧಿಕಾ ಪಂಡಿತ್, ಒಬ್ಬರು ಕೂಡ ತಪ್ಪು ಉತ್ತರ ಕಳಿಸಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಸೊ ಮುಂದಿನ ಗೀತೆ, ಮುಂದಿನ ಪ್ರಶ್ನೆ, ಗೀತೆಯ ವಿವರ ಹೀಗಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಿ ರವಿಚಂದ್ರನ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ ಯೇಸುದಾಸ್. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅಂಥೇಳಿ ನನ್ನ ಪ್ರಶ್ನೆ. ಗೀತೆಯನ್ನು ಕೇಳಿಸ್ಕೊಳ್ಳಿ, ಗೀತೆ ಯಾವ ಚಿತ್ರದ್ದು ಅನ್ನೋದು ಅಷ್ಟೇ ನನ್ನ ಸರಳವಾದಂಥ ಪ್ರಶ್ನೆ. ಮತ್ತೆ ನಿಮ್ಮ ಉತ್ತರಗಳು ಸಾಲುಗಟ್ಟಿ ಬರಲಿ ಅಂಥೇಳಿ ಹೇಳ್ತಾ ನಿಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳುಗರೆ, ಮತ್ತೊಮ್ಮೆ ಪ್ರಶ್ನೆ, ಗೀತೆ ಈಗ ನೀವು ಕೇಳುವಂಥ ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನನ್ನ ಪ್ರಶ್ನೆ. ಓಕೆನಾ?

ಓಕೆ ಕೇಳಿದ್ರೆ ಚಿತ್ರ ಹಾಗೂ ಯೇಸುದಾಸ್ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ಈ ಗೀತೆ ಯಾವ ಚಿತ್ರದ್ದು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಉತ್ತರಗಳು ನಮ್ಮ ಕೇಳುಗರು ಕಳಿಸಿದ್ದಾರೆ. ಮೊದಲನೇದಾಗಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಾಗೆಯೇ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸರಿಯಾದಂಥ ಉತ್ತರನೇ. ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಹಾಗೆಯೇ ಅಜಯ್ ವಂಟ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಹಾಗೆಯೇ ಎಸ್ ಎಂ ಶೋಭಾ ಹಾಸನ ಇಂದ, ಓಕೆ ವಿದ್ಯಾಮಂದಿರ ಭದ್ರಾವತಿಯಿಂದ ಸ್ನೇಹ ಹಾಗೂ ಅನಿತಾ ಅವರ ಉತ್ತರ ಕೂಡ ತಲುಪಿದೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ನಮಸ್ಕಾರ, ನಮಸ್ಕಾರಗಳು ಸರ್ ಅಂಥೇಳಿ ಯಾರಿದು ಗುಜ್ಜರ್ ಟೈಲರ್ ಅಮರನಾಥ್ ವಿನಾಯಕ್ ಅವರ ಉತ್ತರ. ಹಾಗೆಯೇ ಸಿರಿ ಡಿ ಕೆ ರಿಯಾ ಗಾಂಧಿ ಬಜಾರ್ದು ಶಿವಮೊಗ್ಗ, ಓಕೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ಹಾಗೆಯೇ ಹಂಪಣ್ಣ ನ್ಯಾಮತಿಯವರು ನ್ಯಾಮತಿಯಿಂದ ನೋಡೋಣ ಉತ್ತರ. ಯಾರಿದು ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ಹಾಗೆಯೇ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮದಿಂದ, ರವಿಕುಮಾರ್ ಅವರು ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ನಾಗರಾಜ್ ಅಂಗಡಿ ಕಾಗದನಗರ ಭದ್ರಾವತಿಯಿಂದ, ಹಾಗೆಯೇ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹಾಗೆಯೇ ಸಲ್ಮಾ ಟೀಚರ್ ಅವರು ನಿತಿನ್ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗದಿಂದ ಓಕೆ. ರೇಖಾ ಬೆಂಗಳೂರು ಅವರ ಉತ್ತರ ಕೂಡ ತಲುಪಿದೆ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಮಹೇಶ್ ಸಿದ್ದೇಶ್ ಹಾಗೂ ಬಸವರಾಜ್ ಅವರ ಉತ್ತರ ಕೂಡ ತಲುಪಿದೆ. ಓಕೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಎಸ್ ಹೌದು ಎಲ್ಲರೂ ಸಿದ್ಧರಾಗಿರ್ತೀರಿ ಅಲ್ವಾ ನೀವು ಉತ್ತರ ಕೊಡೋದಕ್ಕೆ. ಎಸ್ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಮಯೂರ್ಕೋಟಿ ಜನಪುರ ಭದ್ರಾವತಿಯಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡೇನಹಳ್ಳಿಯಿಂದ, ಹಾಗೆಯೇ ಅಂದ್ಕೊಂಡಿದ್ದೀರಾ ಯಾರಿದು ಪದ್ಮಶ್ರೀಧರ್ ಅವರು ಅಂದ್ಕೊಳ್ಳೋದಲ್ಲ, ಕನ್ಫರ್ಮ್ ಉತ್ತರ ಕಳಿಸ್ಬೇಕು. ಸರಿಯಾದಂಥ ಉತ್ತರ ಕಳಿಸಿದ್ದೀರಿ. ರಾಘವ ಮನಿಯಾನಿ ಮತ್ತು ಮಕ್ಕಳು ಶಕುಂತಲಾ, ಹಾಗೆಯೇ ಸಹನಾ ಮಳಗಾರ್ನಿಂದ, ಮತ್ತೆ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ನಿಂದ, ಜಯಪುಟ್ಟಸ್ವಾಮಿ ಕೆನಡಾದಿಂದ, ಕೆ ಪಿ ದಿನೇಶ್ ಭಟ್ ಅವರ ಮನೆಯವರು ಕೂಡ ಕಳಿಸಿದ್ದಾರೆ ಮಂಡಗದ್ದೆ ಹೋಬಳಿಯಿಂದ.

ಹಾಗೆಯೇ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್, ಶ್ರೀಧರ್ ಹಾಗೂ ಸ್ನೇಹ. ಯಾರಿದು? ಸಲ್ಮಾ ಟೀಚರ್ ಅವರ ಉತ್ತರ ಓದಿದೆ ಅಂತ ಅಂದ್ಕೊಳ್ತೀನಿ. ಮೊದಲಿಗೆ ನಾಗರಾಜ್ ಕೆ, ಮಮತಾ ಸೂರಜ್, ಭದ್ರಾವತಿ ಮಾಳೆನಹಳ್ಳಿಯಿಂದ. ಎಸ್, ಓಕೆ, ಎಲ್ಲರ ಉತ್ತರ ಸರಿಯಾಗಿದೆ. ಒಬ್ಬರು ಮಾತ್ರ ಕನ್ಫ್ಯೂಷನ್ ಮಾಡಿಕೊಂಡಿದ್ದಾರೆ ಅಷ್ಟೇ. ವಿ ರವಿಚಂದ್ರನ್ ಅವರ ಅಭಿನಯದ ಚೋರ ಚಿತ್ತ ಚೋರ ಚಿತ್ರದ ಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಓಕೆನಾ? ಬಹುಶಃ ಸಮಯದ ಕಡೆಗೆ ಗಮನ ಕೊಟ್ಟರೆ ಅಥವಾ ಸಮಯ ಅಂದರೆ ಗಡಿಯಾರ ನೋಡಿದ್ರೆ ಅನಿಸ್ತಾ ಇದೆ ಇನ್ನೊಂದು ಗೀತೆಯನ್ನು ಕೇಳಿ ಅದಕ್ಕೆ ಒಂದು ಪ್ರಶ್ನೆಯನ್ನು ಕೇಳಬಹುದು ಅಂಥೇಳಿ. ಓಕೆ, ಹಾಗಾಗಿ ಸರಳವಾದಂಥ ಪ್ರಶ್ನೆ ಕೇಳೋಣ ಅಲ್ವಾ? ಎಷ್ಟು ಜನ ನಮ್ಮ ಕೇಳುಗರು ಪಟ್ ಪಟ್ ಪಟ್ ಅಂಥೇಳಿ ಉತ್ತರ ಕಳಿಸ್ತಾರೆ ಅಂಥೇಳಿ ನೋಡೋಣ. ಸೊ ಸಿಂಪಲ್ ಪ್ರಶ್ನೆ, ಸಿಂಪಲ್ಲೇ ಇರುತ್ತೆ. ಗೀತೆ ವಿವರ ಹೀಗಿದೆ: ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತ. ಗೀತೆಯನ್ನು ಹಾಡಿದ್ದಾರೆ ಶಂಕರ್ ಮಹಾದೇವನ್, ಕೈಲಾಶ್ ಖೇರ್, ಕಾರ್ತಿಕ್ ಹಾಗೂ ಹೇಮಂತ್ ಅವರು. ಇಷ್ಟೆಲ್ಲ ವಿವರ ಇರೋ ಈಗ ನೀವು ಕೇಳುವಂಥ ಈ ಗೀತೆ, ಓಕೆನಾ? ಈ ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ಸರಳವಾದಂಥ ನಮ್ಮ ಪ್ರಶ್ನೆ. ಗೀತೆಯನ್ನು ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನಪ್ಪ ಅಂತಂದರೆ ಈ ಗೀತೆ ಯಾವ ಚಿತ್ರದ್ದು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರಗಳು ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆ 9481572260 ಈ ಸಂಖ್ಯೆಗೆ. ಕೇಳಿ, ನಿಮಗಾಗಿ ಕಡೆಯ ಈ ಗೀತೆ.

ಛೇ ಛೇ ಛೇ, ಏನಿದು, ಹೀಗಾಗೋಯ್ತಲ್ಲ ಅಂಥೇಳಿ ನನಗೆ ಗೀತೆನ ಪ್ರಸಾರ ಮಾಡಿದ ಮೇಲೆ ಅನ್ನಿಸ್ತು. ಗೀತೆಯಲ್ಲೇ ಉತ್ತರ ಇದ್ದು ನಾನು ಅಂಥ ಪ್ರಶ್ನೆ, ಅಂಥ ಸರಳವಾದಂಥ ಪ್ರಶ್ನೆ ಕೇಳಿಬಿಟ್ನಲ್ಲ ಅಂಥೇಳಿ. ಆದರೂ ಕೂಡ ಕೆಲವೊಂದು ಕುತೂಹಲಕಾರಿಯಾದಂಥ ಉತ್ತರಗಳು ಬಂದಿರುತ್ತವೆ ಅಲ್ವಾ, ಹಾಗಾಗಿ ಉತ್ತರಗಳನ್ನ ತಗೊಳ್ಳೋಣ, ತಡ ಮಾಡೋದು ಬೇಡ. ಆದರೂ ಸಾಕಷ್ಟು ಉತ್ತರಗಳು ಬಂದಿದ್ದಾವೆ ಕಡೆಯ ಪ್ರಶ್ನೆ ಆದರೂ ಕೂಡ. ಮೊದಲನೇದಾಗಿ ಯಾರಿದು ಉತ್ತರ ಕಳಿಸಿರೋದು, ಮುಕುಂದ್ ಕಳೆ ಶಿವಮೊಗ್ಗ. ಮುಕುಂದ್ ಕಾಳೆ ಇರಬೇಕದು, ಇಂಗ್ಲೀಷಲ್ಲಿ ಇರೋದರಿಂದ ಹಂಗೆ ಓದಿದ್ದೀನಿ. ಓಕೆನಾ, ಅದಕ್ಕೆ ನೋಡಿ ಕನ್ನಡದಲ್ಲಿ ಹೆಂಗೆ ಬೇಕಲ್ಲ ಹಾಗೆಲ್ಲ ಟೈಪ್ ಮಾಡ್ಕೋಬೋದಲ್ವಾ. ಅದು ಕೆ ಎಲ್ ಈ ಕಲೆನೂ ಆಗುತ್ತೆ, ಕಳೆನೂ ಆಗುತ್ತೆ, ಕಾಳೆನೂ ಆಗುತ್ತೆ ಅಲ್ವಾ. ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸ್ಬಿಟ್ರಿ. ಅನಿಲ್ ಕುಮಾರ್ ತಡ್ಕನಹಳ್ಳಿ ಅವರ ಉತ್ತರ, ಹಾಗೆಯೇ ಸಹನ ಮಳಗಾರ್ನಿಂದ, ಹಾಗೆಯೇ ವಿದ್ಯಾಮಂದಿರ ಭದ್ರಾವತಿ ಸ್ನೇಹ ಹಾಗೂ ಅನಿತಾ ಅವರ ಉತ್ತರ ಕೂಡ ತಲುಪಿದೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತ್ಯಾಗ್ಟೂರು ಗ್ರಾಮದ ಮಹೇಶ್ ಸಿದ್ದೇಶ್ ಹಾಗೂ ಬಸವರಾಜ್ ಸ್ನೇಹಿತರು ಕಳಿಸಿದ್ದಾರೆ. ಹಾಗೆಯೇ ಚಂದ್ರಕಲಾ ಹಿರಿಯೂರು ಭದ್ರಾವತಿಯಿಂದ, ಹಾಗೆಯೇ ಕೀರ್ತನ ರಜಿನಿ ಸಿರಿ ಡಿ ಕೆ ರಿಯಾ ಗಾಂಧಿ ಬಜಾರ್ ಶಿವಮೊಗ್ಗದಿಂದ. ಮತ್ತು ಇನ್ಯಾರಿದ್ದು, ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿಯಿಂದ, ಎಸ್ ಎಂ ಶೋಭಾ ಹಾಸನ್ನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸಲ್ಮಾ ಟೀಚರ್ ಅವರ ಉತ್ತರ ಕೂಡ ತಲುಪಿದೆ. ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ, ಹಾಗೆಯೇ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರದಿಂದ, ಹಾಗೆಯೇ ಯಾರಿದು ಪದ್ಮಾ ಶ್ರೀಧರ್ ಪನ್ನಗ ಅವರ ಉತ್ತರ ಕೂಡ ತಲುಪಿದೆ. ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ರವಿಕುಮಾರ್ ಗಾಂಧಿ ಬಜಾರ್ ಅಶೋಕ ರೋಡ್ ಶಿವಮೊಗ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರಿನಿಂದ, ವಿನೇಶ್ ಶಿವಮೊಗ್ಗ ಓ ಟಿ ರಸ್ತೆಯಿಂದ, ನಿತಿನ್ ಬಣಗಾರ್ ಗೋಪಾಲ್ಗೌಡ ಬಡಾವಣೆಯಿಂದ ಶಿವಮೊಗ್ಗ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ರಾಘವ ಮಣಿಯಾಣಿ ಮತ್ತು ಮಕ್ಕಳು ಶಕುಂತಲಾ ಪ್ರೀತಿಕಾ ಪ್ರೀತಮ್ ಇವರೆಲ್ಲರೂ ಕೂಡ ಸೇರಿಕೊಂಡು ಉತ್ತರ ಕಳಿಸಿದ್ದಾರೆ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ನಿಂದ, ಮನೀಷಾ ಉತ್ತರ್ಕರ್ ಆಶೀರ್ವಾದ್ ಟೈಲರ್ ಶಿವಮೊಗ್ಗದಿಂದ, ಹಾಗೆಯೇ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹಾಗೆಯೇ ಶೈಲಾ ವಿಠು ಗಾಂಧಿ ಬಜಾಜ್ ಶಿವಮೊಗ್ಗದಿಂದ, ನಾಗರಾಜ್ ಅಂಗಡಿ ಕಾಗದ ನಗರದಿಂದ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ, ಗೌರಮ್ಮ ಹಾವೇರಿಯಿಂದ, ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸಿಂದ, ಹಾಗೆಯೇ ಜಯಪುಟ್ಟಸ್ವಾಮಿ ಕೆನಡಾದಿಂದ, ಅಮೃತ ರಮೇಶ್ ರೇಖಾಕೋಟಿ ಶ್ರೇಯಾ ಗುಜ್ಜಾರ್ ಸಿದ್ದಾಪುರದಿಂದ, ಕೆ ಪಿ ದಿನೇಶ್ ಭಟ್ ಅವರ ಮನೆಯವರು, ಹಾಗೆಯೇ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ನಿಂದ, ಹಾಗೆಯೇ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ. ಎಲ್ಲರ ಉತ್ತರವನ್ನು ಓದಿದ್ದೀನಿ. ಎಸ್, ಬೃಂದಾವನ ದರ್ಶನ್ ಅಭಿನಯದ ಬೃಂದಾವನ ಚಿತ್ರದ ಗೀತೆ ಆಗಿತ್ತು. ಮತ್ತೊಮ್ಮೆ ಎಲ್ಲ ನಮ್ಮ ಕೇಳುಗರಿಗೂ, ಉತ್ತರ ಕಳಿಸಿದಂಥ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕೆಳಗರೆ, ಈ ರಾತ್ರಿ 10:30 ಸವಿ ನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ನೆನಪಿಸ್ತಾ, ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ಶಕೀಲ್ ಹೊದಿಗೆರೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು, ಸಮಯ 9:15. ಇದೀಗ ಜಿಬಿ ಅನುಷಾ ಅವರಿಂದ ಭಜನೆಗಳು. ತಬಲಾ ಆದರ್ಶ್ ಶಣೈ, ಹಾರ್ಮೋನಿಯಂ ಮಧುಸೂದನ್ ಭಟ್.

ಇದುವರೆಗೂ ಜಿಬಿ ಅನುಷಾ ಅವರಿಂದ ಭಜನೆಗಳನ್ನು ಕೇಳಿದಿರಿ. ಆದರ್ಶಣೆ ಅವರ ತಬಲಾ, ಹಾರ್ಮೋನಿಯಂ ಮಧುಸೂದನ್ ಭಟ್ ಅವರದಾಗಿತ್ತು.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಇದೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್.

0: ಸ್ಟುಡಿಯೋ ಸಮಯ ಸರಿಯಾಗಿ 10 ಗಂಟೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿ ರೂಪಕ ಸಾಕ್ಷರ ವಿಜಯ, ರಚಿಸಿದವರು ಹರೋನಹಳ್ಳಿ ಸ್ವಾಮಿ, ನಿರ್ಮಾಣ ಎಂಎಸ್ ನಾಗೇಂದ್ರ. ಕೇಳಿ ಸಾಕ್ಷರ ವಿಜಯ.

ಸ್ನೇಹಿತರೆ, ನಾವಿಂದು ನಮ್ಮ ಕತ್ತಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಈ ವರ್ಷ ತುಂಬಾ ವಿಶೇಷವಾದ ಹಾಗೂ ಚಿರಸ್ಮರಣೀಯವಾದ ದಿನ ನಮ್ಮ ಹಳ್ಳಿಗೆ. ಕಾರಣ, ನಮ್ಮ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿದೆ. ಇದರ ಅಧ್ಯಕ್ಷರಾದ ತಾಯವ್ವನವರು ಸಾಕ್ಷರ ಸಂಪನ್ನೆ ಅನ್ನುವಂತಹ ರಾಷ್ಟ್ರೀಯ ಪುರಸ್ಕಾರವನ್ನ ರಾಷ್ಟ್ರಪತಿಗಳಿಂದ ಇತ್ತೀಚೆಗೆ ಪಡೆದು ನಮ್ಮ ರಾಜ್ಯ, ಜಿಲ್ಲೆ ಹಾಗೂ ನಮ್ಮ ಹಳ್ಳಿಗೆ ದೊಡ್ಡ ಹೆಸರನ್ನ ತಂದುಕೊಟ್ಟಿದ್ದಾರೆ. ತಾಯವ್ವನವರು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು

0: ನಮ್ಮೂರಿನ ನಮ್ಮೆಲ್ಲರ ಹೆಮ್ಮೆಯ ರಂಗಣ್ಣನವರು. ಇವರು ಈ ವರ್ಷ IAS ಪರೀಕ್ಷೆಯನ್ನು ಪಾಸ್ ಮಾಡಿ ನಮ್ಮ ಕತ್ತಲಹಳ್ಳಿಯ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಮುಂದೆ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ರಂಗಣ್ಣನವರು ತಾಯಮ್ಮನವರ ಹಿರಿಯ ಮಗನೇ ಆಗಿರೋದು ಇನ್ನೊಂದು ಹೆಮ್ಮೆಯ ಸಂಗತಿ. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಾನೇ ವಹಿಸ್ಕೊಳ್ತೀನಿ ಅಂತ ಹೇಳಿ ಇಡೀ ಕಾರ್ಯಕ್ರಮದ ಖರ್ಚು ವೆಚ್ಚ ಜವಾಬ್ದಾರಿಯನ್ನು ಹೊತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿರುವವರು ನಮ್ಮೂರಿನ ಹಿರಿಯರು, ನಮ್ಮೆಲ್ಲರ ಪ್ರೀತಿಯ ಗತ್ತಿನಗೌಡರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಭೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಮುಖಂಡರಾದ ದೊಡ್ಡಣ್ಣನವರು ಆಗಮಿಸಿದ್ದಾರೆ. ಅವರು ಇಂದಿನ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಳ್ಳಿಯ ಎಲ್ಲ ಬಂಧು ಬಾಂಧವರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈಗ ನಮ್ಮೆಲ್ಲರ ಪ್ರೀತಿಯ ಹಾಗೂ ಮುಂದೆ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಲಿರುವ ಛಲ ಹಠ ಸಾಧನೆಗಳಿಂದ ಸಾಧನೆಯ ಶಿಖರ ಮುಟ್ಟಿದ ನಮ್ಮ ಕತ್ತಲಹಳ್ಳಿ ಹುಡುಗ ರಂಗಣ್ಣನವರು ಇಂದಿನ ಯುವ ಜನಾಂಗಕ್ಕೆ ಮಾದರಿಯೇ ಸರಿ. ಇವರ ಸಾಧನೆಗೆ ನಾವೆಲ್ಲ ಸಂತೋಷಪಟ್ಟಿದ್ದೇವೆ. ಇವರು ಈ ದೇಶ ಕಂಡ ಅತ್ಯುತ್ತಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸಲಿ ಅಂತ ಹಾರೈಸ್ತಾ ಸನ್ಮಾನ್ಯ ದೊಡ್ಡಣ್ಣನವರು ರಂಗಣ್ಣನವರನ್ನ ಸನ್ಮಾನಿಸಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಚಪ್ಪಾಳೆ ಈಗ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ ರಂಗಣ್ಣನವರು. ಅವರು ತಮ್ಮ ಅನುಭವಗಳನ್ನ ತಮ್ಮ ಬದುಕಿನ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
1: ಎಲ್ರಿಗೂ ನಮಸ್ಕಾರ. ಮೊದಲು ನನ್ನ ಸಾಧನೆಗೆ ಕಾರಣಳಾದ ನನ್ನ ತಾಯಿಗೆ ನಮಸ್ಕರಿಸ್ತೇನೆ. ನಾನು ನನ್ನ ತಾಯಿಗೆ ನಮಸ್ಕರಿಸುವಾಗ ನೆನಪಾಗಿದ್ದು, ಇದೇ ವೇದಿಕೆ ಸ್ಥಳದಲ್ಲಿ ಬೀದಿ ನಾಟಕ ತಂಡವೊಂದು ಸಾಕ್ಷರತೆ ನಾಟಕ ಮಾಡುತ್ತಿದ್ದಾಗ ಪುಟ್ಟ ಬಾಲಕನಾಗಿದ್ದ ನನ್ನನ್ನು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಆ ನಾಟಕ ತೋರಿಸಿದ್ದು. ಆ ನಾಟಕದಲ್ಲಿ ಬರುವ ಪಾತ್ರವೊಂದು,
2: ಶಿಕ್ಷಣವೇ
3: ಶಕ್ತಿ,
2: ಹೆಣ್ಣೊಂದು ಕಲಿತರೆ ಸಾಕ್ಷರ ನಾರಿ
3: ಬದುಕಿಗೆ ದಾರಿ,
0: ಸಾಕ್ಷರ ನಾರಿ
3: ಬದುಕಿಗೆ ದಾರಿ,
2: ಶಿಕ್ಷಣ
3: ನಮ್ಮ ಮಕ್ಕಳು,
0: ಶಿಕ್ಷಣ
3: ನಮ್ಮ ಮಕ್ಕಳು.
1: ಈ ಘೋಷಣೆಗಳನ್ನು ಕೂಗ್ತಿದ್ದಾಗ ತಾನೂ ಭಾವಾವೇಶದಿಂದ ಕೂಗ್ತಿದ್ದ ನನ್ನವ್ವ ಅಲ್ಲೊಂದು ನಾಟಕದಲ್ಲಿ ಬಂದ ಈ ಹಾಡಿನ ಸಾಲಿಗೆ
4: ವರ್ಷ

0: ಈ ಹಾಡಿಗೆ ತಾನೂ ಹಾಡಿ ಆ ನಾಟಕದ ತಂಡಕ್ಕೆ.
1: ಅಣ್ಣ, ನಾನು ಸಾಯೋದ್ರೊಳಗೆ ಅಕ್ಷರ ಕಲಿತೇ ಕಲಿತೀನಿ, ಬರ್ದೇ ಇರೋರಿಗೆ ಕಲಿಸ್ತೀನಿ. ದುರ್ಗವನ್ ಮೇಲಾಣೆ.
0: ಹೀಗೆ ಆಣೆ ಮಾಡಿದ ಆ ದಿನಗಳು ನೆನಪಾದವು. ಆರು ಜನ ಮಕ್ಕಳಿಗೆ ಅನ್ನ ಹಾಕಲಾಗದೆ ಇದೇ ಗೌಡ್ರ ಮನೆಯಲ್ಲಿ ಶಾಲೆ ಬಿಡಿಸಿ ಜೀತಕ್ಕಿಟ್ಟ ಅಪ್ಪ, ಸಾಲ ಮಾಡಿ ಕುಡಿಯುವುದನ್ನೇ ಕಾಯಕ ಮಾಡಿಕೊಂಡಿದ್ದ ನನ್ನಪ್ಪ, ನನ್ನವ್ವ ಕೂಲಿ ಮಾಡಿ ನಮ್ಮ ಸಂಸಾರದ ಹೊಟ್ಟೆ ತುಂಬಿಸ್ತಿದ್ಲು. ಒಂದಿನ ಬೆಳಗಿನ ಜಾವ,
2: ಏನ್ ಗೌಡ್ರ ಈಟತ್ತಾಗ ಮನೆ ತನಕ ಬಂದ್ಬಿಟ್ಟಿದ್ರೆ?
3: ಅಲ್ಲಲ್ಲಿ ಮಗನ ಸಂಬಳಕ್ಕೆ ಇರ್ತೀನಿ ಅಂತ 10,000 ರೂಪಾಯಿ ದುಡ್ಡು ತಿಂದು ಒಂದ್ ವಾರದಿಂದ ಸಂಬಳ ಬಿಡಿಸಿ ಮಗನ್ನ ಸಾಲ ಸೇರ್ಸಿದ್ಯಾ?
2: ಅಯ್ಯೋ, ನಮ್ದ್ಯಾವ್ರೆ ಗೊತ್ತಿಲ್ಲ ಗೌಡ್ರ, ಇದು ನನ್ನ ಹೆಂಡತಿದೆ ಕರಾಮತ್ತು ಅಂತ ಕಾಣ್ತೈತೆ.
3: ಹೌದ್ ಕಣ್ಲ, ನೀನ್ ಹೆಂಡತಿದೆ ಇದೆಲ್ಲ ಮುಚ್ಚಿದ ರಾತ್ರಿ ಸಾಲಿನ ತೀರಿಸಿ ಕೇರಿ ಹೆಣ್ಮಕ್ಳಿಗೆಲ್ಲ ಓದು ಬರ ಕಲಿಸ್ತಿದ್ದಾರಂತೆ. ಗುಂ ಕಟ್ಕೊಂಡು ಸಂಬಳ ಹುಡುಗರನ್ನೆಲ್ಲ ಬಿಡಿಸಿ ಸಾಲ ಸೇರಿಸ್ತಿದ್ದಾರಂತೆ.
2: ಅಯ್ಯೋ ಗೌಡ್ರ, ನೀವೀಗ ಹೋಗಿ ನಾನೆಲ್ಲ ಇಚ್ಛಿಸ್ಕೊಂಡ ಮಗಿನ ಸಂಬಳ ಕರ್ಕೊಂಬತ್ತೀನಿ.
3: ನೋಡ್ಲಾ ಕೆಂಚ, ಬೆಳ ಕರಿಯೋದ್ರೊಳಗೆ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ಅಷ್ಟು ಬಡ್ಡಿ ಅಣಿಬೇಕಾಯ್ತದ ಅಷ್ಟೇ. ಬರ್ತೀನೋ? ಬರ್ತೀನಿ.
2: ಆಯ್ತು ಗೌಡ್ರೆ, ಇನ್ನೇ ಬರ್ತೀನಿ ನಡೀರಿ. ನನ್ನ ತಂದೆ ರಂಗ ರಂಗ ಹೇಳಲ್ಲಿ ಗೌಡ್ರು ಮನೆ ತನಕ ಬಂದಿದ್ರು. ರಂಗ ರಂಗ
1: ಪಾಪ ಎಳಿ ಮಗ ಸರ್ವತ್ನಾಗ ಸಂಬಳದ ಮನೆಯಿಂದ ಬಂದಿ ಮಲ್ಕೊಂಡೈತೆ. ಬೆಳಕರಲಿ ತಾಳು, ಯಾಕಿಂಗ್ ಬರ್ಕಂತೀಯ?
2: ತಾಯಿ ಮಕ್ಕಳು ಸೇರ್ಕೊಂಡು ನಾಟಕ ಮಾಡ್ತೀರ ರಂಗ? ಓಹೋ, ಪುಸ್ತಕ ಪೆನ್ಸಿಲ್ ಅಲ್ಲಿ ಸಂಬಳಕ್ ಹೋಗೋದ್ ಬಿಟ್ಟು ಇಸ್ಕೂಲ್ಗೆ ಹೋಯ್ತೀಯ? ಲೇ ರಂಗ ಮಗನೇ,
4: ಅಪ್ಪ ಹೊಡಿಬೇಡಪ್ಪ, ಅಪ್ಪ ಅಪ್ಪ ಅಪ್ಪ ಅಣ್ಣಂಗೆ ಹೊಡಿಬೇಡಪ್ಪ, ಪುಸ್ತಕ ಕೊಡಪ್ಪ, ಬಿಸಾಕ್ಬಿಡಪ್ಪ, ಅಪ್ಪ ಅಪ್ಪ ಕೊಡಪ್ಪ, ಪುಸ್ತಕ ಕೊಡಪ್ಪ, ಬಿಸಾಕ್ಬಿಡಪ್ಪ.
2: ಬಿಸಾಕದಲ್ಲ, ಸುಟ್ಟಿನ
4: ಅವ ಅಪ್ಪ ಪುಸ್ತಕ ಸುಟ್ಟಾಕ್ತೈತೆ, ಬಾರವ
1: ಬಿಡ.
4: ಅಪ್ಪ ಪುಸ್ತಕ ಸುಟ್ಟಾಕ್ ಬೇಡಪ್ಪ, ಅಪ್ಪ ಅಪ್ಪ ಅಪ್ಪ ಅಪ್ಪ ಸುಡ್ಬೇಡಪ್ಪ, ಅಪ್ಪ ಪುಸ್ತಕ ಸುಟ್ಟಾಕ್ ಬೇಡಪ್ಪ, ಅವ್ವ ನೀನಾದ್ರೂ ಹೇಳವ, ಅವ್ವ ಬಾರವ, ಅವ್ವ
1: ಜನ್ಮಕ್ಕಿಷ್ಟು ಯಾಕಾದ್ರೂ ಹುಟ್ಟಿದ್ವ ಮಕ್ಕಳು.
2: ಇಸ್ಕೂಲ್ ಅಂತ ಇಸ್ಕೂಲ್ ಸಾಲೆ ಹೊಟ್ಟೆ ತುಂಬಸಕ್ಕಿಲ್ಲ ಕಣ್ಲ. ಗೌಡ್ರು ಮನ್ಗೋಗವ ಸಂಬಳ ಮಾಡದ್ ಬಿಟ್ಟು ನಡಿಲ.
0: ಹೀಗೆ ಮತ್ತೆ ಶಾಲೆ ಬಿಟ್ಟು ಜೀತಕ್ಕೆ ಸೇರಿದ ನಾನು ಒಂದಿನ ಗೌಡ್ರು ಮನೆ ದನಗಳನ್ನೆಲ್ಲ ಹೊಡ್ಕೊಂಡು ಕಾಡಿಗೆ ಹೋದೆ. ಕಾಡಲ್ಲಿ ಶಾಲೆ ಮೇಷ್ಟ್ರು ಪುಸ್ತಕ ನೆನಪಾಗ್ತಾ ಇದ್ದು. ಆಗ ನನಗನ್ನಿಸ್ತಾ ಇತ್ತು ಭಾರತದ ಯಾವ ಮಕ್ಕಳಿಗೂ ಈ ಸ್ಥಿತಿ ಬರಬಾರದು ಅಂತ. ಜೊತೆಗೆ

0: 妈啊，
1: 阿勇，
0: 我
1: 阿勇
0: 啊，阿伯，
1: 让开呐，
0: 阿伯，
1: 爷爷来坐，
0: 我，
1: 让他们来坐咯，
0: 奴，阿妈，
1: 妈个，让开呐，爷爷来坐，买东西嘛，该呀，你坐咯，
0: 我，
1: 买东西嘛，把手拿过来，给我点咯，
0: 奴，
1: 爷爷那爸，爷爷打不嘛的哟，
0: 阿娜，阿娜。
1: ಯಾಕಪ್ಪ ಇಷ್ಟ ಹೇಳು ಹೇಳ ರಂಗಣ್ಣ ಹೇಳಪ್ಪ.

0: ರಂಗಣ್ಣ
1: ನೋ
0: ರಂಗಣ್ಣ ಕಣ್ಬಿಡಪ್ಪ ಕಣ್ಬಿಡ ಮಗನೇ ಕಣ್ಬಿಡ
1: ಅಮ್ಮ
0: ರಂಗಣ್ಣ ಮೊನ್ನೆ ನಿಮ್ ಎಷ್ಟು ಸಿಕ್ಕಿದ್ರು ಕಣೋ ದಾರೆಗ
1: ಏನ್ ಹೇಳಿದ್ರವ್ವ
2: ತಾಯವ್ವ ನಿನ್ ಮಗ ತುಂಬಾ ಜಾಣ ಅವನನ್ನ ಶಾಲೆ ಬಿಡಿಸಿ ಸಂಬಳಕ್ಕೆ ಸೇರಿಸಿದೀಯಲ್ಲ ಬುದ್ಧಿ ಇದೆಯಾ ನಿನ್ಗೆ ಅವನು ನಾಳೆ ಶಾಲೆಗೆ ಬರ್ದಿದ್ರೆ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ
0: ಅಂತಂದ್ರು ಮಗ ಗೌಡ ನಿಮ್ಮ ಅಪ್ಪ ಅದೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ಸಂಬಳ ಬಿಡಿಸಿ ಮತ್ತೆ ಶಾಲೆಗೆ ಸೇರಿಸ್ತೀನಿ ಕಣ್ಣ ನಿನ್ನಷ್ಟೇ ಅಲ್ಲ ಮಗ ನಾವು ರಾತ್ರಿ ಶಾಲೆಗ ತೀರ್ಮಾನ ಮಾಡೀವಿ ನಮ್ಮ ಹಳ್ಳಿಯ ಶಾಲೆ ಬಿಟ್ಟ ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ ಮಗ ಹೇಳು
1: ಹೌದೇನವಾ ಅಮ್ಮ
0: ದೇವರಾಣೆ ಕಣ್ಮಗ ನನ್ ಮೇಲಾಣೆ ನೀನ್ ಶಾಲೆಗೆ ಹೋಗಿ ಓದಿ ದೊಡ್ಡ ಮನ್ಸ ಅನಿಸ್ಕೋಬೇಕು ಅದೇ ಕಣ್ಲ ನನ್ನ ಆಸೆ ಅದೇ ಕಣ ನನ್ನ ಆಸೆ
3: ನನ್ನವ್ವ ಅಂದು ಗೌಡ್ರನ್ನ ನನ್ನಪ್ಪನ್ನ ಎದ್ರಾಕೊಂಡು ನನ್ನ ಪುನಃ ಶಾಲೆಗೆ ಸೇರಿಸದೇ ಇದ್ದಿದ್ರೆ ನಾನಿವತ್ತು ನಿಮ್ಮೆದುರು ಸನ್ಮಾನ ಪಡೆಯಲಾಗ್ತಿರ್ಲಿಲ್ಲ ಕುಡಿದು ಕುಡಿದು ನನ್ನಪ್ಪ ಸತ್ತ ಮೇಲೂ ಹಗಲು ರಾತ್ರಿ ಕೂಲಿ ಮಾಡಿ ಮಕ್ಕಳನ್ನ ಶಾಲೆ ಬಿಡಿಸದೆ ಸಾಕಿದ್ಲು ಊರಿನ ಹೆಣ್ಣು ಮಕ್ಕಳನ್ನೆಲ್ಲ ಸಂಘಟಿಸಿ ಜೀತಕ್ಕಿದ್ದ ಮಕ್ಕಳನ್ನೆಲ್ಲ ಬಿಡಿಸಿ ಶಾಲೆಗೆ ಸೇರಿಸ್ಲಿಕ್ಕೆ ಹೋರಾಡಿದ್ಲು ಹೆಬ್ಬೆಟ್ಟು ಒತ್ತಿ ನನ್ನಪ್ಪ ತನ್ನ 3 ಎಕರೆ ಆಸ್ತಿನೂ ಗೌಡ್ರಿಗೆ ಸಾಲ ಬಡ್ಡಿ ಲೆಕ್ಕಕ್ಕೆ ಮಾರ್ಕೊಂಡಾಗ ನನ್ನವ್ವ ಗೌಡ್ರಿಗೆ ಆಡಿದ ಮಾತು
0: ಗೌಡ್ರೆ ಗೌಡ್ರೆ ನನ್ನ ಮಗನೇ ಆಸ್ತಿ ಮಗನೇ ಆಸ್ತಿ 3 ಎಕರೆ ಆಸ್ತಿ ಹೋದ್ರೆ ನನ್ನ ಆಸ್ತಿ ಹೋದ್ರೆ ನನ್ನ ಆಸ್ತಿ ಅಂತ ನಂಬ್ಕೊಂಡಿದ್ದೀನಿ ಮನಸ್ಸನ್ನ ಕೈ ಬಿಡಕ್ಕಿಲ್ಲ ಕೈ ಬಿಡಕ್ಕಿಲ್ಲ ಕೂಲಿ ಮಾಡಾದ್ರೂ ಓದಿಸ್ತೀನಿ
4: ಸಾಲೆ ಸೇರಿಸಿ ಡಿಸಿ ಮಾಡು ಡಿಸಿನ ಡಿಸಿ ಮಾಡು
3: ಅಂದು ಅವಮಾನಿಸಿ ವ್ಯಂಗ್ಯ ಮಾಡಿ ನನ್ನೊಳಗೆ ಹಠ ಕಿಚ್ಚು ಹಚ್ಚಿದ ಈ ಮಾತು ಇಂದು IAS ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಾಕ್ಷರತೆಯಲ್ಲಿ ದೊಡ್ಡ ಸಾಧನೆ ಮಾಡಿದ ನನ್ನ ತಾಯಿ ನಿಜಕ್ಕೂ ಹೆಮ್ಮೆಯ ತಾಯಿಯೇ ಸರಿ ನಾನು ಬದುಕಿರೋವರೆಗೆ ಬಡವರ ದೀನ ದಲಿತರ ಸೇವೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಕತ್ತಲ ಹಳ್ಳಿಗೆ ಬೆಳಕು ತರೋ ಕೆಲಸ ಮಾಡ್ತೀನಿ ನಮಸ್ಕಾರ
5: ಈಗ ದೊಡ್ಡಣ್ಣನವರು ತಾಯವನವರನ್ನ ಸನ್ಮಾನಿಸಿ 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಕತ್ಲಹಳ್ಳಿ ಗ್ರಾಮದ ಗತ್ತಿನ ಗೌಡ್ರೆ ಒಂದು ಹಳ್ಳಿಲಿ ಸಂಬಳಕ್ಕೆ ಅಂತ ಇದ್ದು ಆಮೇಲೆ ಶಾಲೆ ಸೇರಿ IAS ಪರೀಕ್ಷೆ ಪಾಸ್ ಮಾಡಿ ಇಡೀ ಹಳ್ಳಿಗೇನೆ ಕೀರ್ತಿ ತಂದಂತ ಸನ್ಮಾನ್ಯ ರಂಗಣ್ಣ ಸಾಹೇಬ್ರೇ ಹೋರಾಟ ಅಂದ್ರೇನೆ ತಾಯವ್ವ ತಾಯವ್ವ ಅಂದ್ರೇನೆ ಹೋರಾಟ ಸಾಕ್ಷರತೆ ಕಾರ್ಯಕ್ರಮದ ಮೂಲಕ ಈ ಗ್ರಾಮ ಪಂಚಾಯತಿಯನ್ನೇ ಸಂಪೂರ್ಣ ಸಾಕ್ಷರ ಮಾಡಿ ಶೌಚಾಲಯ ರಸ್ತೆ ಕುಡಿಯೋ ನೀರು ಚರಂಡಿ ಹೀಗೆ ಎಲ್ಲದರಲ್ಲೂ ಇಡೀ ನಮ್ಮ ರಾಜ್ಯಕ್ಕೆ ಮಾದರಿ ಕೆಲಸ ಮಾಡಿ ನನ್ನ ಕ್ಷೇತ್ರಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟಂತ ತಾಯವ್ವನವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಾರ್ವಜನಿಕ ಬಂಧು ಭಗಿನಿಯರೇ ನಾವು ಇವತ್ತು ಈ ದೇಶದ ಅಭಿವೃದ್ಧಿಗೆ ಏನೇನ್ ಮಾಡ್ಬೇಕಪ್ಪ ಅಂದ್ರೆ
6: ಸ್ವಾಮಿ ದೊಡ್ಡಣ್ಣವ್ರೇ ನೀವ್ ಇಷ್ಟು ವರ್ಷ ಏನೇನ್ ಕಡ್ದು ಕಟ್ಟೆ ಹಾಕಿದ್ರಿ ಅಂತ ಗೊತ್ತು ನಾವ್ ನಿಮ್ ಮಾತ್ ಕೇಳಕ್ ಬಂದಿಲ್ಲ ನಮ್ಮ ಅಧ್ಯಕ್ಷ ತಾಯವನ್ ಮಾತ್ ಕೇಳಕ್ ಬಂದಿವಿ ತಾವ್ ಕುತ್ಕೋಬಹುದು
7: ಆಯ್ತು ಆಯ್ತು ಆಯ್ತು ಆಯ್ತ್ರಪ್ಪ ಮಾತ್ ನಿಲ್ಲಿಸ್ತೀನಿ ತಾಯವ್ವ ಬೇಗ ಬಾರವ್ವ ಬಂದ ಅದೇನ್ ಮಾತಾಡ್ತೀವೋ ಮಾತಾಡವ
0: ಎಲ್ರಿಗೂ ನಮಸ್ಕಾರ ನಾನು ಏನೇನ್ ಕೆಲಸ ಮಾಡಲು ಸಾಧ್ಯವಾಗಿದೆಯೋ ಅದಕ್ಕೆ ಕಾರಣ ಈ ಕತ್ತಲಳ್ಳಿಯ ಜನ ಅವರಿಗೆ ಶಕ್ತಿ ತುಂಬಿದ ಅಕ್ಷರ ಜ್ಞಾನ ಸಾಕ್ಷರತೆ ಮೂಲಕ ನಾವು

0: ಓದೋದು ಬರೆಯೋದು ಮಾತ್ರ ಕಲೀಲಿಲ್ಲ. ಬದಲಾಗಿ ನಮ್ಮ ಹಕ್ಕುಗಳು ಕರ್ತವ್ಯಗಳು ಅಷ್ಟೇ ಅಲ್ಲ, ನಮ್ಮ ಬದುಕನ್ನ ಉತ್ತಮವಾಗಿಸಲು ಯೋಚನೆ ಮಾಡೋದನ್ನ ಕಲಿತ್ವು. ನನ್ನ ಜೊತೆ ನಮ್ಮೂರಿನ ಹೆಣ್ಮಕ್ಳು ನನಗೆ ತುಂಬಾ ಸಹಕಾರ ಮಾಡಿದ್ದೀರ. ನಾನು ನನ್ನ ಗಂಡನ ಕಳ್ಕೊಂಡು ಬದುಕಿಗೆ ಹೆದರದೆ ಜೀವನದಲ್ಲಿ ಈ ಸಾಧನೆ ಮಾಡುವಂತೆ ಮಾಡಿದ್ದೇ ಅಕ್ಷರಜ್ಞಾನ. ನನ್ನ ಮಗನಂತೆ ಎಲ್ಲಾ ಮಕ್ಕಳು ಒಳ್ಳೆ ಸಾಧನೆ ಮಾಡಬೇಕು. ನನ್ಗೆ ನನ್ನ ಮಗನಿಗೆ ಅಕ್ಷರ ಕಲಿಸಿದ ಗುರುಗಳಿಗೆ ವಂದಿಸ್ತೀನಿ.
1: ನಿಮ್ಮೂರ್ಗ ಅದೇನೇನ್ ಆಗ್ಬೇಕು ಕೇಳವ, ಖಂಡಿತ ಮಾಡಿಸ್ಕೊಡ್ತೇನೆ ಕೇಳವ.
2: ಇಷ್ಟು ವರ್ಷ ಮಾಡಿದ್ದೇನು,
3: ಏನ್ ಅವಶ್ಯಕತೆ ಇದೆ ಅಂತ ಗೊತ್ತಿದ್ರೆ ತಾನೆ. ಓಹೋ ಬಾರಿ,
0: ದಯವಿಟ್ಟು ಎಲ್ಲರೂ ಶಾಂತರಾಗ್ರಿ. ಇಷ್ಟು ವರ್ಷಕ್ಕೆ ನಮ್ಮ ಮುಖಂಡರ ಬಾಯಿಂದ ಈ ಮಾತ್ ಕೇಳಿ ಬಹಳ ಸಂತೋಷ ಆಯ್ತು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಮದ್ಯ ಮಾರಾಟನ ನಿಲ್ಲಿಸಿದೀವಿ. ಪಕ್ಕದ ಪಂಚಾಯತಿ ಹಳ್ಳಿಗಳಲ್ಲಿ ನಿಮ್ಮ ಶಿಷ್ಯರು ಮದ್ಯ ಮಾರಾಟ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನ ನಿಲ್ಲಿಸಿ ಪುಣ್ಯ ಕಟ್ಕೊಳ್ಳಿ ಸಾಕು, ಇಷ್ಟೇ ನಾನು ಕೇಳೋದು.
1: ಹಾ ಹಾ ಆಯ್ತು ತಾಯವ್ವ ಆಯ್ತು, ಆ ಕೆಲ್ಸನ ಇವತ್ತೇನೆ ಇವತ್ತಾಕೆ ಇವಾಗ್ಲೇನೆ ಮಾಡಿಸ್ಬಿಡ್ತೀನಿ.
0: ನನ್ನ ಸನ್ಮಾನಿಸಿದ್ದಕ್ಕೆ ಒಂದನೇ ತಿಳಿಸಿ ನನ್ನ ಮಾತನ್ನ ಮುಗಿಸ್ತಿದ್ದೀನಿ.
4: ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು ನಮ್ಮೂರಿನ ಗೌಡರು ಆದ ಗತ್ತಿನ ಗೌಡರು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ.
5: ಎಲ್ರಿಗೂ ನಮಸ್ಕಾರ ಕಣಪ್ಪ. ಇವತ್ತು ಸತ್ಯ ಮಾತಾಡಬೇಕು ಅಂತ ಅನ್ಸಿದೆ. ನಾನು ತಾಯಿಯವನ ಸಂಸಾರಕ್ಕೆ ಭಾರಿ ನೋವು ಮಾಡಿದ್ದೇನೆ. ನಮ್ಮನೇಲಿ ಸಂಬಳಕ್ಕಿದ್ದ ರಂಗಣ್ಣ ರಂಗಪ್ಪ ಸಾಹೇಬ್ರಾಗಿರೋದು, ತಾಯವ್ವ ರಾಷ್ಟ್ರ ಮಟ್ಟದಲ್ಲಿ ಹೆಸರು ತಗೊಂಡಿದ್ದು ನಮ್ಮ ಆಸ್ತಿ ದುಡ್ಡಿಂದ ಅಲ್ಲ, ಅಕ್ಷರಜ್ಞಾನ ಸೇವೆ ಇವು ಅವರನ್ನ ಎತ್ತರ ಕೂಸಿದಾವೆ. ಇವತ್ ನಾನು ತಾಯವ್ವ ರಂಗಣ್ಣ ಅವ್ರ ತಮ್ಮ ತಂಗಿ ಸತ್ತಿರೋ ಅವರಪ್ಪನ್ನು ಕ್ಷಮಿಸ್ರೀ ಅಂತ ಕೈ ಮುಗಿದು ಬೇಡ್ಕೋತೀನಿ. ತಾಯವ್ವ ತನ್ನ ಮಕ್ಕಳನ್ನೇ ಆಸ್ತಿ ಅಂತ ತಿಳ್ಕೊಂಡು ಸಾಕಿ ವಿದ್ಯೆ ಕೊಡಿಸಿದ್ಲು. ಇವತ್ತು ಮಗ ಈ ಸಾಧನೆ ಮಾಡಿದಾನೆ. ನಾನು ಮಕ್ಕಳಿಗೆ ಅಂತ ಆಸ್ತಿ ಮೇಲಾಸ್ತಿ ಆಸ್ತಿ ಮೇಲಾಸ್ತಿ ಮಾಡಿದೆ, ಆದ್ರೆ ನನ್ನ ಮಕ್ಕಳು ಶ್ರೀಮಂತಿಕೆಯಿಂದ ಓದ್ದೆ ಪೂಲಿ ಪಟಿಂಗರಾಗಿ ಕುಡುಕರಾಗಿ ನನಗೆ ಬಹಳ ನೋವು ಮಾಡ್ತಿದ್ದಾರೆ. ತಾಯವನ ಗಂಡ ನನಗೆ ಮಾರ್ಕೊಂಡಿದ್ದ 3 ಎಕರೆ ಜಮೀನ ಇನ್ನೂ 7 ಎಕರೆ ನಂದನ್ನು ಸೇರಿಸಿ ತಾಯವನಿಗೆ ಕೊಡ್ತಿದ್ದೀನಿ. ದಯಮಾಡಿ ಇದನ್ನ ತಗೊಂಡು ನನ್ನ ಪಾಪದ ಹೊರೆನ ಕಡಿಮೆ ಮಾಡಬೇಕು ಅಂತ ತಾಯವನಲ್ಲಿ ಕೇಳ್ಕತಾ ಇದ್ದೀನಿ.
4: ಗೌಡ್ರೆ ಅದೇನು ಬೇಡ, ಆದ್ರೆ ನಿಮಗೆ ಪಶ್ಚಾತ್ತಾಪ ಆಗಿದೆಯಲ್ಲ ಅದೇ ಸಾಕು. ನೀವು ಹಾಗೆ ನಡ್ಕೊಂಡಿದ್ದಕ್ಕೆ ನಾನು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಅಂದ್ಕೊಂಡಿದ್ದೀನಿ.
5: ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ನಾನು ಸಾಯದ್ರೊಳಗೆ ಒಂದು ಒಳ್ಳೆ ಕೆಲಸ ಮಾಡಿ ಸಾಯ್ಬೇಕು, ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ತಾಯವ್ವ.
0: ಆಯ್ತು ಗೌಡ್ರಿ, ಇಷ್ಟು ಕೇಳ್ಕೊಳ್ಳೋದ್ರಿಂದ ಆ ಜಮೀನನ್ನು ತಗೊಂಡು ಅಲ್ಲೊಂದು ಸಮುದಾಯ ಭವನ ಗ್ರಂಥಾಲಯ ರಾತ್ರಿ ಶಾಲೆ ನಿರ್ಮಿಸೋಣ, ಏನಂತೀರಾ?
5: ನನಗೆ ಬೋ ಸಂತೋಷ ಆಯ್ತು. ಶಿಕ್ಷಣವೇ ಶಕ್ತಿ, ವಿದ್ಯೆ ದೊಡ್ಡ ಆಸ್ತಿ. ಸಾಕ್ಷರರಾಗಿರುವ ನಿಮ್ಮ ಮುಂದೆ ನಾನು ಚಿಕ್ಕೋನಾಗ್ಬಿಟ್ಟಿದ್ದೆ. ನಾವು ನೀವು ಎಲ್ಲರೂ ಸೇರಿ ಸಾಕ್ಷರತೆಯ ಮಹತ್ವವನ್ನ ಸಾರೋಣ. ಸಾಕ್ಷರ ಭಾರತ, ಸಾಕ್ಷರ ಭಾರತ, ಸಾಕ್ಷರತೆಯೇ ಸಾಕ್ಷರತೆಯೇ
6: ಸಾಕ್ಷಾತ್ಕಾರ.
5: ಶಿಕ್ಷಣವೇ
6: ಶಕ್ತಿ,
5: ಶಿಕ್ಷಣವೇ
6: ಶಕ್ತಿ.
5: ಹೆಣ್ಣೊಂದು ಕಲಿತರೆ
6: ಶಾಲೆ ಎಂದು ತೆರೆದಂತೆ,
5: ಹೆಣ್ಣೊಂದು ಕಲಿತರೆ
6: ಶಾಲೆ ಎಂದು ತೆರೆದಂತೆ.
7: ರೂಪಕ ಸಾಕ್ಷರ ವಿಜಯ ಈವರೆಗೆ ಪ್ರಸಾರವಾಯಿತು. ರಚಿಸಿದವರು ಹರೋನಹಳ್ಳಿ ಸ್ವಾಮಿ. ಮೂಡಿಬಂದ ಧ್ವನಿಗಳು ಡಿ ವೆಂಕಟರಮಣಯ್ಯ, ಅಪರಂಜಿ ಶಿವರಾಜ್,

ಕೃಷ್ಣ ಎಂ ಜಾಧವ್, ನೀಲೇಶ ಜವಳಿ, ನಂದಿನಿ ಮಲ್ಲಿಕಾರ್ಜುನ, ಎನ್ಜಿಪಿ ಪವನ್, ಎಚ್ಎಸ್ ಚಿತ್ಕಲಾ, ವೈಎಸ್ ಸುಮುಖ್, ಎಂಬಿ ಚಿನ್ನಪ್ಪ ಹಾಗೂ ಎಸ್ಎಲ್ ರಮೇಶ್ ಪ್ರಸಾದ್. ವಾದ್ಯ ಸಹಕಾರ ದತ್ತಾತ್ರೇಯ ಹಾಗೂ ಯೋಹನ್ ಎಂ. ಗಾಯನ ಹರೋನಹಳ್ಳಿ ಸ್ವಾಮಿ. ನಿರ್ಮಾಣ ಎಂಎಸ್ ನಾಗೇಂದ್ರ.

0: ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಸ್ಟುಡಿಯೋ ಸಮಯ ಸರಿಯಾಗಿ 10:28:10 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸವಿ ನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರಗಳಲ್ಲಿ ಧರ್ಮಸೆರೆ ಚಿತ್ರದ ಗೀತೆ.

ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅರುಣೋದಯ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ, ಗೀತೆಯ ಗಾಯಕರು ಲತಾ ಹಂಸಲೇಖ.

ಉಯ್ಯಾಲೆ ಚಿತ್ರಕ್ಕಾಗಿ ಗೀತ ರಚನೆ ಮಾಡಿದ್ದಾರೆ ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್, ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಸುಶೀಲಾ.

ಬೆಟ್ಟದ ಹುಲಿ ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಎಸ್ ಜಾನಕಿ ಅವರ ಗಾಯನ ಈ ಗೀತೆಗಿದೆ.

ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದ ಗೀತೆ, ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಸವಿನೆನಪು ಕಾರ್ಯಕ್ರಮದ ಕಡೆಯ ಗೀತೆಯನ್ನು ಕೇಳೋಣ. ಗೌರಿ ಚಿತ್ರದಿಂದ ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಇದುವರೆಗೆ ಸವಿ ನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ ಸರಿಯಾಗಿ 11 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.